ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ 1ನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 22ನೇ ತಾರೀಕು ಸೋಮವಾರ. ಈಗ ಸಮಯ ಸರಿಯಾಗಿ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ದುರ್ಗೋದಯ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಡಾಕ್ಟರ್ ಸೌಮ್ಯ ಮಂಜುನಾಥ್ ಸ್ವಾಮಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಶುಭ ದಿನ. ಇಂದಿನ ಶುಭ ನುಡಿ: ತೃಪ್ತಿ ಇರುವುದು ಪ್ರಯತ್ನದಲ್ಲಿ ಹೊರತು ಸಾಧನೆಯಲ್ಲಿ ಅಲ್ಲ. ಸಂಪೂರ್ಣ ಪ್ರಯತ್ನವೇ ಪೂರ್ಣ ಗೆಲುವು. ಹಾಗಾಗಿ ಸದಾ ಪ್ರಯತ್ನಶೀಲರಾಗಿರೋಣ ಎಂಬ ಸ್ಫೂರ್ತಿದಾಯಕ ನುಡಿಗಳನ್ನಾಡಿದ್ದಾರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಸರಿಯಾಗಿ 6:20 ಸೆಕೆಂಡುಗಳು. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮ

0: ಕಾರ್ಯಕ್ರಮಗಳ ವಿವರ ತಿಳಿದುಕೊಳ್ಳೋಣ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ದಿವಾಕರ ಢೋಂಗ್ರೆ ಅವರಿಂದ, 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತೀರಿ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದು, ವಿಷಯ ಗರಿಕೆಯ ಉಪಯೋಗಗಳು, ಈ ಕುರಿತು ಮಾಹಿತಿ ತಿಳಿಸಿಕೊಡುತ್ತಾರೆ ಡಾಕ್ಟರ್ ಮಮತಾ ಆಚಾರ್ಯ, 7:00 ದಿನಚರಿ, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ ಕೇಳುತ್ತೀರಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ ಭಾಗ 71 ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಭು, ಆಮ್ಲ ಪಿತ್ತಕ್ಕೆ ಸರಳ ಆಯುರ್ವೇದ ಪರಿಹಾರಗಳು ಈ ಕುರಿತು ಮಾಹಿತಿ ತಿಳಿಸಿಕೊಡಲಿದ್ದಾರೆ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ, 7:50 8:30 ಹಾಗೂ 9:30 ಚಿತ್ರಗೀತೆಗಳು ಮೂಡಿಬರಲಿವೆ, 9:00 ನಲ್ನುಡಿ ಬದುಕಿಗೊಂದು ಹಿತನುಡಿ ಕಾರ್ಯಕ್ರಮ ಪ್ರಸಾರವಾಗುವುದು, ನಡೆಸಿಕೊಡುತ್ತಾರೆ ಅಂಜಿ ಸಿಆರ್, 9:10 ಹಿಂದೂಸ್ತಾನಿ ಸಂಗೀತ, 10:00 ಹಲೋ ಕೇಳುಗರೆ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ ನಮ್ಮ ವಿಷಯಕ್ಕೆ ನಿಮ್ಮ ಮಾತು, 11:00 ಜನಪದ ಸಂಗೀತ, 11:30 ಮಾಹಿತಿ ಕಣಜ ನದಿಗಳು ಅಥವಾ ಜಲಪಾತಗಳ ಬಗ್ಗೆ ಮಾಹಿತಿ ತಿಳಿಯುತ್ತೀರಿ, ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆ ಕಾರ್ಯಕ್ರಮ, ಸಂಯೋಜನೆ ಮಂಜುಳಾ ಪುರಾಣಿಕ್, ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಯೋಗ ದಿನ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ, ಸಂದರ್ಶಕರು ಎನ್ ಕೇಶವಮೂರ್ತಿ, ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಇನ್ನು ಮಧ್ಯಾಹ್ನ 1:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿ ಪಥ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ, ಪಿಎಂ ಸೂರ್ಯಘರ ಯೋಜನೆ ಬಗ್ಗೆ ಮಾಹಿತಿ ತಿಳಿಯುತ್ತೀರಿ, ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ, 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ ಮೂಡಿಬರುವುದು, ಕಾರ್ಯಕ್ರಮದಲ್ಲಿ ಕರುಣಾಳುಬ ಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುತ್ತೀರಿ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ, ಇನ್ನು ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ, 5:30 ಯುವತರಂಗ ಕಾರ್ಯಕ್ರಮದಲ್ಲಿ ಬಿಟೆಕ್ ಫುಡ್ ಅಂಡ್ ಟೆಕ್ನಾಲಜಿ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿರುವ ಯುವ ಪ್ರತಿಭೆ ನಂದನ್ ಬಂದಳ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ, ಸಂದರ್ಶನ ನಡೆಸಿಕೊಡುತ್ತಾರೆ ನಿರಂಜನ್ ಮೂರ್ತಿ ಅರ್ಪಂಡರಹಳ್ಳಿ, 6:15 ಜನಪದ ಸಂಗೀತ, ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಯರಗುಂಟಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುತ್ತೀರಿ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, 6:35 ಸೇವಾ ಮಾಹಿತಿ ನಮ್ಮ ನಿಲಯದಿಂದ, 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 96 ಮೂಡಿಬರಲಿದೆ, ವಿಷಯ ಕೃಷಿಕರು ಹಾಗೂ ಪರಿಸರದ ಮಕ್ಕಳು, ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ ಹಾಗೂ ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮಿನಹಳ್ಳಿ, ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ, 7:45 ಹಿಂದಿ ಚಿತ್ರಗೀತೆಗಳು, ರಾತ್ರಿ 8:00 ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ, 8:45 ವಚನಗಳು, 9:15 ಭಾವಗೀತೆಗಳ ಕಾರ್ಯಕ್ರಮ, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾಟಕ ಬಾಗಲ ಹಾಕ್ರಪ್ಪು ಬಾಗಲ ಹಾಕ್ರಿ ರಚನೆ ಬಿಆರ್ ಪೊಲೀಸ್ ಪಾಟೀಲ್ ನಿರ್ದೇಶನ ಅನಿಲ್ ದೇಸಾಯಿ ಮೂಡಿಬರಲಿದೆ, ರಾತ್ರಿ 10:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ, ಕೇಳುಗರೆ ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, 102.6 ಎಫ್ಎಂ ಕಂಬನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಸರಿಯಾಗಿ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಕೆಲವೇ ಕ್ಷಣಗಳಲ್ಲಿ.
1: Prime Minister Narendra Modi has emphasized the importance of maritime strength in the modern world, stressing that strong maritime capabilities are a deciding factor for country's economic and

ಕೇಳುಗರೇ, ನಮ್ಮನ್ನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇಂದು ನಾನು ನಿಮಗೆ ಪರಿಚಯಿಸಲಿತ್ತಿರುವ ದೇವಸ್ಥಾನ ಕೇರಳದ ಕೊಟ್ಟಿಯೂರಿನಲ್ಲಿ ಬರುವಂತಹ ಆಡಂಬರ ವೈಭವವಿಲ್ಲದ ಮಹಾದೇವನ ಆಲಯ. ಆ ದೇಗುಲವನ್ನು ನಾನಿಂದು ನಿಮಗೆ ಪರಿಚಯ ಮಾಡಿಕೊಂಡಿದ್ದೇನೆ. ದೇವರ ನಾಡು ಎಂದೇ ಹೆಸರಾಗಿರುವ ಕೇರಳವು ಧಾರ್ಮಿಕ ಪುರಾತನ ಪ್ರಕೃತಿ ಆರಾಧನೆಯ ದೇವಾಲಯಗಳ ತವರೂರು ಅಂತಲೇ ಹೇಳ್ಬೋದು. ದಕ್ಷಿಣ ಭಾರತದ ವಿಶೇಷ ದೇವಾಲಯಗಳಲ್ಲಿ ಒಂದಾದ ಕೊಟ್ಟಿಯೂರು ದೇವಾಲಯವು ಕಣ್ಣೂರು ಜಿಲ್ಲೆಯ ದಟ್ಟ ಅರಣ್ಯ ಬೆಟ್ಟ ಗುಡ್ಡಗಳ ನಡುವೆ ಹಚ್ಚ ಹಸುರಿನ ಪ್ರಕೃತಿ ರಮಣೀಯ ಸೌಂದರ್ಯದ ಮಡಿಲಿನ ಮಧ್ಯೆ ಸಾಗುವಂತಹ ಒಂದು ಕ್ರಿಮಿ ಪ್ರದೇಶದಲ್ಲಿ ಒಂದು ಕಿಮಿ ರಸ್ತೆಯಲ್ಲಿ ಸರಣಿ ದಟ್ಟ ವಾಹನಗಳ ನಡುವೆ ಅಂಕುಡೊಂಕಾದ ಕಿರಿದಾದ ರಸ್ತೆಯಲ್ಲಿ ಪ್ರಯಾಣಿಸಿದರೆ ಬಾವಲಿ ನದಿಯ ತಟದಲ್ಲಿ ಸುತ್ತಲೂ ಪರಿಶುದ್ಧವಾದ ನೀರು ಮತ್ತು ಮಂಜಿನಿಂದ ಆವೃತವಾಗಿರುವ ಶ್ರೀ ಕ್ಷೇತ್ರ ಕೊಟ್ಟಿಯೂರು ದೇವಸ್ಥಾನವಿದೆ. ಅದುವೇ ಮಹಾದೇವನ ನೆಲೆವೀಡಾಗಿದೆ. ಈ ದೇಗುಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ, ಜೊತೆಗೆ ಭಕ್ತಿಗೀತೆಗಳನ್ನು ಕೇಳುತ್ತಾ ಸಾಗೋಣ. ಆರಂಭದಲ್ಲಿ ಕೇಳೋಣ, ಗುರುವಚನವಲ್ಲದೆ ಲಿಂಗವೆಂದೆನಿಸದು, ಗುರುವಚನವಲ್ಲದೆ ಜಂಗಮವೆನಿಸದು. ಬಸವಣ್ಣನವರ ವಚನ ಇದು. ಹಾಡಿದ್ದಾರೆ ಪೀರಮ್ಮ.

ಕೆಳಗರೆ ಕೊಟ್ಟಿಯೂರು ಮಹಾದೇವನ ದೇಗುಲದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೆ. ಇದರ ಈ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆ ಏನು ಎಂಬುದನ್ನ ಇದೀಗ ತಿಳಿದುಕೊಳ್ಳೋಣ. ಕೊಟ್ಟಿಯೂರು ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಮಾತಾ ಸತಿ ತಂದೆ ಪ್ರಜಾಪತಿ ದಕ್ಷನು ಯಾಗವನ್ನ ಆಯೋಜಿಸಿದಾಗ ತಂದೆಯ ಒಪ್ಪಿಗೆ ಇಲ್ಲದೆ ಪ್ರೀತಿಸಿ ಮದುವೆಯಾಗಿದ್ದ ಮಗಳು ಮತ್ತು ಶಿವನನ್ನು ಯಜ್ಞಕ್ಕೆ ಆಹ್ವಾನಿಸಲಿಲ್ಲ. ಈ ಯಾಗಕ್ಕೆ ಸತಿಯು ಹೋಗಲು ಶಿವನ ಅನುಮತಿ ಕೇಳ್ತಾಳೆ. ಶಿವನು ನೀನು ಅಲ್ಲಿಗೆ ಹೋಗುವುದು ಬೇಡ ಎಂದು ಪರಿಪರಿಯಾಗಿ ಎಷ್ಟೇ ಹೇಳಿದರೂ ಅವಳು ಕೇಳೋದಿಲ್ಲ. ಯಾಕಂದ್ರೆ ತಂದೆಯ ವ್ಯಾಮೋಹ ಸತಿಗೆ ಬಹಳಷ್ಟು ಆ ಕಡೆ ಸೆಳೆತವನ್ನ ಉಂಟು ಮಾಡುತ್ತೆ. ತಂದೆಯ ವ್ಯಾಮೋಹದಿಂದ ಅವಳಿಗೆ ನಿರಾಶೆ ಮಾಡುವುದು ಬೇಡವೆಂದು ತೆರಳಲು ಹೇಳ್ತಾನೆ ಶಿವ. ಆಗ ಸಂತೋಷದಿಂದ ಸತಿಯು ಸಂಭ್ರಮದಿಂದ ಯಾಗಸ್ಥಳಕ್ಕೆ ತೆರಳುತ್ತಾಳೆ. ಆಗ ಅಲ್ಲಿ ನಡೆದಿದ್ದೇ ಬೇರೆ. ತಾನೊಂದು ಬಗೆದರೆ ದೈವವೊಂದು ಬಗೆದೀತು ಎಂಬಂತೆ ತಂದೆಯಾದ ದಕ್ಷನು ಆಹ್ವಾನವಿಲ್ಲದೆ ಬಂದಿದ್ದ ಮಗಳನ್ನ ಜನರ ಎದುರಿಗೆ ಅವಮಾನಿಸಿ ನಿಂದಿಸಿ ಬಹಳ ನಿಷ್ಠುರವಾಗಿ ನಡೆದುಕೊಳ್ತಾರಂತೆ. ಈ ಅವಮಾನವನ್ನ ತಾಳಲಾರದೆ ಸತಿದೇವಿಯು ಯಜ್ಞದ ಕುಂಡಕ್ಕೆ ಹಾರಿ ಅಗ್ನಿಯಲ್ಲಿ ಪ್ರಾಣವನ್ನ ಕಳೆದುಕೊಳ್ತಾಳೆ. ಈ ವಿಷಯ ತಿಳಿದ ಶಿವನು ತಿಳಿದು ಸತಿಯ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದ ಶಿವನಿಗೆ ರೋಷಾಗ್ನಿ ಕೋಪ ತಾಪ ಎಲ್ಲವೂ ಒಮ್ಮೆಲೆ ಬರುತ್ತೆ. ಆಗ ತನ್ನ ಜಡೆಯನ್ನ ಕಿತ್ತು ಬಿಸಾಡ್ತಾನೆ. ಇದರಿಂದ ವೀರಭದ್ರ ಮತ್ತು ಭದ್ರಕಾಳಿ ಜನಿಸ್ತಾರೆ. ಇವರಿಗೆ ಯಜ್ಞವನ್ನ ಸರ್ವನಾಶ ಮಾಡಿ ಎಂದು ಅಪ್ಪಣೆ ನೀಡಿ ವೀರಭದ್ರನು ದಕ್ಷನ ತಲೆಯನ್ನ ಕಡಿದು ಚೆಂಡಾಡ್ತಾನೆ. ಆಗ ಬ್ರಹ್ಮನು ಕೋಪದಲ್ಲಿದ್ದ ಶಿವನನ್ನ ಸಮಾಧಾನಗೊಳಿಸಿ ಯಾಗವನ್ನ ಸಮಾಪ್ತಿಗೊಳಿಸಲು ಹೇಳ್ತಾರಂತೆ. ಶಿವನು ದಕ್ಷನ ದೇಹಕ್ಕೆ ಕುರಿಯ ತಲೆಯನ್ನ ಹಾಕಿ ಮರುಜೀವ ನೀಡ್ತಾನೆ. ಭವಿಷ್ಯದಲ್ಲಿ ಈ ಕ್ಷೇತ್ರಕ್ಕೆ ಬರುವವರಿಗೆ ಹೆಣ್ಣಾಗಿ ಸತಿ ಕಳೆದುಕೊಂಡ ನೋವು ಬರದಿರಲಿ ಎಂದು ದೇವರು ವರವನ್ನ ನೀಡ್ತಾರೆ. ಸತಿದೇವಿಯು ಅಗ್ನಿ ಆಹುತಿಯಾದ ಸ್ಥಳವನ್ನ ಸಮೀಪದಲ್ಲಿ ಸ್ವಯಂಭೂ ಶಿವಲಿಂಗನಾಗಿ ರೂಪುಗೊಳ್ತಾನೆ. ಇದು ಈ ಒಂದು ದೇಗುಲದ ಐತಿಹ್ಯ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಇದೀಗ ಕೇಳಿ ಬರೋಣ ಒಂದು ಭಕ್ತಿಗೀತೆ. ಆರತಿ ಬೆಳಗೀರೆ ಮಂಜುನಾಥನಿಗೆ, ಆರತಿ ಬೆಳಗೀರೆ ಭಕ್ತ ಪ್ರೀತನಿಗೆ, ಕಾಮಿ ಪ್ರದಾತನಿಗೆ ಪರಮ ಪುನೀತನಿಗೆ ಎಂಬ ಈ ಗೀತೆಯನ್ನ ಕೇಳೋಣ. ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ, ರಚನೆ ಗೋತ್ರಿ ಅವರದ್ದು.

ಇನ್ನು ಈ ದೇಗುಲದ ವೈಶಿಷ್ಟ್ಯತೆ ಏನು ಅಂತ ತಿಳಿದುಕೊಳ್ಳೋಣ. ಕೇರಳದ ಕೊಟ್ಟಿಯೂರು ಮಹಾದೇವನ ಆಲಯಕ್ಕೆ ಯಾವುದೇ ಶಾಶ್ವತ ದೊಡ್ಡ ಕಟ್ಟಡಗಳಿಲ್ಲ. ಪ್ರತಿ ವರ್ಷ ವೈಶಾಖ ಮಾಸ ಯಾವಾಗ ಬರುತ್ತೋ ಆ ಮಾಸದಲ್ಲಿ ಮಾತ್ರ ಈ ದೇವಸ್ಥಾನ 28 ದಿನಗಳ ಕಾಲ ಭಕ್ತರಿಗೆ ಮುಕ್ತವಾಗಿರುತ್ತೆ. ವರ್ಷದ ಉಳಿದ ಎಲ್ಲ ದಿನಗಳಲ್ಲಿ ಇಲ್ಲಿ ಯಾರಿಗೂ ಪ್ರವೇಶವಿರುವುದಿಲ್ಲ. ಈ ಸಂದರ್ಭದಲ್ಲಿ ಇಲ್ಲಿ ಗಿಡಗಂಟಿಗಳು ಆಳೆತ್ತರಕ್ಕೆ ಬೆಳೆದು

ಕಳೆದುಕೊಂಡಿರುತ್ತವೆ. ಮತ್ತೆ ಮುಂದಿನ ವರ್ಷ ವೈಶಾಖ ಮಾಸ ಬಂದಾಗ ಇಲ್ಲಿಗೆ ಆಗಮಿಸುವ ಕೇರಳದ ನಿರ್ದಿಷ್ಟ ಕೆಲವು ಸಮುದಾಯದ ಜನರು ಈ ಪವಿತ್ರ ಸ್ಥಳವನ್ನು ಸ್ವಚ್ಛ ಮಾಡಿ ತೆಂಗಿನ ಗರಿಗಳ ತಾತ್ಕಾಲಿಕ ಕುಟೀರವನ್ನು ಭವ್ಯವಾಗಿ ನಿರ್ಮಿಸುತ್ತಾರೆ. ಈ ದೇವಸ್ಥಾನದ ಒಳಗಡೆ ದೀಪ ಹಚ್ಚುತ್ತಾರೆ. ಅಲ್ಲೊಂದು ಎತ್ತರದ ಸ್ಥಳದಲ್ಲಿ ಉದ್ದದ ಶಿವಲಿಂಗ ಇದ್ದು ಅದರ ಸುತ್ತಲೂ ನೀರು ಹರಿಯುತ್ತೆ. ಆ ನೀರನ್ನು ಹಾಯ್ದುಕೊಂಡು ಹೋಗಿ ಭಕ್ತರು ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಸರಳ ಪೂಜೆ, ಅರ್ಥಪೂರ್ಣವಾದ ಧಾರ್ಮಿಕ ವಿಧಿವಿಧಾನಗಳು ಇಲ್ಲಿ ನಡೆಯುತ್ತೆ. ಇನ್ನು ಈ ದೇವರಿಗೆ ಎಳನೀರಿನ ಅಭಿಷೇಕ ಅತಿಪ್ರಿಯ. ಇಂತಹ ಸರಳ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಯುವಂತಹ ಪ್ರಕೃತಿಯ ಮಡಿಲಲ್ಲಿ ಇರುವ ಕೇರಳದ ಕೊಟ್ಟಿಯೂರು ದೇಗುಲ ಮಹಾದೇವನ ಆಲಯ. ಒಮ್ಮೆ ಬಿಡುವಾದಲ್ಲಿ ಹೋಗಿ ಬರೋಣ, ಮಹಾದೇವನ ದರ್ಶನವನ್ನು ಪಡೆಯೋಣ ಅಂತ ಹೇಳ್ತಾ ಈ ಮಾಹಿತಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದೀಗ ಕೊನೆಯದಾಗಿ ಕೇಳೋಣ

ಇರುವ ಕೇರಳದ ಕೊಟ್ಟಿಯೂರು ದೇಗುಲ ಮಹಾದೇವನ ಆಲಯ. ಒಮ್ಮೆ ಬಿಡುವಾದಲ್ಲಿ ಹೋಗಿ ಬರೋಣ, ಮಹಾದೇವನ ದರ್ಶನವನ್ನ ಪಡೆಯೋಣ ಅಂತ ಹೇಳ್ತಾ ಈ ಮಾಹಿತಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದೀಗ ಕೊನೆಯದಾಗಿ ಕೇಳೋಣ

ನಮೋ ಪಾರ್ವತಿಪತಿ ನಟ ಜನಪರ ನನುಮೋ ವಿರೂಪಾಕ್ಷ. ಹಾಡ್ತಾ ಇದ್ದಾರೆ ವಿದ್ಯಾಭೂಷಣ್, ರಚನೆ ವ್ಯಾಸತೀರ್ಥರದ್ದು.

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಈಗ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಚಿಂತನ ದಿವಾಕರ್ ಡೊಂಗ್ರೆ ಅವರಿಂದ.
2: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸುವಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೇ.

0: ಅಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೆ ದಿವಾಕರ್ ಡೊಂಗ್ರೆ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಸರಿಯಾಗಿ 6:35. ಈಗ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆ ಸುರಿಯಲಿ. ಕುವೆಂಪು ಅವರ ರಚನೆ ಇದು. ಕೇಳಿ ಸಮೂಹ ಗಾನದಲ್ಲಿ.

0: ದೇಶಭಕ್ತಿ ಗೀತೆ ಪ್ರಸಾರವಾಯಿತು. ಸಮಯ ಈಗ 6:40. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ ಕೀಟಶಾಸ್ತ್ರ ಪ್ರಾಧ್ಯಾಪಕನು ವಂದನೆಗಳನ್ನು ಹೇಳ್ತಾ, ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ, ಸುಳಿಗಳ ಮೇಲೆ 1% ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ತಮಗೆ ತಿಳಿಸಿಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತು ಸುಣ್ಣ.

0: 10% ಬೋಡೋ ದ್ರಾವಣವನ್ನು ಮಾಡಬೇಕಾದರೆ 1 ಕೆಜಿ ಮೈಲಿ ತುತ್ತನ್ನು 10 ಲೀಟರ್ ನೀರಿನಲ್ಲಿ ನೆನೆ ಇಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆ ಇಡಿ. ಅದೇ ರೀತಿ 1 ಕಿಲೋಗ್ರಾಂ ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದ್ರಿಂದ ಅದನ್ನು ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 ಕೆಜಿ ಕಲ್ಲು ಸುಣ್ಣ ಬೇಕಾಗತ್ತೆ, ಅಂದರೆ ಸಮ ಪ್ರಮಾಣ. ಮೈಲ್ ತುತ್ತನೂ 1 ಕೆಜಿ ಬೇಕಾಗತ್ತೆ, ಸುಣ್ಣನೂ 1 ಕೆಜಿ ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನವ್ರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 ಗ್ರಾಮ್ ಸಾಕಾಗುತ್ತೆ. ಮೈಲ್ ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲ್ ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 ಕೆಜಿ ಮೈಲ್ ತುತ್ತನ್ನು 10 ಲೀಟರ್ ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 ಕೆಜಿ ಸುಣ್ಣವನ್ನು 10 ಲೀಟರ್ ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 ಲೀಟರ್ ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 ಲೀಟರ್ ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 ಲೀಟರ್ ನೀರನ್ನು ಮೈಲ್ ತುತ್ತಿಗೂ ಹಾಕಿ ಮತ್ತೆ ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 ಲೀಟರ್ ಹಾಕಿಬಿಟ್ಟು ಒಟ್ಟು ಅಂದರೆ 50 ಲೀಟರ್ ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 ಲೀಟರ್ ನೀರಾಗುತ್ತೆ, ಸುಣ್ಣಕ್ಕೂ 50 ಲೀಟರ್ ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 ಲೀಟರ್ ದ್ರಾವಣ ರೆಡಿಯಾಗುತ್ತೆ. ಈ 100 ಲೀಟರ್ ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ದರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನು ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pH ನ ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5 ರಿಂದ 7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು, ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008684161ಕ್ಕೆ ಸಂಪರ್ಕಿಸಿ. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಒಂದು ಭಾವಗೀತೆಯನ್ನ ಕೇಳೋಣ. ಗೋಪಾಲಕೃಷ್ಣ ಅಡಿಗ ಅವರ ರಚನೆಯಲ್ಲಿ ಮೂಡಿಬಂದಂತಹ ಭಾವಗೀತೆ ಇದು. ಹಾಡಿದ್ದಾರೆ ಚಂದ್ರಶೇಖರ ಕಡಿಯಾಳ. ಗೀತೆಗೆ ರಾಗ ಸಂಯೋಜನೆ ನೀಡಿದ್ದಾರೆ HK ನಾರಾಯಣ.

0: ಭಾವಗೀತೆ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:50. ಈಗ ಕೇಳಿ ಆರೋಗ್ಯವೆಂದು. ವಿಷಯ ಗರಿಕೆಯ ಉಪಯೋಗಗಳು. ಈ ಕುರಿತು ಮಾಹಿತಿ ತಿಳಿಸಿಕೊಡುತ್ತಾರೆ ಡಾಕ್ಟರ್ ಮಮತಾ ಆಚಾರ್ಯ.
1: ನಮ್ಮ ಅರಿವಿಲ್ಲವಿದೆ ಸದಾಕಾಲವು ಉದ್ಯಾನವನಗಳಲ್ಲಿ ಕಾಡುಮೇಡುಗಳಲ್ಲಿ ಈ ಸಸ್ಯವನ್ನು ತುಳಿಯುತ್ತಲೇ ಇರುತ್ತೇವೆ. ಆದರೂ ಸಹ ಈ ಸಸ್ಯವು ಬದುಕಿ ಹರಡುತ್ತಲೇ ಇರುತ್ತದೆ. ಇದೇ ಗಣಪತಿಗೆ ಪೂಜಿಸುವ ಗರಿಕೆ ಹುಲ್ಲು. ಆಯುರ್ವೇದದಲ್ಲಿ ಇದನ್ನು ದೂರ್ವ ಎನ್ನುತ್ತಾರೆ. ಬೇರು ಒಂದು ಕಡೆ ಇದ್ದು ಗಿಡವು ಎಲ್ಲ ಕಡೆ ಹರಡುತ್ತದೆ. ಈ ಗಿಡವು ಮುಂದೆ ಮುಂದೆ ಹೋಗಿ ಬೇರನ್ನು ಬಿಟ್ಟು ಪುನಃ ಮುಂದಕ್ಕೆ ಹರಡಿಕೊಳ್ಳುವುದರಿಂದ ಇದನ್ನು ಶತಪರ್ವ ಎಂದು ಕೂಡ ಕರೆಯುತ್ತಾರೆ. ಉದ್ಯಾನವನಗಳಲ್ಲಿ ಹುಲ್ಲು ಹಾಸಿಗೆಯಾಗಿ ಗರಿಕೆಯನ್ನು ಬೆಳೆಸುತ್ತಾರೆ. ಇದರ ಮೇಲೆ ನಡೆದಾಗ ಮೃದುವಾಗಿ

0: ಹಾಗೂ ತಂಪಾಗಿ ಇರುತ್ತದೆ. ಈ ಗಿಡವನ್ನು ಆಯುರ್ವೇದದಲ್ಲಿ ಹಲವಾರು ರೋಗಗಳನ್ನು ತಡೆಗಟ್ಟಲು ಹಾಗೂ ಚಿಕಿತ್ಸೆಗಾಗಿ ಬಳಸುತ್ತಾರೆ. ಗರಿಕೆಯಿಂದ ಸಾಮಾನ್ಯವಾಗಿ ಕಷಾಯ ತಯಾರಿಸಬಹುದು ಅಥವಾ ಅದರ ರಸವನ್ನು ಕೂಡ ಉಪಯೋಗಿಸಬಹುದು. ದೇಹದಲ್ಲಿ ಉಷ್ಣ ಹೆಚ್ಚಾದಾಗ ಗರಿಕೆಯ ರಸವನ್ನು ಅಥವಾ ಕಷಾಯವನ್ನು ಕುಡಿಯುವುದರಿಂದ ದೇಹವು ತಂಪಾಗುತ್ತದೆ. ಮೈಯಲ್ಲಿ ಉರಿ ಇದ್ದಾಗ ಗರಿಕೆಯ ರಸವನ್ನು ಹಚ್ಚುವುದರಿಂದ ಉರಿ ಕಡಿಮೆ ಆಗುತ್ತದೆ. ಔಷಧಿಯಾಗಿ ಹರ್ಪಿಸ್ ಅಥವಾ ಸರ್ಪಸುತ್ತುವಿನಲ್ಲಿ ಉರಿಯಲ್ಲಿಯೂ ಸಹ ಗರಿಕೆ ಹುಲ್ಲಿನ ಲೇಪವು ತುಂಬಾ ಉಪಯುಕ್ತ. ಗರಿಕೆ ಹುಲ್ಲಿನ ಲೇಪವನ್ನು ಮಾಡುವುದರಿಂದ ಚರ್ಮದ ಕಾಂತಿ ಕೂಡ ವೃದ್ಧಿಸುತ್ತದೆ. ಒಂದು ಹಿಡಿ ಗರಿಕೆ, 2 ಚಮಚ ಜೀರಿಗೆ ಮತ್ತು 1 ಚಮಚ ಕಾಳುಮೆಣಸಿನ ಪುಡಿಯನ್ನು 2 ಲೋಟ ನೀರು ಹಾಕಿ ಕುದಿಸಿ ಅದನ್ನು ಅರ್ಧಾಂಶ ಅಥವಾ 1 ಗ್ಲಾಸಿಗೆ ಇಳಿಸಿ ಸೋಸಿ ದಿನಕ್ಕೆ 2 ಬಾರಿ ಕುಡಿಯಬೇಕು. ಈ ರೀತಿ ತಯಾರಿಸಿದ ಕಷಾಯವನ್ನು ಸೇವಿಸಿದರೆ ತುರಿಕೆ, ಅಲರ್ಜಿ ಮುಂತಾದವು ಬಾರದಂತೆ ತಡೆಗಟ್ಟಬಹುದು. ಗರಿಕೆ ಹುಲ್ಲಿನ ರಸವನ್ನು ಕುಡಿಯುವುದರಿಂದ ರಕ್ತಸ್ರಾವ ನಿಲ್ಲುತ್ತದೆ. ಸಾಮಾನ್ಯವಾಗಿ ಕಂಡುಬರುವ ಮೂಲ ವ್ಯಾಧಿ ಅಥವಾ ಮೊಳೆ ರೋಗ ಅಥವಾ ಪೈಲ್ಸ್ ರಕ್ತಸ್ರಾವ ಕಂಡುಬಂದಲ್ಲಿ ರಾತ್ರಿ ಹೊತ್ತು 1 ಹಿಡಿ ಗರಿಕೆಯನ್ನು 1 ಲೋಟ ನೀರಿನಲ್ಲಿ ಅರೆದು ಬೆಳಿಗ್ಗೆ ಬಟ್ಟೆಯಲ್ಲಿ ಸೋಸಿ 1 ವಾರ ಕುಡಿಯುವುದರಿಂದ ರಕ್ತಸ್ರಾವ ಕಡಿಮೆ ಆಗುತ್ತದೆ. 1/4 ಮುಷ್ಟಿ ಗರಿಕೆಯನ್ನು ನೀರಿನಲ್ಲಿ ತೊಳೆದು ಅರೆದು 3 ಚಮಚ ರಸ ತೆಗೆದು ಅದಕ್ಕೆ 2 ಚಮಚ ಕಲ್ಲು ಸಕ್ಕರೆ, 1 ಲೋಟ ಹಾಲು ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಈ ರೀತಿ 1 ವಾರ ಸೇವಿಸುವುದರಿಂದ ಅತಿಯಾದ ಋತುಸ್ರಾವ ಅಥವಾ ಮುಟ್ಟಿನ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವವಾಗುವುದನ್ನು ತಡೆಗಟ್ಟಬಹುದು. 1 ಮುಷ್ಟಿ ಗರಿಕೆ ಹುಲ್ಲನ್ನು ನೀರಿನಲ್ಲಿ ತೊಳೆದು 2 ಲೋಟ ನೀರಿನಲ್ಲಿ ಕುದಿಸಿ ಅದು ಅರ್ಧಾಂಶ ಆದ ಮೇಲೆ ಸೋಸಬೇಕು. ಈ ರೀತಿ ತಯಾರಿಸಿದ ಕಷಾಯವನ್ನು ಸೇವಿಸುವುದರಿಂದ ಉರಿ ಮೂತ್ರ ಅಥವಾ ಮೂತ್ರ ಸರಿಯಾಗಿ ಆಗದೇ ಇರುವುದನ್ನು ತಡೆಯಬಹುದು. ಗರಿಕೆಯ ರಸದಿಂದ ತಯಾರಾದ ಎಣ್ಣೆಗಳನ್ನು ಹಚ್ಚುವುದರಿಂದ ಕಜ್ಜಿ, ತುರಿಕೆ ಮುಂತಾದ ಚರ್ಮ ರೋಗಗಳನ್ನು ತಡೆಯಬಹುದು. ಆಗತಾನೇ ಆದ ಗಾಯದಿಂದ ರಕ್ತ ಸುರಿಯುತ್ತಿದ್ದರೆ ತಕ್ಷಣ ಗರಿಕೆ ಹುಲ್ಲಿನ ರಸವನ್ನು ತೆಗೆದು ಆ ಜಾಗಕ್ಕೆ ಹಚ್ಚಿದರೆ ರಕ್ತಸ್ರಾವ ನಿಲ್ಲುತ್ತದೆ. ರೋಗಗಳನ್ನು ನಿರ್ಣಯ ಮಾಡಿದ ನಂತರವೇ ವೈದ್ಯರ ಸಲಹೆ ಮೇಲೆ ಇದನ್ನು ಔಷಧಿಗಾಗಿ ಬಳಸಬೇಕು.
1: ಆರೋಗ್ಯವೆಂದು ಪ್ರಸಾರವಾಯಿತು. ಗರಿಕೆಯ ಉಪಯೋಗಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡಿರಿ. ಮಾಹಿತಿ ತಿಳಿಸಿಕೊಟ್ಟವರು ಡಾಕ್ಟರ್ ಮಮತಾ ಆಚಾರ್ಯ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಆಧುನಿಕೆ ವಿಶ್ವಸ್ಮಿನ್ ಸಾಮುದ್ರಿಕ ಶಕ್ತಿ ರಾಷ್ಟ್ರಸ್ಯ ಸಾಮರಿಕ ಪ್ರಭಾವಸ್ಯ ಪ್ರಮುಖ ಆಧಾರ ಅಸ್ತಿ. ಕೋಲಕಾತಾಯಾಂ ಶ್ಯಾಮ ಪ್ರಸಾದ ಮುಖರ್ಜಿ ಜಲಪೋತ ಸ್ಥಾತ್ರಿ ತೇನ ಸ್ವದೇಶ ನಿರ್ಮಿತಃ ತ್ರಯ ನೌ ಸೈನಿಕ ಪೂತಃ ಐಎನ್ಎಸ್ ದುನಾಗಿರಿ ಐಎನ್ಎಸ್ ಸಂಶೋಧಕ ಐಎನ್ಎಸ್ ಅಗ್ರಯಶ್ಚ ಭಾರತೀಯ ನೌಸೇನಾಯೈ ಸಮರ್ಪಿತಃ.
2: ಐಎನ್ಎಸ್ ವಿಕ್ರಾಂತ್ ಸೇ ಲೇಕರ್ ಆಜ್ ತಕ್ ಕಿ ಯಾತ್ರಾ ಕೇವಲ ನಯೆ ಯುದ್ಧ ಪೋತೋ ಕಿ ಯಾತ್ರಾ ನಹೀ ಹೈ ಯೇ ಭಾರತ್ ಕಿ ಬಢ್ತೀ ಆತ್ಮನಿರ್ಭರತಾ ಕಿ ಯಾತ್ರಾ ಭೀ ಹೈ. ಇನ್ಕಾ ನಿರ್ಮಾಣ ಭಾರತ ಮೇ ಹುವಾ ಹೈ ಇನ್ಕಿ ಡಿಸೈನ್ ಭಾರತ ಮೇ ತಯಾರ್ ಹುಯಿ ಹೈ ಇನ್ಕೆ ನಿರ್ಮಾಣ ಮೇ ಭಾರತೀಯ

0: ಸಂಖ್ಯೆಗೆ ಕರೆ ಮಾಡಿ ಸದರಿ ತರಬೇತಿಯ ಸದುಪಯೋಗ ಪಡೆದುಕೊಳ್ಳಲು ರಜನಿಕಾಂತ್ ಆರ್ ಸಹಾಯ ಕೃಷಿ ನಿರ್ದೇಶಕರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರು ಫಾರಂ ಇವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ತರಬೇತಿಗೆ ಹಾಜರಾಗುವ ರೈತ ಬಾಂಧವರು ಕಡ್ಡಾಯವಾಗಿ ತಮ್ಮ ಎಫ್ಐಡಿ ಕಾರ್ಡ್ ಅಥವಾ ಚುನಾವಣೆ ಗುರುತಿನ ಚೀಟಿಯನ್ನು ತರಲು ಮನವಿ ಮಾಡಲಾಗಿದೆ. ಕೆಳಗರೆ ಇಂದು ಜೂನ್ 22. ಈ ದಿನವನ್ನು ವಿಶ್ವದಾದ್ಯಂತ ವಿಶ್ವ ಮಳೆ ಕಾಡು ಎಂದು ಆಚರಿಸಲಾಗುತ್ತೆ. ಪರಿಸರ ಸಂರಕ್ಷಣೆಯಲ್ಲಿ ಮಳೆ ಕಾಡುಗಳ ಮಹತ್ವ ಕುರಿತ ಜಾಗೃತಿ ಈ ದಿನದ ಮುಖ್ಯ ಧ್ಯೇಯವಾಗಿದೆ. ದಿನಚರಿ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಈಗ ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಕನ್ನಡ ಬೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ.

ಕೇಳುಗರೇ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣೇಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000 ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಈ ಕುರಿತು

0: ಇದು ವರದಿ.
1: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂ ಎಫ್ಎಂಇ ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20ಕ್ಕೂ ಹೆಚ್ಚು ಬೆಳೆಗಾರರು ತಂದಿದ್ದ ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿತ್ತು. ವಿಶೇಷ ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು ದೇಸಿ ತರಕಾರಿ ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: ಮೂರು ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡುಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. ಮೂರನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡುಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡ್ ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ದಿಮೆಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. ಮೂರ್ನಾಲ್ಕು ಸಾವಿರದಷ್ಟು ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. ಮೂರು ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10ನೇ ಮಹಾಮೇಳ ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡ ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ನೀತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ

0: ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು ವಿಮರ್ಶೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾ ವಿನಿಯಾ ವಕ್ಕುಂದ ಹಾಗೂ ಡಾ ರಂಗನಾಥ ಕಂಡನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದ್ರೆ ಏನು, ಇವುಗಳನ್ನು ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ, ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.
0: ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಆನ್ಲೈನ್ ವೇದಿಕೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆಯನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕಕ್ಷಿದಾರರ ನಡುವೆ ಸಂಧಾನ ಮೂಡಿಸುವಲ್ಲಿ ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈ ಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿ ಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 7:15:45 ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.
3: ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
4: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.

0: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
1: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೇಳಿದರೆ ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಮನದ ಅಂತರಂಗದ ಭಾವಗಳನ್ನ ಧ್ವನಿಸುವ ಗೀತೆಗಳ ಕಾರ್ಯಕ್ರಮ ಅದುವೇ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಕುವೆಂಪು ಅವರ ರಚನೆಯ ಒಂದು ಭಾವಗೀತೆ. ರಾಗ ಸಂಯೋಜಿಸಿ ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಸಮಯ ಈಗ ಸರಿಯಾಗಿ 7:30 ಇದೀಗ ಸೇವಾ ಮಾಹಿತಿ.
1: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
2: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಕೆಳಗರೆ ಗಮನಿಸಿ, 2026-27 ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಪಿಯುಸಿ ಡಿಪ್ಲೊಮಾ ಹಾಗೂ ಐಟಿಐ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶ SHP ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ದಿನಾಂಕ 30/6/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ತಾಲೂಕು ವಿಸ್ತರಣಾಧಿಕಾರಿಗಳ ಕಚೇರಿ ಹಾಗೂ

0: ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯಗಳು ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ ವಿಳಾಸ ಹೀಗಿದೆ: ವೆಬ್ಸೈಟ್ https://shpkarnataka.gov.in ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಸೂಚಿಸಿದೆ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂ ನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಸಮಯ 7:35 ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು, ಒಂದು ಜಾಹೀರಾತಿನ ಬಳಿಕ.
7: Recognized, safe ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
8: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
7: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
8: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
7: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಸೀತಾ ಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭೇಟಿಯ ನಂತರ ರಾಷ್ಟ್ರಪತಿಗಳು ಶಿಯೋಪುರದಿಂದ ಗ್ವಾಲಿಯರ್ಗೆ ತೆರಳಲಿದ್ದಾರೆ. ನಂತರ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ನಿನ್ನೆ ಅವರು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು

0: ನಡೆಯಬೇಕು ಎಂದು ಪ್ರತಿಪಾದಿಸಿದರು. ಭಾರತ ನವದೆಹಲಿಯಲ್ಲಿಂದು ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಎರಡು ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಈ ಸಭೆಯಲ್ಲಿ 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇಗಳು ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಉದಯೋನ್ಮುಖ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿವೆ. 2026ರಲ್ಲಿ ಭಾರತ ನಾಲ್ಕನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಸಾಯನಿಕ, ಜೈವಿಕ ಮತ್ತು ಅಣು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು, ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳೊಂದಿಗೆ ಅನಿಲ ಸೋರಿಕೆಯನ್ನು ನಿಯಂತ್ರಣಕ್ಕೆ ತಂದಿವೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು, 24 ಗಂಟೆಗಳೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನೆ ಕುರಿತು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು, ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು, ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿವೆ. ಮಾತುಕತೆ ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದಿನಿಂದ ಯುಜಿಸಿ ಎನ್ಇಟಿ ಜೂನ್ 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮತ್ತು ಪಿಎಚ್ಡಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವ ಅಭ್ಯರ್ಥಿಗಳಿಗೆ ಯುಜಿಸಿ ಎನ್ಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ 87%ಕ್ಕೂ ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದ್ದು, ಸಂಪೂರ್ಣ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವದಂತಿಗಳು ಅಥವಾ ಪರಿಶೀಲಿಸದ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ನಂಬದೆ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ಅವಲಂಬಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಿಬಿಎಸ್ಇ ಮನವಿ ಮಾಡಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದ

0: ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. 21ನೇ ನಿಮಿಷದಲ್ಲಿ ಕೆವಿನ್ ಪಿನಾ ಅದ್ಭುತ ನೇರ ಫ್ರೀ ಕಿಕ್ ಗಳಿಸುವ ಮೂಲಕ ಕೇಪ್ ವರ್ಡೆ ತಂಡ ಮುನ್ನಡೆ ಸಾಧಿಸಿತು. ಮ್ಯಾಕ್ಸಿ ಅರೌಜೋ ಮತ್ತು ಅಗಸ್ಟಿನ್ ಕ್ಯಾನೋಬಿಯೋ ಅವರ 2 ಗೋಲುಗಳೊಂದಿಗೆ ಉರುಗ್ವೆ ತಂಡ ಪ್ರಾಬಲ್ಯ ಸಾಧಿಸಿತು. ಆದರೂ ಕೇಪ್ ವರ್ಡೆ ತಂಡದ ಪರ ಹೆಲ್ಡರ್ ವರೆಲಾ ಅವರ ಗೋಲಿನಿಂದ ಪಂದ್ಯ 2-2 ಅಂತರದಲ್ಲಿ ಡ್ರಾ ಕೊಂಡಿತು. ಎಚ್ ಗುಂಪಿನ ಪಂದ್ಯಗಳ ಅಂತಿಮ ಸುತ್ತಿಗೆ ಪ್ರವೇಶಿಸಲು ಎರಡು ತಂಡಗಳು ತಲಾ 2 ಅಂಕಗಳು ಪಡೆದವು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇರಾನ್ ಮತ್ತು ಬೆಲ್ಜಿಯಂ ನಡುವಿನ ಜಿ ಗುಂಪಿನ ಪಂದ್ಯ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಅಟ್ಲಾಂಟಾದಲ್ಲಿ ನಡೆದ ಎಚ್ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ಧ 4-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಸ್ಪೇನ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಈಜಿಪ್ಟ್ ತಂಡಗಳ ನಡುವೆ ಇಂದು ನಡೆಯುತ್ತಿರುವ ಜಿ ಗುಂಪಿನ ಪಂದ್ಯ ಪ್ರಗತಿಯಲ್ಲಿದೆ. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಮಾರಿಸಾನ್ ಕಾಪ್ ಅವರ ಅಜೇಯ 81 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಭಾರತ ನೀಡಿದ್ದ 159 ರನ್ಗಳ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಜಯ ಸಾಧಿಸಿತು. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಶಫಾಲಿ ಶರ್ಮಾ 31 ರನ್ ಗಳಿಸಿದರು. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮೀರೇಟ್ ರಿಲೇ ಸ್ಪರ್ಧೆಯಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದೆ. ಶ್ರಾಬನಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮನ್ನ ಒಳಗೊಂಡ ಭಾರತೀಯ ತಂಡ 43.85 ಸೆಕೆಂಡುಗಳಲ್ಲಿ ಗುರಿ ತಲುಪುವ ಮೂಲಕ ಅತ್ಯುತ್ತಮ ಸಾಧನೆ ದಾಖಲಿಸಿತು. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬಿಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಈಗ ಸರಿಯಾಗಿ 7:45:20. 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ ಭಾಗ 71 ಪ್ರಸಾರವಾಗಲಿದೆ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಭು, ಎಂಎಸ್ ಹಿರಿಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನನ್ನಿವಾಳ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಕೆಳಗರೆ ನಮಸ್ಕಾರ. ಇಂದಿನ ವಿಷಯ ಆಮ್ಲಪಿತ್ತಕ್ಕೆ ಸರಳ ಆಯುರ್ವೇದ ಪರಿಹಾರಗಳು ಎಂಬುದರ ಬಗ್ಗೆ ತಿಳಿಯೋಣ. ಆಮ್ಲಪಿತ್ತ ಎಂದರೆ ಗ್ಯಾಸ್ಟ್ರಿಕ್ ಎಂದು ಆಡುಭಾಷೆಯಲ್ಲಿ ಹೇಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಹೆಚ್ಚುತ್ತಿರುವ ಮತ್ತು ಸಾಮಾನ್ಯ ತೊಂದರೆ ಎಂದು ನಿರ್ಲಕ್ಷಿಸಲು ಸಾಧ್ಯವಾಗದ ಜೀರ್ಣಾಂಗ ವ್ಯೂಹದ ತೊಂದರೆ ಎಂದರೆ ಆಮ್ಲಪಿತ್ತ. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಎಂದು ಕರೆಯಲ್ಪಡುವ ಇದು ಎಲ್ಲಾ ವಯಸ್ಸಿನವರಲ್ಲಿಯೂ ಕಂಡುಬರುತ್ತದೆ. ಇದು ಹೊಟ್ಟೆಯಲ್ಲಿ ಆಮ್ಲವನ್ನು ಸ್ರವಿಸುವ ಪ್ರಕ್ರಿಯೆ ಮತ್ತು ಹೊಟ್ಟೆಯನ್ನು ರಕ್ಷಿಸುವ ಕಾರ್ಯವಿಧಾನಗಳ ನಡುವಿನ ಅಸಮತೋಲನದಿಂದ ಉಂಟಾಗುತ್ತದೆ. ಜಠರವು ಜೀರ್ಣಕ್ರಿಯೆಗಾಗಿ ಆಮ್ಲವನ್ನು ಸ್ರವಿಸುತ್ತದೆ, ಆದರೆ ಅದು ಅತಿಯಾದಾಗ ಆಮ್ಲಪಿತ್ತ ಉಂಟಾಗುತ್ತದೆ. ಮಾನವನ ಮನಸ್ಸಿಗೂ ಜೀರ್ಣಾಂಗ ವ್ಯೂಹಕ್ಕೂ

0: ಕುಳಿನಿಂದ ಬರುವ ನರಗಳ ಸಂಬಂಧವಿದೆ. ಈ ಮಾತು ಅಸಂಬದ್ಧ ಎನಿಸಿದರೂ ಮನಸ್ಸಿಗೆ ಬೇಸರವಾದಾಗ ಪದೇ ಪದೇ ಮಲ ವಿಸರ್ಜನೆಗೆ ಹೋಗುವುದು, ಕೆಲ ಮಾನಸಿಕ ರೋಗಗಳಲ್ಲಿ ಅತಿಯಾಗಿ ತಿನ್ನುವ ಅಥವಾ ಊಟವನ್ನೇ ಬೇಡ ಎನ್ನುವ ಇತ್ಯಾದಿಗಳನ್ನು ಗಮನಿಸಿದಾಗ ಮನಸ್ಸಿಗೂ ಜೀರ್ಣಾಂಗ ವ್ಯೂಹಕ್ಕೂ ಇರುವ ಸಂಬಂಧ ಮನದಟ್ಟವಾಗುತ್ತದೆ. ನಮ್ಮ ದಿನನಿತ್ಯದ ಜೀವನ ಕ್ರಮದಲ್ಲಿ ಒತ್ತಡವನ್ನು ಮೈಗೂಡಿಸಿಕೊಂಡಿದ್ದರೆ ಇದು ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ. ಅಂತಹ ಮನುಷ್ಯನ ಜೀರ್ಣಾಂಗ ವ್ಯೂಹದ ಕಾರ್ಯಕ್ಷಮತೆ ಕುಂಠಿತವಾಗುತ್ತದೆ. ಮಾನಸಿಕ ಒತ್ತಡ ಹೆಚ್ಚಾದಾಗ ಮೆದುಳಿನ ನರಗಳು ಅಸಿಡಿಕ್ ಉತ್ಪತ್ತಿ ಮಾಡುವ ಜೀವಕೋಶಗಳನ್ನು ಪ್ರಚೋದಿಸಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೆಚ್ಚಿಸುತ್ತದೆ. ಈ ರೀತಿಯ ಆಮ್ಲೀಯ ಗುಣಗಳು ಹೆಚ್ಚಾದಾಗ ಜೀವಕೋಶಗಳಲ್ಲಿ ಮುಖ್ಯವಾಗಿ ರಕ್ತ ಸಂಚಾರ ಕಡಿಮೆಯಾಗುತ್ತದೆ. ಇದರಿಂದ ಜಠರದ ಜೀವಕೋಶಗಳ ಉತ್ಪತ್ತಿ ಕಡಿಮೆಯಾಗುತ್ತದೆ. ಮನಸ್ಸು ಎನ್ನುವುದು ದೇಹದ ಚಲನಶಕ್ತಿ. ದೇಹವು ಮನಸ್ಸಿನ ಕನ್ನಡಿ. ಮನಸ್ಸು ಶಾಂತವಾಗಿದ್ದರೆ ದೇಹವು ಆರೋಗ್ಯದಿಂದಿರಲು ಸಹಕರಿಸುತ್ತದೆ. ಆಮ್ಲಪಿತ್ತದ ಮೂಲ ಕಾರಣಗಳನ್ನು ಅವಸರ ಜೀವನಶೈಲಿ, ಅತಿ ಚಿಂತೆ ಮತ್ತು ಅಸಮತೋಲನ ಆಹಾರ ಎಂದು ಸಂಕ್ಷೇಪಿಸಬಹುದು. ಆಮ್ಲಪಿತ್ತದ ಪ್ರಮುಖ ಕಾರಣಗಳು ಯಾವುವೆಂದರೆ, ಮೊದಲನೆಯದು ಆಹಾರದ ಅಭ್ಯಾಸಗಳು, ಅತಿಯಾದ ಮಸಾಲೆ, ಉಪ್ಪು, ಹುಳಿ ಮತ್ತು ಎಣ್ಣೆಯುಕ್ತ ಆಹಾರಗಳ ಸೇವನೆ, ಪದೇ ಪದೇ ಟೀ, ಕಾಫಿ ಮತ್ತು ಹುಳಿ ಬರಿಸಿದ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದು. ಎರಡನೆಯದು ಜೀವನ ಶೈಲಿ, ಅನಿಯಮಿತ ಊಟದ ಸಮಯ, ಊಟ ಬಿಡುವುದು, ತಡರಾತ್ರಿ ಊಟ ಮತ್ತು ತಿಂದ ತಕ್ಷಣ ಮಲಗುವುದು. ಮೂರನೆಯದು ಮಾನಸಿಕ ಅಂಶಗಳು, ಒತ್ತಡ, ಆತಂಕ, ಕೋಪ ಮತ್ತು ಭಯ. ಇತರೆ ಅಂಶಗಳಾದ ಮದ್ಯಪಾನ, ಧೂಮಪಾನ ಮತ್ತು ನೋವು ನಿವಾರಕ ಮಾತ್ರೆಗಳ ಅತಿಯಾದ ಸೇವನೆ, ಇವೆಲ್ಲ ಕಾರಣಗಳಿಂದ ದೇಹದಲ್ಲಿ ಪಿತ್ತದೋಷವನ್ನು ಹೆಚ್ಚಿಸಿ ಎದೆಯುರಿ, ಉಳಿತೇಗು ಮತ್ತು ವಾಕರಿಕೆ ಮುಂತಾದ ಆಮ್ಲಪಿತ್ತದ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಆಯುರ್ವೇದದಲ್ಲಿ ಚಿಕಿತ್ಸೆಯ ಮುಖ್ಯ ಗುರಿ ಪಿತ್ತವನ್ನು ಶಾಂತಗೊಳಿಸುವುದು ಮತ್ತು ರೋಗಕ್ಕೆ ಕಾರಣವಾಗುವ ಅಂಶಗಳನ್ನು ನಿಯಂತ್ರಿಸುವುದು ಮೊದಲ ಹಂತ. ಪಿತ್ತವನ್ನು ಶಾಂತಗೊಳಿಸಲು ಮುಂಜಾನೆ ಎಳನೀರು ಅಥವಾ ಬೆಲ್ಲ ಬೆರೆಸಿದ ಕಷಾಯ ಕುಡಿಯುವುದು ಉತ್ತಮ. ಬೆಳಗಿನ ಲಘು ಉಪಹಾರವಾಗಿ ಬಾರ್ಲಿ ಗಂಜಿ ಅಥವಾ ಭತ್ತದ ಅರಳಿನ ಗಂಜಿ, ದಾಳಿಂಬೆ ಅಥವಾ ಮೂಸಂಬಿ ಹಣ್ಣುಗಳು ಮತ್ತು ಒಂದು ಕಪ್ ಉಗುರು ಬೆಚ್ಚನೆಗಿನ ಹಾಲು ಸೇವನೆ ಮಾಡುವುದು ಉತ್ತಮ. ಮಧ್ಯಾಹ್ನದ ಊಟವಾಗಿ ಹಳೆಯ ಅಕ್ಕಿ, ಗೋಧಿ ಅಥವಾ ಬಾರ್ಲಿಯನ್ನ, ಹೆಸರುಬೇಳೆ ಸಾರು, ಬೂದುಗುಂಬಳ ಅಥವಾ ಆಗಲಕಾಯಿ ಪಲ್ಯ, ಸೌತೆಕಾಯಿ ಸಲಾಡ್, ಪಿತ್ತವನ್ನು ಕಡಿಮೆ ಮಾಡಲು ಸ್ವಲ್ಪ ತುಪ್ಪವನ್ನು ಕೂಡ ಬಳಸಬಹುದು. ರಾತ್ರಿಯ ಊಟ ಮಸಾಲೆರಹಿತವಾಗಿ ತರಕಾರಿ ಸೂಪು ಮತ್ತು ಅಥವಾ ಸೊಪ್ಪು ಅಥವಾ ಹಳೆ ಅಕ್ಕಿಯನ್ನ ಬಿಸಿನೀರು ಕುಡಿಯುವುದು ಒಳ್ಳೆಯದು. ರಾತ್ರಿ 8 ಗಂಟೆಯ ಮೊದಲು ಆಹಾರ ಸೇವಿಸಿ ಊಟವಾದ ತಕ್ಷಣ ಮಲಗಬಾರದು. ಪಿತ್ತ ದೋಷವನ್ನು ಶಾಂತಗೊಳಿಸಲು ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಉತ್ತೇಜಿಸಲು ಯೋಗ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಅಸೂಯೆ, ಭಯ ಮತ್ತು ಕೋಪದಂತಹ ಮಾನಸಿಕ ಅಂಶಗಳು ಪಿತ್ತದೋಷದ ಹೆಚ್ಚಳಕ್ಕೆ ಕಾರಣವಾಗುವುದರಿಂದ ದೈನಂದಿನ ಧ್ಯಾನವು ಒಂದು ಪ್ರಮುಖ ತಡೆಗಟ್ಟುವ ಕ್ರಮವಾಗಿದೆ. ಮೇಲೆ ತಿಳಿಸಲಾದ ಎಲ್ಲ ಅಂಶಗಳು ಆರಂಭಿಕ ಮತ್ತು ಅಲ್ಪ ಲಕ್ಷಣಗಳುಳ್ಳ ಅವಸ್ಥೆಯಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ಗಂಭೀರ ಲಕ್ಷಣಗಳು ಇದ್ದಲ್ಲಿ ಹತ್ತಿರದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ವೈದ್ಯರನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗ್ತಲಿವೆ. ಈಗ ಎಫ್ಎಂ ಸಮಯ ಸರಿಯಾಗಿ 7:50 ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್.

0: ಪುಣ್ಣ
1: ಸೈಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್
3: ಕೆಳಗರೆ ಇದು ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಆ ಪ್ರಶ್ನೆ ಏನು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಖಂಡಿತ ನಿಮಗೊಂದು ಪ್ರಶ್ನೆ ಸಿದ್ಧವಾಗಿದೆ ನಿಮ್ಮ ಏನು ಆ ಕಾತರಕ್ಕೆ ಈ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ ಯಾವುದು ಇವತ್ತಿನ ಪ್ರಶ್ನೆ ಅಂತಂದರೆ ನಾನೀಗಾಗಲೇ ತಿಳಿಸ್ದೆ ಈ ಜೂನ್ 22ನ್ನು ವಿಶ್ವದಾದ್ಯಂತ ವಿಶ್ವ ಮಳೆ ಕಾಡು ದಿನ ಎಂದು ಆಚರಣೆ ಮಾಡಲಾಗುತ್ತೆ ಅಂತ ಹಾಗಾದರೆ ವಿಶ್ವ ಮಳೆಕಾಡು ದಿನವನ್ನು ಯಾವಾಗಿನಿಂದ ಅಂದರೆ ಯಾವ ವರ್ಷದಿಂದ ಆಚರಣೆ ಮಾಡಲಾಗ್ತಿದೆ ಎಂಬುದು ನನ್ನ ಇಂದಿನ ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ ವಿಶ್ವ ಮಳೆಕಾಡು ದಿನವನ್ನು ಯಾವ ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರಲಾಗ್ತಿದೆ ಎಂಬುದು ನನ್ನ ಪ್ರಶ್ನೆ ಈ ಪ್ರಶ್ನೆಗೆ ನೀವು ಉತ್ತರ ಕಳಿಸಬೇಕಾಗಿರೋದು ನಮ್ಮ ನಿಲಯದ ಫೋನ್ ಸಂಖ್ಯೆ 9448640773 ಮತ್ತೊಮ್ಮೆ ತಿಳಿಸ್ತೀನಿ ಸ್ನೇಹಿತರೆ 9448640773 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ನಿಮ್ಮ ಉತ್ತರವನ್ನು ನಾನು ಕಾರ್ಯಕ್ರಮದಲ್ಲಿ ಓದ್ತೇನೆ ಜೊತೆಗೆ ಈ ಕಾರ್ಯಕ್ರಮವನ್ನು ಸಂದೇಶವನ್ನು ನೀವು ಕಳಿಸುವಾಗ ಮೊದಲಿಗೆ ನಿಮ್ಮ ಹೆಸರು ನಿಮ್ಮ ಊರು ಬಳಿಕ ಉತ್ತರವನ್ನು ಕಳಿಸಿದ್ರೆ ನಮಗೆ ಓದೋದಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಸಮಯದ ಅಭಾವವಿರುತ್ತೆ ಮತ್ತು ಬಹಳಷ್ಟು ಉದ್ದದ ಸಂದೇಶ ಬೇಡ ನಿಮ್ಮ ಚುಟುಕಾಗಿ ಉತ್ತರಿಸಿ ಅಂತ ಹೇಳ್ತಾ ನಿಮಗೆ ಎರಡು ಹಾಡುಗಳ ಕಾಲಾವಕಾಶ ಇರುತ್ತೆ ಆ ಕಾಲಾವಕಾಶದಲ್ಲಿ ನೀವು ಕಳಿಸಿದ ಉತ್ತರಗಳನ್ನು ಮಾತ್ರ ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತೇನೆ ಮತ್ತೆ ಕೆತಡ ಈಗ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ ಈಗ ಆರಂಭದಲ್ಲಿ ಒಂದು ಕೇಳೋಣ ರಾಮಾಚಾರಿ ಚಿತ್ರದ ಗೀತೆಯನ್ನು ರಾಮಾಚಾರಿ ಚಿತ್ರದ ಗೀತೆ ಇದು ಹಾಡಿದ್ದಾರೆ ಮನು ಹಾಗೂ ಎಸ್ ಜಾನಕಿ ಅವರು ಗೀತೆಗೆ ಸಾಹಿತ್ಯ ಸಂಗೀತ ಹಂಸಲೇಖ

ಈಗ ಕೇಳಿ ಚಿನ್ನಾರಿ ಮುತ್ತ ಚಿತ್ರದ ಒಂದು ಗೀತೆ, ಹಾಡಿದ್ದಾರೆ ಬೇಬಿ ರೇಖಾ. ಗೀತೆಗೆ ಸಿ ಅಶ್ವಥ್ ಅವರ ರಾಗ ಸಂಯೋಜನೆ ಇದೆ, ರಚಿಸಿದ್ದಾರೆ ಡಾಕ್ಟರ್ HS ವೆಂಕಟೇಶಮೂರ್ತಿ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ನಾನೀಗಾಗಲೇ ಒಂದು ಪ್ರಶ್ನೆಯನ್ನ ಕೇಳಿದ್ದೆ, ಅದಕ್ಕೆ ಉತ್ತರಿಸಿದ್ದೀರಾ ನೀವು ಸಹ. ಬನ್ನಿ, ನಿಮ್ಮ ಸಂದೇಶಗಳು ಓದುವಂತಹ ಸಮಯ. ಯಾರೆಲ್ಲ ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಮೊದಲ ಸಂದೇಶ ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ಹಾಗೆ ಹರಿಹರದಿಂದ ಸುರೇಶ್ ಬೆಣ್ಣಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೋನಿಕಾ ಭೂಮಿಕಾ ವಿಷ್ಣುನಾಯಕ ಚಿರತಗುಂಡುವಿನಿಂದ, ಯಶೋಧ ಎರಳ ನಾಯಕ ಚಿರತಗುಂಡುವಿನಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯತೆಯಲ್ಲಿ ಶಿವಲಿಲ್ಲತೆಯಲ್ಲಿ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರದಿಂದ, ಹಾಗೆ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಇಲ್ಲಿಂದ, ಹೊನ್ನೂರಾಲಿ ಹನುಮಂತಾಪುರದಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ಇವರುಗಳು ಸಂದೇಶ ಕಳಿಸಿದ್ದಾರೆ ಇಲ್ಲಿಂದ ಅಂತಂದ್ರೆ ತುರುನೂರಿನಿಂದ. ಪೂರ್ಣಿಮಾ ಮಹಂತೇಶ್, ಅನುರಾಗ್ ಕಶ್ಯಪ್ ಅವರು, ಅನುರಾಗ್ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ ಅಂತಂದ್ರೆ ಕಣಮಪ್ಪ ಲೇಔಟ್ ಚಿತ್ರದುರ್ಗ ಇಲ್ಲಿಂದ, ಹಾಗೆ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಹುಡೇವು ಮೊಳಕಾಲ್ಮೂರಿನಿಂದ, ಹಾಗೆ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಅಕುಲ್ ಬಿ ವಿ ಕೆ ಸೆಲೆಯೋಡ್ ಚಿತ್ರದುರ್ಗ ಇಲ್ಲಿಂದ, ಹಾಗೆ ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಇವರುಗಳು ಸಂದೇಶವನ್ನ ಕಳಿಸಿರುವಂಥದ್ದು. ಕೆಳಗೋಟೆಯಿಂದ ಕೆ ಬಿ ಪಾಲಯ್ಯ ಚಿರತಗುಂಡುವಿನಿಂದ, ಹಾಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂದೇಶವನ್ನ ಕಳಿಸಿದ್ದಾರೆ ಇಲ್ಲಿಂದ ಅಂತಂದ್ರೆ ಹೊಳಲ್ಕೆರೆ ರೋಡ್ ಚಿತ್ರದುರ್ಗ ಇಲ್ಲಿಂದ, ಹಾಗೆ ಸಿದ್ದಿಪ್ಪಸ್ವಾಮಿ, ವೈ ಎಸ್ ಭಾಗ್ಯಲಕ್ಷ್ಮಿ ಸಂದೇಶವನ್ನ ಕಳಿಸಿದ್ದಾರೆ. ಮಲ್ಲಾಪುರದಿಂದ ಸೋನು ಚಿತ್ರದುರ್ಗದಿಂದ, ಎಂ ಈಶಣ ಮುತ್ತಿಕಾರನಹಳ್ಳಿಯಿಂದ, ಹಾಗೆ ಸೋನು ಸುಶೀಲ ಹೆಳೆಹೊಳೆಯಿಂದ, ಜೊತೆಗೆ ಅಮೃತ ರಮೇಶ್ ಚಿತ್ರದುರ್ಗದಿಂದ, ಹಾಗೆ ಅನಂತರಾಮು ಲತಾ ಹಾಗೂ ಕೀರ್ತನ ಅವರು ಸಂದೇಶ ಕಳಿಸಿದ್ದಾರೆ ಅಯ್ಯಣ್ಣಪೇಟೆ ಚಿತ್ರದುರ್ಗದಿಂದ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ವಿಜಯಲಕ್ಷ್ಮಿ, ಸತೀಶ, ಪೃಥ್ವಿ, ಪೂಜಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರಿನಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಹಾಗೆ ಜಿ ಎಸ್ ಚಂದನ ತರಳುಬಾಳು ನಗರ ಚಿತ್ರದುರ್ಗದಿಂದ, ಮೋಹನ್ ಕುಮಾರ್ ಭರಮಸಾಗರದಿಂದ, ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯಿಂದ ಸಂದೇಶ ಬಂದಿದೆ ಅನುಜಾಕ್ಷಿ ಕಳಿಸಿರುವಂಥದ್ದು. ಹಾಗೆ ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಬದ್ರೆ, ಶಿವಲಿಂಗ ಹಿರಾಮಠ್ ಹಾಗೂ ಕಲಾವತಿ ಹಿರಾಮಠ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಸ್ ಎಂ ಮೃತ್ಯುಂಜಯಪ್ಪ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕ ಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಿರಿಗೌರಿ ಬಸವ ಮಂಟಪ ರಸ್ತೆ ಇಲ್ಲಿಂದ ಸಂದೇಶ ಬಂದಿದೆ.

ವಾಣಿ ಶಾಂತಕುಮಾರ್ ಸಂದೇಶವನ್ನ ಕಳಿಸಿದ್ದಾರೆ ಸೃಜನ್ ಸಾರಿಕಾ ಅವರು. ಹಾಗೆ ಡಾಕ್ಟರ್ ನಾಗಭೂಷಣ ಡಿಎಂ ಚಿತ್ರದುರ್ಗದಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರದಿಂದ, ಹಾಗೆ ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕಿನಿಂದ, ಸ್ವರೂಪ್ ಎಂದರಣಿ ಚಿತ್ರದುರ್ಗದಿಂದ, ಸಿಎಲ್ ಉಮಾಮಹೇಶ್ವರಿ, ಹಾಗೆ ಉಮೇಶ ಸಿರಿಗೆರೆ ಅವರು ಲತಾ ಸುಹಾಸ್ ಹೊಸಕೋಟೆಯಿಂದ, ಡಿವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಹಾಗೆ ಅನುರಾಧ ತಿಪ್ಪಸ್ವಾಮಿ ಶಿಕ್ಷಕಿ ಸಿಕೆಪುರ ಕೆಡಗುಟ್ಟೆ ಇಲ್ಲಿಂದ, ಹಾಗೆ ಎಂಎಚ್ ರವಿಕುಮಾರ್ ಮೇಟಿಕುರ್ಕೆಯಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಅಂಜನಪ್ಪ ಗಂಗಮ್ಮ ಸುಟ್ಟ ಕರ್ನಟಿಯಿಂದ, ಹಾಗೆ ಅನಿತಾ ಅನಂತರಾಜ್ ಗುರ್ಲಡಕು ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು ಇಲ್ಲಿಂದ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆಯಿಂದ, ಹಾಗೆ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಸಂದೇಶ ಕಳಿಸಿರುವಂಥವರು ಬಸವರಾಜ. ಹಾಗೆ ಮೀರನಾಡಿಗ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ ಶೋಭಾ ಲೋಕೇಶ್ ಗಾರಹಟ್ಟಿ ಚಿತ್ರದುರ್ಗದಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಆದ್ಯಂತ ಮತ್ತು ಹರ್ಷಿತ್ ಬಾಪೂಜಿ ನಗರದಿಂದ, ಶಿವಕುಮಾರ ಹೊಸಮನೆ ಭದ್ರಾವತಿಯಿಂದ, ವಾಣಿ ಅಶ್ವಥರಾವ್ ನೆಹರು ನಗರದಿಂದ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿಯಿಂದ, ಹಾಗೆಯೇ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಪ್ರಣತಿ ವಿಸ್ಮಯ ಇವರುಗಳು ಕೂಡ್ಲಿಗಿ ತಾಲೂಕಿನ ಹುಡುಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ವಿಶಾಲಾಕ್ಷಿ ಪಿ ಎಂ ಮರಳಯ್ಯ ಸಿರಿಗೆರೆಯಿಂದ, ಸಂಧ್ಯಾ ಪ್ರಸನ್ನಕುಮಾರ್ ಕಬಿನಂದಾಶ್ರಮ ರಸ್ತೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಿಲ್ಪ ವಿದ್ಯಾನಗರದಿಂದ ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂಡಿಯಿಂದ, ಶ್ರೀನಿಧಿ ರಮೇಶ ಸುಶ್ಮಿತಾ ಚಿತ್ರದುರ್ಗದಿಂದ, ಮಂಜುನಾಥ್ ಲತಾ ರಘುನಂದನ್ ತ್ರಿಷಿಕಾ ಇವರುಗಳು, ಹಾಗೆ ಜೆಸಿಎಸ್ ಗುಂಚಿಗರ್ ಭರಮಸಾಗರದಿಂದ, ಮೊಹಮ್ಮದ್ ಖಲೀಲ್ ಸಾರಾ ಕಾಶಿಫ್ ಇವರುಗಳು, ಹಾಗೆ ವಿನಾಯಕ ಮತ್ತು ಕನ್ನಿಕಾ ಸಂದೇಶವನ್ನು ಕಳಿಸಿದ್ದಾರೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಹಾಗೆ ಡಾಕ್ಟರ್ ವೀಣಾ ಎನ್ ಸಿ ಎಲ್ ಏಕನಾಥ್ ಇವರು ಎಲ್ಲಿಂದ ಸಂದೇಶ ಕಳಿಸಿರೋದು ಅಂತಂದ್ರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಸುಜಾತ ಮಂಜುನಾ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಹಾಗೆ ಬೆಂಗಳೂರಿನ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಆದರ್ಶ ದಾವಣಗೆರೆಯವರು ಅಂತ. ಹಾಗೆ ಎನ್ ಮೋಹನ್ ಕುಮಾರ್ ಹೊಸದುರ್ಗದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆಯಿಂದ, ವಿಜಯಪುರ ದಿಂದ ಸುದರ್ಶನ್ ಭರತ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ, ಹಾಗೆ ರಮೇಶ್ ವದ್ದಿಕೆರೆಯಿಂದ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠಯ್ಯ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರು ಸಂದೇಶ ಕಳಿಸಿರುವಂಥದ್ದು. ಹಾಗೆ ಪ್ರಜ್ವಲ್ ನಿಹಾರಿಕ ಚಿತ್ರದುರ್ಗದಿಂದ, ಅರುಣ ಜಗದೀಶ ವೀರಭದ್ರಸ್ವಾಮಿ ರಸ್ತೆ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಡಾಕ್ಟರ್ ಸುನೀಲ್ ಗುಂಡಮ್ಮನಗು ಕೂಡ್ಲಿಗಿ ತಾಲೂಕಿನಿಂದ, ಪ್ರೇಮಾ ನಟರಾಜ್ ನಾಯಕನಟ್ಟೆಯಿಂದ, ಹಾಗೆ ಅನುರಾಧ ಬಸವರಾಜ ರೆಡ್ಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಆಯುಡಿಪಿಲಿ ಒಟ್ಟಿ ಮೇನ್ ಅಂತ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ವೈ ವಿ ಚಲ್ಲಮರದ ನವಲಿಯಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ನಿರ್ಮಲಮೂರ್ತಿ ದಾವಣಗೆರೆಯಿಂದ, ಎಂ ಆರ್ ಶ್ರೀಕಂಠ ನಗ್ರಹಾರ ಮೈಸೂರಿನಿಂದ, ಸಾವಿತ್ರಿ ಹಾಸನದ ರಾಜಘಟ್ಟದಿಂದ, ಹಾಗೆ ಸಲ್ಮಾ ಟೀಚರ್ ತರೀಕೆರೆಯಿಂದ, ಪಂಚಾಕ್ಷರಪ್ಪ ಜೆಬಿ ಶಿಕ್ಷಕರು ಹಿರಿಯೂರಿನಿಂದ, ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ರಾಜೇಶ್ ಕುಮಾರ್ ಪಿಬಿ ಇವರು ಇಲ್ಲಿಂದ, ಉಪನ್ಯಾಸಕರು ಎಸ್ ಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ ಇವರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತನೀಶ್ ಶ್ರೀವಾರಿ ಹಾಗೂ ಇಶಾ ನಾಗೇನಹಳ್ಳಿಯಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಪೂರ್ಣಿಮಾ ಪ್ರಭು ರಾಣಿಬೆನ್ನೂರಿನಿಂದ, ಹಾಗೆ ಭೀಮಪ್ಪ ಎಂ ಭಗತ್ ಸಿಂಗ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಿಭಾ ದೀಪಕ್ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನ್ಯಾಮತಿ ಇಂದಿರಾ ರಸ್ತೆಯಿಂದ ಕೆ ಶಿವಾನಂದಪ್ಪ ಎನ್ ಚಂದ್ರಮ್ಮ ಇವರು ಸಂದೇಶವನ್ನು ಕಳಿಸಿರೋದ್ದು. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಮಹೇಶ್ ಹೊಸೂರ್ ಶುಕಾರಿಪುರದಿಂದ, ರಾಜಪ್ಪ ನಿದ್ಗಿತ್ ರಾಜ್ ಕುಶಾಂತ್ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಸಿದ್ದೇಶ್ ಹಡಪದ ಹರ್ಷವರ್ಧನ ರಶ್ಮಿಕಾ ಸಂದೇಶ ಕಳಿಸಿದ್ದಾರೆ. ರುದ್ರೇಶ ನಾಯ್ಕ ಕೆ ಮತ್ತು ಕಮಲಾ ಐಡಿಪಿ ಲೇಔಟಿನಿಂದ, ಹಾಗೆ ಶಿವಮೊಗ್ಗ ಕೃಷಿ ನಗರದ ದೊಡ್ಡ ಮನೆಯಿಂದ, ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಶಾಂತಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶುಭಾಂಗ್ ಹವೀಶ್ ಅಭಿವಿಕಿಸ್ ಲೇಔಟಿನಿಂದ, ಹನುಮಂತಪ್ಪ ದೇವರಕೊಟ್ಟದಿಂದ, ನಾಗೇಶ್ ಅಖಿಲ ಕೋಳಿಬುರ್ಜರ ಹಟ್ಟಿಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಅವರು, ಶೈಲಜಾ ಲೋಕಣ್ಣ ಬಿವಿಕೆಎಸ್ ಲೇಔಟಿನಿಂದ, ಶಿಲ್ಪಾ ವೆಂಕಟೇಶ್ ಗರ್ಲಿಪೇಟೆಯಿಂದ, ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ, ಕಿಷ್ಕಿಂದ ನಗರ ಗಂಗಾವತಿಯಿಂದ ಈರಣ್ಣ ಅವರು,

0: ಹಾಗೆ ಕೆಎಂ ಮಹಾಂತೇಶ್, ಕೆಎಂ ಪವಿತ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಗುಜ್ಜರ್ ಅವರು ದರ್ಜಿ ಕಾಲೋನಿಯಿಂದ, ಹಾಗೆ ನಮ್ಮ ನ ಗಣೇಶ್ ಕಾರ್ಕಳ ಇಲ್ಲಿಂದ ಸಂದೇಶವನ್ನ ಕಳಿಸಿರುವಂತದ್ದು. ಕೇಳುಗರೆ, ಇದಾಗಿತ್ತು ನಮ್ಮ ಎಲ್ಲ ಕೇಳುಗ ಅಭಿಮಾನಿಗಳು ನಮ್ಮ ನಿಲಯಕ್ಕೆ ಸಂದೇಶವನ್ನ ಕಳಿಸಿದಂಥದ್ದು. ಹಾಗೆ ನಾನು ಕೇಳಿದಂತಹ ಪ್ರಶ್ನೆ ಯಾವುದು ಅಂತ ಈ ಸಂದರ್ಭದಲ್ಲಿ ಹೇಳಿಬಿಡ್ತೀನಿ. ಸ್ನೇಹಿತರೆ, ಇಂದು ವಿಶ್ವ ಮಳೆಕಾಡುಗಳ ದಿನ ಎಂದು ಆಚರಣೆ ಮಾಡಲಾಗ್ತಿದೆ. ಯಾಕೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅಂತಂದರೆ, ಪರಿಸರ ಸಂರಕ್ಷಣೆಯಲ್ಲಿ ಮಳೆಕಾಡುಗಳ ಪಾತ್ರ, ಅವುಗಳ ಮಹತ್ವ ಮತ್ತು ಅವುಗಳ ಸಂರಕ್ಷಣೆಯ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ವಿಶ್ವ ಮಳೆಕಾಡುಗಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗೆ ಇದನ್ನು 2017 ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ನನ್ನ ಈ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ. ಸಂದೇಶನ ಕಳಿಸಿದಂತಹ ಭಾಗವಹಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಂದಿನ ಗೀತೆ ಕೇಳೋಣ, ಒಂದು ಜಾಹೀರಾತಿನ ನಂತರ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿತ್ತು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಕೇಳಿ ವಂಶಿ ಚಿತ್ರದ ಈ ಗೀತೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 8:30:30. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಕೇಳುಗರೆ, ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಮಾಹಿತಿಯು ಸದಾ ಇರುತ್ತೆ. ಆ ಮಾಹಿತಿ ಏನು ಅಂತಂದ್ರೆ, ಸ್ನೇಹಿತರೆ, ಈಗ ಜೂನ್ ತಿಂಗಳು ಅಂತಂದ್ರೆ ನಮ್ಗೆಲ್ಲ ನೆನಪಾಗೋದು ಮಳೆ. ಹೊರಗಡೆ ಓಡಾಡಬೇಕಂದ್ರೆ ಕೊಡ ಇಲ್ಲದೆ ಓಡಾಡದೆ ಇರುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಆದರೆ ಈ ಜೂನು ನಮಗೆ ಮಳೆ ಕೈ ಕೊಟ್ಟಿರುವಂತಹ ಸಂದರ್ಭ. ಮುಂಗಾರು ಬಹಳಷ್ಟು ಭಾರತದ ಹವಾಮಾನದ ಮೇಲೆ ಹೊಡೆತ ಬೀಳಿದೆ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಮಳೆಯ ಅಭಾವ ಎಲ್ಲೆಲ್ಲೂ ಯಥೇಚ್ಛವಾಗಿ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಈ ಬಾರಿಯ ಮುಂಗಾರಿನ ಮೇಲೆ ಎಲ್ನಿನೋ ಪ್ರಭಾವ ಉಂಟಾಗಿದೆ ಅಂತ ಹೇಳಲಾಗ್ತಿದೆ. ಈ ಎಲ್ನಿನೋ ಪ್ರಭಾವ ಉಂಟಾಗಿರುವ ಬೆನ್ನಲ್ಲೇ ಅತ್ತ ಹವಾಮಾನ ಇಲಾಖೆ ಪೆಸಿಫಿಕ್ ಮಹಾಸಾಗರದಲ್ಲಿ ಎದ್ದಿರುವಂತಹ ಎಲ್ನಿನೋ ವೃದ್ಧಿಯಾಗಿ ಇದೀಗ ಅದು ಸೂಪರ್ ಎಲ್ನಿನೋ ಸ್ವರೂಪ ಪಡೆದಿದೆ ಎಂಬುದನ್ನು ಖಚಿತಪಡಿಸಿದೆ. ಆ ಸೂಪರ್ ಎಲ್ನಿನೋ ಕೂಡ ಗಾಢವಾಗ್ತಿದೆ ಅಂತನೂ ಸಹ ಮತ್ತಷ್ಟು ಎಚ್ಚರಿಕೆಯನ್ನು ನೀಡ್ತಾ ಇದೆ. ಹಾಗಾದರೆ ಈ ಸೂಪರ್ ಎಲ್ನಿನೋ ಅಂದರೆ ಏನು? ಇತಿಹಾಸದಲ್ಲಿ ಇಂತಹ ಸೂಪರ್ ಎಲ್ನಿನೋ ಬಂದಾದಾಗೆಲ್ಲ ನಮಗೆ ಅತಿಯಾದ ಒಣಹವೆ, ಅತಿಯಾದ ತಾಪಮಾನ ಹಾಗೂ ಅತಿಯಾದ ಬರಗಾಲ ಬಂದಿರುವಂಥದ್ದು ಖಾತ್ರಿಯಾಗಿದೆ. ಹಾಗಾದರೆ ಈ ಹಿನ್ನೆಲೆಯಲ್ಲಿ ಸೂಪರ್ ಎಲ್ನಿನೋ ಅಂದ್ರೇನು? ಇದು ಭಾರತದಲ್ಲಿ ಸೃಷ್ಟಿಸುವ ಬರಗಾಲ ಎಷ್ಟು ಭೀಕರವಾಗಿರುತ್ತೆ, ಕೃಷಿ ವಲಯದ ಮೇಲೆ ಅದರ ದುಷ್ಪರಿಣಾಮಗಳೇನು ಎಂಬಿತ್ಯಾದಿ ವಿಷಯಗಳನ್ನು ನಾವು ಈ ಒಂದು

ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಜೊತೆಗೆ ಮಾಹಿತಿ ಜೊತೆ ಜೊತೆಗೆ ಚಿತ್ರಗೀತೆಗಳನ್ನು ಸಹ ಆಲಿಸೋಣ. ಬನ್ನಿ ಮೊದಲಿಗೆ ಕೇಳೋಣ ಬೆಳ್ಳಿ ಮೋಡಗಳು ಚಿತ್ರದಿಂದ ಒಂದು ಈ ಸುಮಧುರ ಗೀತೆ. ರಾಜು ಕೆವಿ ಅವರ ಸಾಹಿತ್ಯವಿರುವ ಗೀತೆ ಇದು. ಮನು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಸಂಗೀತ ಉಪೇಂದ್ರ ಕುಮಾರ್.

ಏನಿದು ಸೂಪರ್ ಎಲ್ನಿನೋ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಎಲ್ನಿನೋ ಎಂಬುದು ಪೆಸಿಫಿಕ್ ಸಾಗರದಲ್ಲಿ ಸಂಭವಿಸುವ ಒಂದು ನೈಸರ್ಗಿಕ ಹವಾಮಾನ ವಿದ್ಯಮಾನ. ಕೇಂದ್ರ ಮತ್ತು ಪೂರ್ವ ಸಮಭಾಜಕ ಪೆಸಿಫಿಕ್ ಮಹಾಸಾಗರದ ಮೇಲೆ ನೀರು ಸಾಮಾನ್ಯಕ್ಕಿಂತ ಹೆಚ್ಚು ಬೆಚ್ಚುಗಾಗುವುದನ್ನು ಇದು ಸೂಚಿಸುತ್ತೆ. ಈ ರೀತಿ ಸಮುದ್ರದ ನೀರು ಅಸಹಜವಾಗಿ ಕಾಯ್ದಾಗ, ಅಂದರೆ ಬಿಸಿಯಾದಾಗ, ಅದು ಜಾಗತಿಕ ಗಾಳಿಯ ಮಾದರಿಗಳು ಮತ್ತು ವಾತಾವರಣದ ಪರಿಚಲನೆಯನ್ನು ಬದಲಾಯಿಸುತ್ತೆ. ಇದರ ಪರಿಣಾಮವಾಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ವಿವಿಧ ಖಂಡಗಳ ಮಳೆ, ತಾಪಮಾನ ಮತ್ತು ಚಂಡಮಾರುತಗಳ ಮೇಲೆ ಹವಾಮಾನವೇ ಸಂಪೂರ್ಣವಾಗಿ ಬದಲಾವಣೆಯನ್ನು ಬೀರುತ್ತೆ, ಸಂಪೂರ್ಣ ಏರುಪೇರನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ಭಾರತದತ್ತ ಸಾಗಿ ಬರುವ ಮಳೆಯ ಮಾರುತಗಳನ್ನು ಇದು ತಡೆಗಟ್ಟುತ್ತೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಮುಂಗಾರು ಮಳೆ ಕುಂಠಿತಗೊಂಡು ಬರಗಾಲ, ಅತಿಯಾದ ತಾಪಮಾನ ಉಂಟಾಗುತ್ತೆ. ಈ ಪರಿಸ್ಥಿತಿ ಪ್ರಬಲವಾದಾಗ ಅದನ್ನ ಸೂಪರ್ ಎಲ್ನಿನೋ ಅಂತ ಕರೆಯಲಾಗುತ್ತೆ. ಇದಕ್ಕೆ ತದ್ವಿರುದ್ಧವಾದ ಹಂತವನ್ನ ಲಾನಿನ ಎಂದು ಸಹ ಕರೆಯಲಾಗುತ್ತೆ. ಇದರಲ್ಲಿ ಪೆಸಿಫಿಕ್ ಮಹಾಸಾಗರದ ನೀರು ಸಾಮಾನ್ಯಕ್ಕಿಂತ ತಂಪಾಗಿ ಮುಂಗಾರು ಮಳೆಗೆ ಪೂರಕವಾಗಿರುತ್ತೆ. ಹಾಗಾಗಿ ಎಲ್ನಿನೋ ಮತ್ತು ಲಾನಿನೋ ಪರಿಸ್ಥಿತಿಗಳು ಪರಸ್ಪರ ವಿರುದ್ಧವಾಗಿರುವಂತಹದ್ದು. ಮಾಹಿತಿಯನ್ನು ಮುಂದುವರಿಸ್ತೀನಿ. ಇದೀಗ ಸ್ನೇಹಲೋಕ ಚಿತ್ರದಿಂದ ಈ ಒಂದು ಗೀತೆಯನ್ನು ಕೇಳಿ ಬರೋಣ.

ಸೂಪರ್ ಎಲ್ನಿನೋ ಇದೊಂದು ಜಾಗತಿಕ ಗಾಳಿಯ ದಿಕ್ಕನ್ನು ತೀವ್ರವಾಗಿ ಬದಲಾಯಿಸುವ ಒಂದು ವಿದ್ಯಮಾನ. ಈ ವಿದ್ಯಮಾನದಿಂದ ಕೆಲವು ಪ್ರದೇಶಗಳಲ್ಲಿ ಭೀಕರ ಬರಗಾಲನೂ ಬರುತ್ತೆ, ಇನ್ನು ಕೆಲವು ಕಡೆ ಪ್ರವಾಹವೂ ಸಹ ಉಂಟಾಗುತ್ತೆ. ಪೆಸಿಫಿಕ್ ಮಹಾಸಾಗರದಲ್ಲಿ ನಡೆಯುವಂತಹ ಸೂಪರ್ ಎಲ್ನಿನೋ ಪ್ರಕ್ರಿಯೆಯು ಭಾರತೀಯ ಉಪಖಂಡದ ಮಳೆಯನ್ನು ಹೇಗೆ ಕ್ಷೀಣಿಸದಂತೆ ಮಾಡುತ್ತೆ ಎಂಬುದರ ಹಿಂದೆ ಹಲವಾರು ವೈಜ್ಞಾನಿಕ ಕಾರಣಗಳಿವೆ. ಸಾಮಾನ್ಯ ಮುಂಗಾರು ವರ್ಷಗಳಲ್ಲಿ ಪೂರ್ವ ಪೆಸಿಫಿಕ್ನಲ್ಲಿ ಅಂದರೆ ದಕ್ಷಿಣ ಅಮೆರಿಕದ ಹತ್ತಿರ ಹೆಚ್ಚಿನ ವಾಯುಭಾರ ಒತ್ತಡ ಹಾಗೂ ಹಿಂದೂ ಮಹಾಸಾಗರ ಅಥವಾ ಏಷ್ಯಾ ಭಾಗದಲ್ಲಿ ವಾಯುಭಾರ ಕುಸಿತ ಉಂಟಾಗುತ್ತೆ. ಇದು ತೇವಾಂಶ ಭರಿತ ಮಾರುತಗಳನ್ನು ಭಾರತದ ಕಡೆಗೆ ಬೀಳುವಂತೆ ಮಾಡುತ್ತೆ. ಆದರೆ ಎಲ್ನಿನೋ ಅಥವಾ ಸೂಪರ್ ಎಲ್ನಿನೋ ಸಮಯದಲ್ಲಿ ಈ ಒಂದು ವಿದ್ಯಮಾನ ಪೂರ್ತಿಯಾಗಿ ಉಲ್ಟಾ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹಿಂದೂ ಮಹಾಸಾಗರ ಮತ್ತು ಪಶ್ಚಿಮ ಪೆಸಿಫಿಕ್ ಪ್ರದೇಶದಲ್ಲಿ ಹೆಚ್ಚಿನ ಒತ್ತಡ ನಿರ್ಮಾಣವಾಗಿ ಕೇಂದ್ರ ಪೆಸಿಫಿಕ್ ಮೇಲೆ ಕಡಿಮೆ ಒತ್ತಡದ ವಲಯವಾಗುತ್ತೆ. ಇದರ ಬದಲಾಗಿ ಪೆಸಿಫಿಕ್ ಭಾಗದಲ್ಲಿ ವಾಯುಭಾರ ಕುಸಿತ ಉಂಟಾದಾಗ ಮಳೆ ತರಬೇಕಾದ ತೇವಾಂಶ ಭರಿತ ಮುಂಗಾರು ಮಾರುತಗಳು ಭಾರತದ ಕಡೆಯಿಂದ ಪೆಸಿಫಿಕ್ ಮಹಾಸಾಗರದ ಕಡೆಗೆ ಮುಖ ಮಾಡುತ್ತವೆ. ಮಾರುತಗಳ ದಿಕ್ಕು ಬದಲಾಗುವುದರಿಂದ ಭಾರತಕ್ಕೆ ಸಿಗುವ ತೇವಾಂಶ ಕಡಿಮೆಯಾಗಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಅಥವಾ ಒಣಹವೆ ಕಾಣಿಸಿಕೊಳ್ಳುತ್ತೆ. ಎಲ್ನಿನೋ ಸಂಭವಿಸಿದ ಬಹುತೇಕ ವರ್ಷಗಳಲ್ಲಿ ಭಾರತದಲ್ಲಿ ಮಳೆ ಕೊರತೆ ಬರಗಾಲ ಎದುರಾಗಿದೆ ಎಂಬುದು ಗಮನಾರ್ಹ. ಹಾಗಾದರೆ ಕೃಷಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ಒಂದು ಗೀತೆಯನ್ನು ಕೇಳಿ ಬರೋಣ ಸ್ನೇಹ ಚಿತ್ರದಿಂದ.

ಸೂಪರ್ನೆಲ್ಲಿನೋ ಕೃಷಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಖಂಡಿತವಾಗ್ಲೂ ಸೂಪರ್ ಎಲ್ ನೀನೋ ಕೃಷಿಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನೇ ಬೀರುತ್ತೆ. ಯಾಕಂತಂದ್ರೆ ಕೃಷಿಯ ಜೀವನಾಡಿ ಆಗಿರ್ತಕ್ಕಂತಹ ನೈಋತ್ಯ ಮುಂಗಾರಿಗೆ ಇದು ಬಹಳಷ್ಟು ಅಡ್ಡಿಯನ್ನ ಉಂಟು ಮಾಡೋದ್ರಿಂದ ಕೃಷಿಗೆ ಬಹಳ ವ್ಯತಿರಿಕ್ತವಾದ ಪರಿಣಾಮವನ್ನ ಈ ಸೂಪರ್ ಎಲ್ ನೀನೋ ಬೀರುತ್ತೆ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಪ್ರಸ್ತುತ ಸಮುದ್ರ ಮತ್ತು ವಾತಾವರಣ ಎರಡರಲ್ಲೂ ಸೂಪರ್ ಎಲ್ ನೀನೋ ಪರಿಸ್ಥಿತಿಯ ಸ್ಪಷ್ಟ ಲಕ್ಷಣಗಳು ಕಂಡು ಬಂದಿವೆಯಂತೆ. ಜೂನ್ನಿಂದ ಸೆಪ್ಟೆಂಬರ್ ವರೆಗಿನ ನೈಋತ್ಯ ಮುಂಗಾರು ಅವಧಿಯಲ್ಲಿ ಇದು ಇನ್ನಷ್ಟು ಬಲಗೊಳ್ಳುವ ಸಾಧ್ಯತೆಯನ್ನ ಸಹ ಇವರು ಹೇಳ್ತಾ ಇದ್ದಾರೆ. ಜೊತೆಗೆ ಸಮುದ್ರದ ಉಷ್ಣತೆಗೆ ತಕ್ಕಂತೆ ವಾತಾವರಣವು ಸಹ ಸ್ಪಂದಿಸುತ್ತಿದ್ದು ಈ ಬಾರಿ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮುಂಗಾರು ಮಳೆಯಾಗಬಹುದು ಎಂದು ಹವಾಮಾನ ಇಲಾಖೆ ಈಗಾಗಲೇ ಅಂದ.

ರಾಜಿಸಿದೆ. ಸಮುದ್ರದ ತಾಪಮಾನ, ವಾತಾವರಣದ ಒತ್ತಡ ಮತ್ತು ಗಾಳಿಯ ಚಲನೆಯ ಸಮತೋಲನ ತಪ್ಪಿರುವುದರಿಂದ ಮಳೆಯ ಹಂಚಿಕೆ ಅಸಮತೋಲನಗೊಳ್ಳುವ ಭೀತಿಯೂ ಇದೆ. ಈ ಹಿಂದೆ 2002, 2009 ಹಾಗೂ 2015 ಪ್ರಮುಖ ಬರಗಾಲದ ವರ್ಷಗಳು ಬಂದಿರುವಂಥದ್ದನ್ನು ನಾವು ನೋಡಬಹುದು. ಹಾಗೆ ಇವುಗಳು ಬಲವಾದ ಎಲ್ನಿನೋ ವಿದ್ಯಮಾನದೊಂದಿಗೆ ತಾಳೆಯೂ ಸಹ ಆಗಿದ್ವು. ಒಟ್ಟಾರೆಯಾಗಿ ಈ ಎಲ್ನಿನೋ ಅತಿಯಾದ ಬರಗಾಲವನ್ನು ತರುತ್ತೆ ಎಂಬುದು, ಜೊತೆಗೆ ಹೆಚ್ಚಿನ ತಾಪ, ಮಳೆಯ ಏರುಪೇರು ಹಾಗೆ ಕೃಷಿಕರಿಗೆ ಅತೀವ ಸಂಕಷ್ಟವನ್ನು ಸಹ ತಂದೊಡ್ಡುವ ಸೂಚನೆ ಕಾಣಿಸ್ತಾ ಇದೆ. ಇದಾಗಿತ್ತು ಸೂಪರ್ ಎಲ್ನಿನೋ ಬಗ್ಗೆ ಒಂದಿಷ್ಟು ಕಿರುಮಾಹಿತಿ. ಬನ್ನಿ ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪರ್ವ ಚಿತ್ರದ ಒಂದು ಗೀತೆ.

0: ಇದುವರೆಗೂ ಚಿತ್ರಗೀತೆಗಳು ಪ್ರಸಾರವಾದವು. ಚಿತ್ರಗೀತೆಗಳ ಜೊತೆಗೆ ನೀಡಿದಂತಹ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಕೆಳಗರೆ ಇದುವರೆಗೂ ಬೆಳಗಿನಿಂದ ಇದುವರೆಗೂ ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಸಂದೇಶದ ಮೂಲಕ ತಿಳಿಸಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ರೂಪದ ಸಂದೇಶಗಳನ್ನು ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ಕಳಿಸಬೇಕಾಗುತ್ತೆ. ಅದು ಹೀಗಿದೆ, 9448640273 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಸಂದೇಶವನ್ನು 9:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓದ್ತೇನೆ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಈಗ ಸರಿಯಾಗಿ 9:45. ಇದೀಗ ಕೆಲವು ಪ್ರಕಟಣೆಗಳು.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
3: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
5: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು

0: ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
1: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೆ ನೇರ ಫೋನಿನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಮೂಡಿಬರಲಿದೆ. ಕಾರ್ಯಕ್ರಮದ ವಿಷಯ ನೀರಿನ ಸಂರಕ್ಷಣೆ, ಈ ಕುರಿತು ಮಾತನಾಡೋಣ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬೇಕು. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ಹೀಗಿವೆ: 9448640773 ಹಾಗೂ ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಭಾಗವಹಿಸಿ ವಿಚಾರದ ಕುರಿತು ಮಾತನಾಡಿ.
0: ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಇದೀಗ 9:05:15. ಇದೀಗ ಕಾರ್ಯಕ್ರಮ ನಲ್ನುಡಿ ಬದುಕಿಗೊಂದು ಹಿತನುಡಿ ನಡೆಸಿಕೊಡುತ್ತಾರೆ ಅಂಜಿ ಸಿಆರ್.
1: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತನುಡಿ, ಅದುವೇ ನಲ್ನುಡಿ.
2: ಚಂದ್ರ ಸೂರ್ಯರೆಂಬ ಎರಡು ಪ್ರಮುಖ ಆಕಾಶಕಾಯಗಳಿಂದ ನಮಗೆ ಬೆಳಕು ಬರುತ್ತದೆ. ಅಮಾವಾಸ್ಯೆಯಂಥ ಕತ್ತಲಿನಲ್ಲಿಯೂ ನಾವು ತಿಳಿದಂತೆ ಪರಿಪೂರ್ಣ ಕತ್ತಲೆ ಇರುವುದಿಲ್ಲ. ಇತರ ಆಕಾಶಕಾಯಗಳಾದ ಗ್ರಹ ತಾರೆಗಳ ಬೆಳಕು ಸ್ವಲ್ಪ ಮಟ್ಟಿಗೆ ಭೂಮಿಯ ಮೇಲೆ ಬೀಳುತ್ತದೆ. ಆದ್ದರಿಂದಲೇ ಅರ್ಧಾರ್ಧ ಬೆಳಕಿಗಿಂತಲೂ ಕತ್ತಲೆಯಲ್ಲಿ ದಾರಿ ನಡೆಯುವುದು ಸುಲಭ. ಆಕಾಶಕಾಯಗಳಲ್ಲಿ ಕೆಲವದರ ಪರಿಚಯ ಮಾಡಿಕೊಂಡಿರುವ ನಾವು ಅವು ಚಲನಶೀಲವಾದುವೆಂಬುದನ್ನು ಬಲ್ಲೆವು. ಹೀಗೆ ಹಲವು ಚಲಿಸುವ ವಸ್ತುಗಳ ನಡುವೆ ನಾವೇ ಸ್ವತಃ ಚಲಿಸುತ್ತಿರುವ ಭೂಮಿಯ ಮೇಲಿನ ಮನುಷ್ಯರಾಗಿ ಹಲವು ದಿಕ್ಕುಗಳಲ್ಲಿ ಚಲಿಸುತ್ತಾ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಇದರೊಡನೆ ಪ್ರತಿಯೊಬ್ಬ ಮನುಷ್ಯನೊಡನೆ ಇರುವುದು ಸದಾ ಚಲನಾಸಕ್ತಿಯ ಮನಸ್ಸು. ಹಲವು ಜನರು, ಹಲವು ಮನಸ್ಸು, ಅವು ಸೇರಿದರೆ ಉತ್ತಮ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಂದೊಂದು ಗುರಿ, ಹಿಂದೊಬ್ಬ ಗುರು ಅಥವಾ ನಿರ್ದೇಶಕನಿದ್ದ ಕಾಲದಲ್ಲಿಯಂತೆ. ಇಲ್ಲದಿದ್ದರೆ ಬಹುಜನ ಸೇರಿದರೆ ಸಂಗ್ರಾಮ ಎನ್ನುತ್ತದೆ ಸುಭಾಷಿತ. ಇಂಥದೊಂದು ಸದಾ ಬದಲಾಗುತ್ತಿರುವ ಅಗೋಚರ ಕ್ಷೇತ್ರದಲ್ಲಿ ಸಾಗಿ ಬಂದು ಮುಂದುವರಿಯುತ್ತಿರುವುದು ಮನುಷ್ಯ ಜೀವನ. ಇಂಥದರಲ್ಲಿ ಒಂದು ಕ್ರಮವನ್ನು ರೂಪಿಸಿಕೊಂಡವರು ನಮ್ಮ ಹಿರಿಯರು. ಅವರಿಗೆ ತಮ್ಮ ಮನಸ್ಸೇ ಮಿತ್ರ. ಅದನ್ನು ಏಕಾಗ್ರ ಮಾಡಿ ಅವರು ಬಹುದೂರದವರೆಗೆ ನೋಡಬಲ್ಲವರಾಗಿದ್ದರು. ಆ ಕಾಲದಲ್ಲಿ ರೂಪಿತವಾದದ್ದು ಜ್ಯೋತಿರ್ವಿಜ್ಞಾನ. ಇಂದಿನ ಅರ್ಥದಲ್ಲಿ ಅದು ವಿಜ್ಞಾನವಾಗಬೇಕಿಲ್ಲ. ಅದರಲ್ಲಿ ಪರಿಶ್ರಮ, ಜ್ಞಾನಗಳನ್ನು ಉಳ್ಳವರು ಹಲವು ಜನರಿಗೆ ಮಾರ್ಗದರ್ಶಕರಾಗಿರುತ್ತಿದ್ದರು. ಅವರ ಜೀವನಕ್ಕೆ ಸಮಾಜವು ಸಹಕಾರ ನೀಡುತ್ತಿತ್ತು. ಹೀಗೆ ನಮ್ಮ ಜೀವನವು ಹಲವರ ಸದಾಶಯಗಳಿಂದ ಕಟ್ಟಲ್ಪಟ್ಟಿತು. ತಮ್ಮದೇ ಆದ ರೀತಿಯಲ್ಲಿ ವಿಶ್ವದ ಚಲನೆ ಮತ್ತು ಅದರ ಪರಿಣಾಮವಾದ ಮಾನಸಿಕ ಬದಲಾವಣೆಗಳನ್ನು ಸಮರ್ಥವಾಗಿ ಹಿಡಿದಿಟ್ಟುಕೊಂಡು ಜನತೆಯ ಮನೋಬಲವನ್ನು ವರ್ಧಿಸುತ್ತಾ ನಡೆದು ಬಂದದ್ದು ನಮ್ಮ ಜೀವನ. ಪ್ರಪಂಚದ ಇಂದಿನ ವಿಜ್ಞಾನ, ತತ್ವಜ್ಞಾನ, ಕಲೆ ಇವುಗಳ ಬೆಳವಣಿಗೆಯ ಉಗಮ ಗ್ರೀಕರಿಂದ. ಪ್ಲೇಟೋ ತನ್ನ ಆದರ್ಶ ರಾಜ್ಯವನ್ನು ಹೇಳಿದಂತೆ 16ನೇ ಶತಮಾನದ ಮೊದಲನೆಯ ವರ್ಷ ಜನಿಸಿದ ಫ್ರಾನ್ಸಿಸ್ ಬೇಕನ್ ಬಹುಕಾಲ ಸ್ಥಗಿತವಾಗಿದ್ದ ವಿಚಾರಧಾರೆಗೆ ನವಜೀವನ ತುಂಬಿದ. ಅವನ ಆದರ್ಶ ರಾಜ್ಯದಲ್ಲಿ ವಿಜ್ಞಾನಕ್ಕೊಂದು ಸ್ಥಾನ ದೊರೆಯಿತು ಮತ್ತು ಅತಿ ವಿಶ್ವಾಸ

0: ವೂ ಸಹ ಜ್ಞಾನದ ಎಲ್ಲ ಶಾಖೆಗಳನ್ನು ನನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೇನೆ ಎಂದ ಬೇಕನ್. ಯಾವೊಂದು ವಸ್ತುವೂ ಸ್ಥಿರವಲ್ಲ, ಎಲ್ಲವೂ ಚಲಿಸುತ್ತವೆ. ಈ ಚಲನೆಯ ಮಧ್ಯದಲ್ಲಿಯೇ ಜಗತ್ತುಗಳೇ ಹುಟ್ಟುತ್ತವೆ, ಸಾಯುತ್ತವೆ. ಇದರೊಡನೆ ಭೂಮಿ ಜೀವಿಗಳು ಬೆರೆಯುತ್ತವೆ. ಆದ್ದರಿಂದಲೇ ಈ ಭೂಮಿಯನ್ನು ಮರ್ತ್ಯಲೋಕವೆನ್ನುತ್ತಾರೆ. ಬಂದವರೆಲ್ಲ ಇಲ್ಲಿಯೇ ನಿಂತರೆ ಬರುವವರಿಗೆ ಎಡೆಯಲ್ಲಿ? ಇಂಥ ಚಲನಶೀಲ ಜಗತ್ತಿನಲ್ಲಿ ಆಕಾಶಕಾಯಗಳ ಜಡೆ ಕೋಲಾಟದಲ್ಲಿ ಹರಿಯುತ್ತಾ ಹರಿಹಾಯುವ ಮನೋಕ್ಷೇತ್ರಗಳ ನಡುವೆ ನಮಗೆ ಬಂದಿರುವ ಜೀವನ ನಮ್ಮ ತಿಳುವಳಿಕೆಯ ಹದ್ದಿನಲ್ಲಿ ಸುಖಮಯವಾಗಬೇಕು. ಅನಿಯಮಿತ ಸುಖವೆಂಬುದಿಲ್ಲ. ಬೇಕನ್ ಜೀವನವನ್ನು ಬಲ್ಲವನು, ವಿಜ್ಞಾನದ ಬಗ್ಗೆ ಖುಷಿ ಇದ್ದವನು. ಜ್ಯೋತಿರ್ಮಂಡಲಗಳ ಪರಿಣಾಮವು ಮನುಷ್ಯನನ್ನು ಯಾವ ರೀತಿ ನಡೆಸಿಕೊಂಡು ಬಂದಿದೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ವಿಜ್ಞಾನದ ಸಾಧನೆ ಮನುಷ್ಯನ ಪ್ರಯತ್ನದ ಫಲ. ಅದು ಸಾಮಾನ್ಯನಿಗೆ ಆಪ್ತವಾಗಲು ಸಹ ಮನುಷ್ಯನ ಪ್ರಯತ್ನವೇ ಕಾರಣ. ಆದರೆ ವೈಜ್ಞಾನಿಕವಾಗಿ ಬದುಕಲು ಸಾಧ್ಯವಾಗಬೇಕಾದರೆ ಅಂತರ್ಯಾಮಿಯ ಕೃಪೆ ಬೇಕು ಎನಿಸುತ್ತದೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ.

ಎಫ್ಎಂ ಸಮಯ ಈಗ ಸರಿಯಾಗಿ 9:10 ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. ಕೇಳಿ ರವೀಂದ್ರನಾಥ ಯಾವಗಲ್ ಹಾಗೂ ಸಂದೀಪ ಚಟರ್ಜಿ ಅವರಿಂದ ಸಂಗೀತ ಕಾರ್ಯಕ್ರಮ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಸಾರವಾಯಿತು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಳಗರೆ. ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಓದುತ್ತಾ ಈಗಾಗಲೇ ನಮ್ಮ ನಿಲಯಕ್ಕೆ ಸಂದೇಶಗಳು ಬಂದು ತಲುಪಿವೆ. ಇನ್ನು ಯಾರೆಲ್ಲ ಬೆಳಗಿನಿಂದ ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂತ ಇದ್ದೀರಾ, ಅವರಿಗೆ ಮತ್ತೊಮ್ಮೆ ನಮ್ಮ ನಿಲಯದ ಸಂಖ್ಯೆಯನ್ನು ಹೇಳ್ಬಿಡ್ತೀನಿ. 9448640273 ಈ ಫೋನ್ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶಗಳನ್ನು ಕಳಿಸ್ಬೋದು ಹಾಗೂ ಭಾಗವಹಿಸ್ಬೋದು. ಜೊತೆಗೆ ನಿಮ್ಮ ಸಂದೇಶಗಳನ್ನು ಓದುತ್ತಾ ಸಮುದ್ರ ಗೀತೆಗಳನ್ನು ಸಹ ನಾನಿಲ್ಲಿ ಕೇಳಿಸ್ತೇನೆ. ಬನ್ನಿ ಹಾಗಾದರೆ ಮೊದಲ ಒಂದು ಗೀತೆಯನ್ನು ಪ್ರಾರಂಭ ಮಾಡಿ ಬಳಿಕ ಸಂದೇಶಗಳನ್ನು ತೆಗೆದುಕೊಳ್ತೇನೆ. ಇದೀಗ ಬಂಗಾರಿ ಚಿತ್ರದ ಒಂದು ಗೀತೆಯನ್ನು ಕೇಳಿ ಬರೋಣ. ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದ್ದು, ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್, ಸಂಗೀತ ಎ.ಎಂ. ನೀಲ್.

ಇದೀಗ ನಮ್ಮ ಕೇಳುಗರ ಸಂದೇಶಗಳನ್ನು ಓದುವಂತಹ ಸಮಯ. ಬನ್ನಿ, ಯಾರೆಲ್ಲ ಸಂದೇಶ ಕಳಿಸಿದರೆ ಅವರ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ತಿಳಿದುಕೊಳ್ಳೋಣ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಮಾಹಿತಿಗಳು ತುಂಬ ಉಪಯುಕ್ತ ಆಗ್ತದೆ, ಸೊಗಸಾಗಿದೆ, ಹಾಗೆ ಜೊತೆಗೆ ಗೀತೆಗಳು ತುಂಬ ಅದ್ಭುತ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ತೇಲಿ, ಶಿವಲೀಲ ತೇಲಿ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ಕಾರ ಆತ್ಮೀಯ ನಿರೂಪಕರಾದ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮೇಡಮ್ ಅವರಿಗೆ. ಮಹಾತ್ಮ ಗಾಂಧೀಜಿಯವರ ನುಡಿಮಾತಿನೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಿ ಕೊಟ್ಟಿಯೂರು ದೇವಾಲಯದ ಭಕ್ತಿ ಪ್ರದಾನ ಮಾಹಿತಿ ನೀಡಿದ್ರಿ. ಇತಿಹಾಸ ಪೌರಾಣಿಕ ಕಥೆ ಜೊತೆ ಆರತಿ ಬೆಳಗಿರೆ ಮಂಜುನಾಥನಿಗೆ ಎಂಬ ಭಕ್ತಿ ಹಾಡು ಕೇಳಿ ತುಂಬ ಆನಂದ ಆಯಿತು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ನಮಸ್ತೆ ಸೌಮ್ಯ ಮಂಜುನಾಥ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಅಂತಂದ್ರೆ ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ. ಅವ್ರು ಹೇಳ್ತಾ ಇದ್ದಾರೆ, ನಾವು ಸಹ ನಿಮ್ಮೆಲ್ಲ ಕಾರ್ಯಕ್ರಮಗಳನ್ನ ಬೆಳಗ್ಗಿನಿಂದಲೂ ಕೇಳ್ತಾ ಇದ್ದೇವೆ. ನಿಮ್ಮ ಮಧುರ ಕಂಠದಿಂದ ಅದ್ಭುತವಾಗಿ ಮೂಡಿ ಬರ್ತಾ ಇದ್ದಾವೆ ಕಾರ್ಯಕ್ರಮಗಳು, ತುಂಬಾ ಸುಂದರವಾಗಿ, ಧನ್ಯವಾದಗಳು ಮೇಡಮ್ ಅಂತ ಇವರು ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೂ ಸಹ. ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಮೇಡಮ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವ ಒಂದು ಪ್ರಶ್ನೆ ಮತ್ತು 8:30 ಕಾರ್ಯಕ್ರಮದಲ್ಲಿ ಸೂಪರ್ ಎಲ್ನಿನೋ ಈ ಹೆಸರು ಕೇಳಿದಾಗಲೇ ನಮಗೆ ಸ್ವಲ್ಪ ಆಶ್ಚರ್ಯ ಆಯಿತು ಮೇಡಮ್. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಅರ್ಥಪೂರ್ಣವಾಗಿತ್ತು, ಜೊತೆಗೆ ಸುಮಧುರ ಗೀತೆಗಳು ಕೂಡ ಸೊಗಸಾಗಿದ್ವು, ನಲ್ನುಡಿ ಮಾತುಗಳು ಕೂಡ ಅರ್ಥಪೂರ್ಣವಾಗಿತ್ತು, ನಿಮ್ಮ ಸುಮಧುರ ನಿರೂಪಣೆ ಇವೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಟ್ವು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಧನ್ಯವಾದಗಳು ತಮಗೂ ಸಹ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ, ತಮಗೂ ಸಮಸ್ತೆ. ನಿಮ್ಮ ನಿರೂಪಣೆ ಚೆನ್ನಾಗಿದೆ ಮತ್ತು ಈ ದಿನದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದವು, ಮತ್ತು ನಲ್ನುಡಿ ಬದುಕಿಗೊಂದು ಹಿತ ನುಡಿ ತುಂಬ ಒಳ್ಳೆಯ ನೀತಿ ಪಾಠದಂತೆ ಕೇಳಿಸ್ತಾ ಇತ್ತು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮಗೂ ಸಹ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ರೈತರಿಗೆ ಸಲಹೆ, ಆರೋಗ್ಯ ಬಿಂದುವಿನಲ್ಲಿ ಒಳ್ಳೆಯ ಮಾಹಿತಿ ತಿಳಿದು ಭಾವಗೀತೆಗಳನ್ನು ಕೇಳಿಸುತ್ತಾ ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಜೊತೆಗೆ ನಲ್ನುಡಿಯಲ್ಲಿ ಮನುಷ್ಯನ ಮನಸ್ಸಿನ ಮಾನಸಿಕ ಬದಲಾವಣೆ ಮತ್ತು ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಮಾಹಿತಿ

ಇದು ತಿಳಿದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮೂಲಕ ಮನಸ್ಸಿನ ಆನಂದ ನೀಡ್ತು ಎಲ್ಲ ಕಾರ್ಯಕ್ರಮಗಳು ಅರ್ಥಗರ್ಭಿತವಾಗಿ ತಿಳಿಸುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದರೆ ಧನ್ಯವಾದಗಳು ತಮಗೂ ಸಹ. ಸಂದೇಶಗಳನ್ನು ಓದುವುದನ್ನು ಮುಂದುವರಿಸ್ತೀನಿ. ಇದೀಗ ಒಂದು ಶ್ರೀಕೃಷ್ಣ@gmail.com ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿ ಬರೋಣ.

ಸಂದೇಶಗಳನ್ನ ಓದೋದನ್ನ ಮುಂದುವರಿಸೋಣ. ಬನ್ನಿ, ಯಾರು ಸಂದೇಶವನ್ನ ಕಳಿಸಿದರೆ ನೋಡೋಣ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದರೆ, ಮೇಡಮ್ ಇವತ್ತಿನ ಹಾಡುಗಳು ಮತ್ತು ಮಾಹಿತಿ ತುಂಬಾ ಚೆನ್ನಾಗಿತ್ತು ಮೇಡಮ್, ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ತಮಗೂ ಸಹ ಧನ್ಯವಾದಗಳು. ಮೀರಾ ನಾಡಿಗ್ ಉಪನ್ಯಾಸಕರು.

ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ರೆ, ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ. ಈ ದಿನ ಪ್ರಸಾರವಾದ ಮುಂಜಾನೆಯ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದವು. ನಮನದಲ್ಲಿ ಭಕ್ತಿಗೀತೆಗಳು ಹಾಗೂ ಮನಸ್ಸು ಬುದ್ಧಿಯ ಕುರಿತಾದ ಚಿಂತನೆ ಇಷ್ಟ ಆಯಿತು. ಜೊತೆಗೆ ದೇಶಭಕ್ತಿಗೀತೆ, ಭಾವಗೀತೆ ಹಾಗೂ ಆರೋಗ್ಯ ಬಿಂದುವಿನಲ್ಲಿ ಗರಿಕೆಯ ಉಪಯೋಗ ಹಾಗೂ ಪೆಸಿಫಿಕ್ ಸಾಗರ ಮತ್ತು ಹವಾಮಾನ ವೈಪರೀತ್ಯ ಕುರಿತ ಈ ಸೂಪರ್ ನೆಲ್ನೀನೋ ಬಗ್ಗೆ ಮಾಹಿತಿ ತುಂಬಾ ಉತ್ತಮವಾಗಿತ್ತು. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಸಹ. ಪ್ರತಿಭಾ ರಾಘವೇಂದ್ರ ಚೋರನೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾರೆ, ಶರಣು ಮೇಡಮ್ ಅಂತ. ತಮಗೂ ಸಹ ಶರಣು. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಬಂದಂತಹ ಮಾಹಿತಿ ಬಹಳ ಚೆನ್ನಾಗಿತ್ತು, ಹಾಗೆ ಭಕ್ತಿಗೀತೆಗಳು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ಎಲ್ನೀನೋ ಬಗ್ಗೆ ಮಾಹಿತಿ ಬಹಳ ಚೆನ್ನಾಗಿತ್ತು, ತುಂಬ ವಿಷಯ ತಿಳ್ಕೊಂಡಂಗಾಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಹಾಗೆ ಐತಿಹಾಸಿಕ ನಾಡು ಕೋಟೆನಾಡು ಗಂಡುಗಲ್ಲಿ ಮದಕರಿ ನಾಯಕ ರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ, BVKS ಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಶುಭೋದಯ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮೇಡಮ್ ಅವರಿಗೆ ಅಂತ ಹೇಳ್ತಿದ್ದಾರೆ. ಧನ್ಯವಾದ. ನಮಸ್ಕಾರ ತಮಗೂ ಸಹ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೇರಳ ರಾಜ್ಯದ ಕೊಟ್ಟಿಯೂರಿನ ಆಡಂಬರ ವೈಭವರಹಿತ ಮಹಾದೇವನ ಆಲಯದ ಬಗ್ಗೆ ನೀವು ನೀಡಿದ ವಿವರಗಳು, ಪೌರಾಣಿಕ ಮಹತ್ವ, ಮಾಹಿತಿ, ಹಿನ್ನೆಲೆ ತುಂಬ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೂ ಭಕ್ತಿಗೀತೆಗಳು 7:50 ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳು ತುಂಬ ಮಧುರವಾಗಿದ್ವು ಮತ್ತು ಭಾರತದ ಮಳೆಗಾಲದ ಮೇಲೆ ಎಲ್ನೀನೋ ಹಾಗೂ ಲಾನಿನೋ ಬೀರುವ ಪರಿಣಾಮಗಳ ಬಗ್ಗೆ ನೀವು ನೀಡಿದ ವಿವರಗಳು ತುಂಬ ಮಾಹಿತಿ ಉಪಯುಕ್ತವಾಗಿತ್ತು. 9:10 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂತು, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಎಲ್ಲ ಮಾಹಿತಿಗಳನ್ನು, ಎಲ್ಲ ಕಾರ್ಯಕ್ರಮಗಳನ್ನು ಸಮಗ್ರವಾಗಿ ಅವರು ಕೇಳಿದ್ದಾರೆ, ಅದರ ಬಗ್ಗೆ ಸಮಗ್ರ ಅನಿಸಿಕೆಯನ್ನು ಅವರು ಸಹ ಅವರು ತಿಳಿಸಿದ್ದಾರೆ. ಬನ್ನಿ ಒಂದು ಗೀತೆಯನ್ನು ಕೇಳಿ ಬರೋಣ. ಈಗ ವೀರಂ ಚಿತ್ರದಿಂದ ಇದೀಗ ಒಂದು ಗೀತೆ.

ರೂಪ ಪರಮೇಶ್ವರ್, ರಶ್ಮಿತಾ, ಧನ್ಯ. ಪಿಎಸ್ಎಂ ಲೇಔಟ್ ಚಿತ್ರದುರ್ಗದಿಂದ ನಮಸ್ತೆ ಶುಭೋದಯ ಸೌಮ್ಯ ಮೇಡಮ್ ಅಂತ ಹೇಳ್ತಿದ್ದಾರೆ. ನಮಸ್ತೆ ತಮಗೂ ಸಹ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅವರು ಹೇಳ್ತಾ ಇದ್ದಾರೆ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ ಮೇಡಮ್ ನೀವು ಅಂತ ಹೇಳ್ತಿದ್ದಾರೆ. ಧನ್ಯವಾದ ತಮಗೆ. ನಲ್ನುಡಿ ಬದುಕಿಗೊಂದು ಹಿತ ನುಡಿ ತುಂಬ ಅರ್ಥಪೂರ್ಣವಾಗಿತ್ತು, ಚೆನ್ನಾಗಿತ್ತು. ಹಾಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟ ಎಲ್ಲಿನ ಬಗೆಗೆ ಮಾಹಿತಿ ತುಂಬ ಚೆನ್ನಾಗಿತ್ತು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಸಹ. ಹಾಗೆ ಬನ್ನಿ ಟಿಫನ್ ಮಾಡೋಣ ಅಂತಲೂ ಸಹ ಕರೆದಿದ್ದಾರೆ. ಧನ್ಯವಾದ ತಮ್ಮ ಆತ್ಮೀಯ ಆಹ್ವಾನಕ್ಕಾಗಿ ಹೀಗೆ ಸಂದೇಶಗಳನ್ನು ಕಳಿಸ್ತಾರೆ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ಇದೀಗ ನಮಸ್ತೆ ಆಕಾಶವಾಣಿ ಹಾಗೂ ನಿರೂಪಕರಿಗೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ತಮಗೂ ಸಹ ಮೇಡಮ್. ಬೆಳಗ್ಗೆ ಪ್ರಸಾರವಾದಂತಹ ನಮನ ಭಕ್ತಿಗೀತೆ ಭಾವಗೀತೆ ಹಾಗೂ ಎಲ್ಲಿನ ಬಗ್ಗೆ ನೀವು ತಿಳಿಸಿಕೊಟ್ಟಂತಹ ಮಾಹಿತಿ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮಾಳಪ್ಪನಹಟ್ಟಿಯ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಇವರುಗಳು ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಹಾಗೆ ಉಮೇಶ್ ಸಿರಿಗೆರೆ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಎಂದಿನಂತೆ ಬೆಳ್ಳಂಬೆಳಗ್ಗೆ ಪ್ರತಿದಿನ ಪ್ರಸಾರವಾಗುವ ಸ್ಫೂರ್ತಿದಾಯಕ ಶುಭಿನುಡಿಗಳ ಜೊತೆಗೆ ಕೇಳುಗರ ಮನದಲ್ಲಿ ಭಕ್ತಿ ಸಿಂಚನದ ಅಲೆಯನ್ನು ಮೂಡಿಸುವ ಭಕ್ತಿಗೀತೆಗಳು, ವಚನಗೀತೆಗಳು ಮತ್ತು ಐತಿಹಾಸಿಕ ಪೌರಾಣಿಕೆ ಉಳ್ಳ ಅನೇಕ ದೇವಸ್ಥಾನಗಳ ಮಾಹಿತಿ ಮನಸ್ಸಲ್ಲಿ ನೆಮ್ಮದಿ ನೀಡುವುದರ ಜೊತೆಗೆ ನೀವು ಪ್ರಸಾರ ಮಾಡುವ ಇತ್ತೀಚೆಗೆ ಹೊಸ ಹಾಡುಗಳು ಸಾಕಷ್ಟು ಇವೆ. ಆದರೆ 2020 ನಂತರ ಕನ್ನಡ ಚಿತ್ರರಂಗದ 5,500 ಹೆಚ್ಚು ಹೊಸ ಚಿತ್ರಗಳು ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಸಹ ಹೇಳಿದರೆ ಅವುಗಳ ಲಭ್ಯತೆಯು ಬೇಕು ಅಂತಲೂ ಸಹ ಕೇಳ್ಕೊಂಡಿದ್ದಾರೆ. ಖಂಡಿತ ಈ ವಿಚಾರವಾಗಿ ಮಾತನಾಡೋಣ. ಜೊತೆಗೆ ಅವರು ಹೇಳ್ತಾ ಇದ್ದಾರೆ ಇವತ್ತಿನ ಎಲ್ಲ ಮಾಹಿತಿಯುಕ್ತ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಹೇಳ್ತಾ ಶುಭ ಮುಂಜಾನೆಗಳು ಅಂತ ಮತ್ತೊಮ್ಮೆ ಹೇಳಿದರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇದೀಗ ಒಂದು ಚಿತ್ರಗೀತೆಯನ್ನು ಕೇಳಿ ಬರೋಣ.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಿಲಯಕ್ಕೆ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ಸಂದೇಶಗಳನ್ನು ಕಳಿಸಿದಂತಹ ಪ್ರತಿಯೊಬ್ಬರಿಗೂ ಹಾಗೂ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃ ಬಾಂಧವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 10:30. ಇದೀಗ ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ. ಕೇಳುಗರೆ, ಇಂದಿನ ವಿಷಯ ನೀರಿನ ಸಂರಕ್ಷಣೆ. ಈ ಕುರಿತು ಮಾತನಾಡೋಣ. ನೀರಿನ ಸಂರಕ್ಷಣೆ ಕುರಿತು ವಹಿಸಬೇಕಾದಂತಹ ಜಾಗೃತಿ, ಜನಸಾಮಾನ್ಯರಾದ ನಾವು ನೀರನ್ನು ಉಳಿಸುವುದು ಹೇಗೆ, ಈ ಮೂಲಕ ನಾವು ದೊಡ್ಡ ಪ್ರಕೃತಿಗೆ ದೊಡ್ಡ ಕೊಡುಗೆಯನ್ನು ನೀಡುವುದು ಹೇಗೆ ಎಂಬಿತ್ಯಾದಿ ವಿಚಾರಗಳನ್ನು ನಾವು ಮಾತನಾಡೋಣ. ಈ ವಿಚಾರದ ಕುರಿತು ನೀವು ನಮ್ಮೊಂದಿಗೆ ಮಾತನಾಡಲು ಇಚ್ಛಿಸಿದಲ್ಲಿ ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀನಿ. ಗಮನಿಸಿ, 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970772. ಮತ್ತೇಕೆ ತಡ ಕೇಳುಗರೆ, ಹೀಗೆ ಈಗಲೇ ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಹಾಗೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ನಾನು ನಿಮ್ಮ ಜೊತೆ ಇದ್ದೇನೆ, ಡಾಕ್ಟರ್ ಸೌಮ್ಯ ಮಂಜುನಾಥ್ ಹಾಗೂ
1: ನಾನು ಕವಿತಾ ಎಂಎಸ್.
0: ಕೇಳುಗರೆ, ಇದೀಗ ವಿಷಯ ಗೊತ್ತಾಯ್ತಲ್ಲ, ಕರೆ ಈಗಾಗಲೇ ಸಿದ್ಧ ಆಗಿದೆ, ಕರೆ ತೆಗೆದುಕೊಳ್ಳೋಣ. ಕವಿತಾ,
1: ಖಂಡಿತ.
0: ಹಲೋ ಹಲೋ
2: ಹಲೋ
1: ಹಲೋ ನಮಸ್ತೆ.
2: ಹಲೋ ನಮಸ್ತೆ.
1: ನಮಸ್ತೆ ಹೇಳಿ, ಯಾರು ಮಾತಾಡ್ತಿದ್ದೀರಾ?
2: ನಂದಿನಿ ಸತೀಶ್, ಸಂಗಮೇಶ್ವರ್. ಕೇಳಿಸ್ತಾ
1: ಇದೆಯಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ.
2: ಹಲೋ,
0: ನಿಮ್ಮ ವಾಯ್ಸ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ.
2: ಹೌದಾ?
1: ಈಗ ಪರವಾಗಿಲ್ಲ, ಓಕೆ ಮಾತಾಡಿ.
2: ಹೌದು, ಈಗ ಎಲ್ಲ ನೀರಿನ ಸಮಸ್ಯೆ ಅಂತಂದ್ರೆ ಎಲ್ಲಾ ಕಡೆಗೂ ನೀರಿನ ಸಮಸ್ಯೆ ಇದೆ. ಎಲ್ಲಿ ಕಡೆ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲಾ ಕಡೆಗೂ ಇದೆ. ಆದ್ರೆ ನಾವು ಉಪಯೋಗಿಸಿದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಅಲ್ಲಿ ಎಷ್ಟು ಬೇಕೋ ಅಷ್ಟು ನೀರ್ನ ಉಪಯೋಗಿಸ್ಕೋಬೇಕಾಗುತ್ತೆ. ಮನೆ ಕೆಲ್ಸಕ್ಕಾಗಿರ್ಬೋದು, ಅಥವಾ ಡಿಶ್ ವಾಶ್ ಮಾಡ್ಲಿಕ್ಕಾಗಿರ್ಬೋದು, ಬಟ್ಟೆ ವಾಶ್ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ಪ್ಲಾಂಟ್ ನೀರ್ ಹಾಕ್ಲಿಕ್ಕಾಗಿರ್ಬೋದು, ಯಾವ್ದಕ್ಕೆ ಆಗಿ ಯೋಚನೆ ಮಾಡಿ ನಾವು ನೀರ್ನ ಬಳಸ್ಬೇಕಾಗುತ್ತೆ. ನಮಗೆ ಗೊತ್ತಿರೋ ಹಾಗೇನೆ ನಮ್ಮ ದೇಶ ರೆಸ್ಟ್ರಿಕ್ಷನ್ ಅಲ್ಲಿ ನಾವು ಚಿಕ್ಕವರಿದ್ದಾಗಿಂತ ನೀರಿನ ಸಮಸ್ಯೆ ಇತ್ತು. ನಮ್ಗೆ ಯಾವಾಗ್ಲೂ ಇತ್ತು, ನಮ್ಗೆ ಈಗ್ಲೂ ಇದೆ. ಜಿಎಸ್ಟಿ ರೆಸ್ಟ್ರಿಕ್ಷನ್ ಅಲ್ಲಿ ಈಗ್ಲೂ ಇದೆ. ಹಾಗಾದ್ರೆ ಕೆಳಗೊಟ್ಟಿನಲ್ಲಿ ನೀರಿನ ಸಮಸ್ಯೆ ಸ್ವಲ್ಪ ಕಡಿಮೆನೆ. ಸೊ ಆ ಸಮಯದಲ್ಲಿ ನಮ್ಮ ಅಪ್ಪಾಜಿ ಏನ್ ಮಾಡ್ತಾ ಟ್ಯಾಂಕರ್
0: ನೀರಿನ
2: ಸಮಸ್ಯೆ ಏನು ಗೊತ್ತಾಗ್ತಾ ಇರ್ಲಿಲ್ಲ.
1: ವಾಯ್ಸ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಳಿನಿ ಸತೀಶ್ ಅವರೇ, ಮತ್ತೊಮ್ಮೆ ಪ್ರಯತ್ನ ಮಾಡಿ.
0: ಕರೆ ಕಟ್ ಆಗಿದೆ.
1: ಕರೆ ಕಟ್ ಆಗಿದೆ.
0: ಸ್ನೇಹಿತರೆ, ನೀವು ಕರೆ ಮಾಡುವಾಗ ದಯವಿಟ್ಟು ಶಬ್ದದಿಂದ ದೂರ ಇರಿ, ರೇಡಿಯೋದಿಂದ ದೂರ ಇರಿ. ಖಂಡಿತ ಹೌದು, ನಿಮ್ಮ ಧ್ವನಿಯನ್ನ ನೀವು ಕೇಳಿಸ್ಕೊಳಕ್ ಇಷ್ಟಪಡ್ತೀರಿ, ಆದ್ರೆ ಕರೆ ಸಿಕ್ಕಾಗ ಈ ತರದ ತೊಂದರೆಗಳಾದ್ರೆ ಕರೆ ಕಟ್ ಆಗೋ ಸಂಭವ ಹೆಚ್ಚಿರುತ್ತೆ. ಹಾಗಾಗಿ ದಯಮಾಡಿ ನೀವು ಕರೆ ಮಾಡುವಾಗ ನಿಶಬ್ದವಾಗಿ

0: ಡಿಗ್ರಿ ಅಂತ ಹೇಳ್ತಾ ಮುಂದಿನ ಕರೆ ಸಿದ್ಧವಾಗಿದೆ.
1: ಓಕೆ,
0: ಹಲೋ
2: ಹಲೋ
1: ಹಲೋ
2: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು?
2: ಶವನ್ ಅಂತ ಹೇಳಿ.
1: ಶವನ್ ಎಲ್ಲಿಂದ?
0: ಓಕೆ, ಮಾತಾಡಿ. ಶ್ರವಂತ್ ಅವರಾ ತಮ್ಮ ಹೆಸರು?
2: ಶ್ರವಣ್
0: ಅವರು.
1: ಶಿವಣ್ಣ ಅವರು.
2: ಕಾರ್ಯಕ್ರಮ ಕೇಳ್ತಿರ್ತೀನಿ, ಇವತ್ತು ಕಾಲ್ ಸಿಕ್ತು.
1: ಓಕೆ, ಇದು ಮೊದಲನೇ ಕಾಲ್ ನಿಮಗೆ ಸಿಕ್ಕಿದ್ದು?
2: ಓಕೆ ಮೇಡಮ್.
1: ಓಕೆ, ಮಾತಾಡಿ ಶಿವಣ್ಣ ಅವರೇ.
2: ಅದೇ ನೀರಿನ ಬಗ್ಗೆ ಹೇಳಿದ್ರಲ್ಲ ಮೇಡಮ್ ಅವರೇ, ಹಳ್ಳಿಯಲ್ಲಿ ಪ್ರಾಬ್ಲಮ್ ಇದೆ ಮೇಡಮ್, ನೀರಿನ ಸಮಸ್ಯೆ. ಹಳ್ಳಿಗಳು ಟ್ಯಾಂಕ್ ಕರೆಕ್ಟ್ ಹೊಡಿತಾರೆ, ನೀರು ಬಹಳ ಅಮೂಲ್ಯವಾದ ವಸ್ತು ಮೇಡಮ್.
1: ಹೌದು,
2: ಹಿಂಗಾಗಿ ಬಳಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮೇಡಮ್. ಸ್ಪಾಟ್ಗಳಲ್ಲೇ ಸಮಸ್ಯೆ ಮೇಡಮ್, ನೀರ್ಗಳ ಹೊಡಿತಿಲ್ಲ ಬೋರ್ಗಳು. ಹಂಗಾಗಿ ಬ್ರಹ್ಮಸ್ಥರ ಕೆರೆ ಇದೆಯಲ್ಲ ಮೇಡಮ್, ಅಲ್ಲಿ ಬರುತ್ತೆ ನಮ್ಮ ಊರು.
1: ಶಿವಣ್ಣ ಅವರೇ, ನೀರಿನ ಸಂರಕ್ಷಣೆ ಹೇಗ್ ಮಾಡಬಹುದು ಅಂತ ಹೇಳ್ತೀರಾ ನೀವು?
2: ಮೇಡಮ್ ಅವರೇ, ಅದನ್ನು ಕಡಿಮೆ ಬಳಸ್ಬೇಕು ಅಂತ ನಿಮ್ಮ ಅಭಿಪ್ರಾಯ. ಯಾಕಂದ್ರೆ ಬಕೆಟ್ ಅಲ್ಲಿ ಇಟ್ಕೊಂಡು ಪಾತ್ರೆ ಪಾತ್ರೆ ತೊಡೆ ಅದನ್ನೆಲ್ಲ ತಿರ್ಕೊಳೋಕಿನ ಜಮೀನೆಲ್ಲ ಇಟ್ಕೊಂಡು ಬಳಸಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಮೇಡಮ್.
1: ಅಲ್ವಾ? ಓಕೆ,
2: ಥ್ಯಾಂಕ್ಸ್ ಮೇಡಮ್,
1: ಹೇಳ್ತೀರಾ. ಓಕೆ
0: ಓಕೆ, ಧನ್ಯವಾದ.
1: ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಓಕೆ,
0: ಈಗೊಂದು ಗೀತೆಯನ್ನ ಕೇಳಿ ಬರೋಣ, ಬಳಿಕ ನಾವು ಕೇಳಿದ್ರೊಟ್ಟಿಗೆ ಮಾತನಾಡೋಣ ಅಂತ ಹೇಳ್ತಾ ಇದೀಗ ಒಂದು ಗೀತೆ

0: ಒಂದು ಸುಮಧುರ ಗೀತೆಯನ್ನ ಕೇಳಿದ್ವಿ. ಈಗ ನೀರಿನ ಸಂರಕ್ಷಣೆಯ ಕುರಿತು ಮಾತನಾಡ್ತಾ ಇದ್ವಿ. ನೀರಿನ ಸಂರಕ್ಷಣೆ ಯಾಕೆ ಅತಿ ಮುಖ್ಯ ಅಂತಂದ್ರೆ ಅದು ಮುಖ್ಯ, ಅದಕ್ಕಾಗಿ ಮುಖ್ಯ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಮ್ಮ ದೇಹದ 70% ಶೇಕಡ ಆವರಿಸ್ಕೊಂಡಿರೋದು ನೀರು. ಹಾಗಾಗಿ ನಾವು ನೀರನ್ನ ಜೀವಜಲ ಅಂತ ಕರಿತೀವಿ. ಹಾಗೆ ನಾವು ಬದುಕುಳಿಲಿಕ್ಕೆ ಒಂದೊತ್ತಿನ ಆಹಾರ ಮುಂದೂಡಿದ್ರು ಪರವಾಗಿಲ್ಲ, ನೀರು ಖಂಡಿತವಾಗ್ಲೂ ಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಆದ್ರೆ ಇತ್ತೀಚೆಗೆ ನೀರಿನ ಅತಿಯಾದ ಬಳಕೆ, ಪೋಲಾಗುವಿಕೆ ಜೊತೆಗೆ ಹವಾಮಾನದ ವೈಪರೀತ್ಯವೂ ಸೇರಿದಂತೆ ಮಾನವನ ಅತಿಯಾದ ಅತಿಕ್ರಮಣವು ಸಹ ನೀರನ್ನ ಇವತ್ತಿಗೆ ನಶಿಸಿ ಹೋಗುವಂತೆ ಮಾಡ್ತಿದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕೇಳಿದ್ರೆ ಅಂತರ್ಜಲ ಮಟ್ಟ ಬಹಳಷ್ಟು ಕುಸಿತ ಆಗ್ತಾ ಇದೆ. ನಮ್ಮ ಕೃಷಿಕರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅಂತಂದೇಳಿ ಅನುಭವಿಸ್ದವರಿಗೆ ಗೊತ್ತು. ಯಾಕಂದ್ರೆ ನೀವು ಸಹ ನೋಡ್ತಾ ಇದ್ದೀರಾ, ನಮ್ಮ ಅನ್ನದಾತರು ಅಂತ ಬಂದ್ರೆ ಕೃಷಿಕರು, ಅವರು ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ. ಜೊತೆಗೆ ನೀರಿನ ಸಂರಕ್ಷಣೆಯು ಸಹ ನಮ್ಮೆಲ್ಲರ ಕರ್ತವ್ಯವೂ ಹೌದು. ನೀರೇ ಬೀಳಿಲ್ಲ ಅಂತಂದ್ರೆ, ನೀರೇ ನಮಗೆ ಸಿಗ್ಲಿಲ್ಲ ಅಂತಂದ್ರೆ ಅದರ ಮುಂದಿನ ಅಭಾವ ಊಹಿಸಲು ಅಸಾಧ್ಯ. ಇಂತಹ ಒಂದು ತುರ್ತು ಅಗತ್ಯ ನೀರನ್ನು ಉಳಿಸುವಂಥದ್ದು ಇಂದಿನ ಸಂದರ್ಭದಲ್ಲಿ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ನೀರಿನ ಸಂರಕ್ಷಣೆ ಕುರಿತು ನಾವು ಮಾತಾಡ್ತಾ ಇದ್ವಿ. ನಮ್ಮ ಕೇಳುಗರು ಏನ್ ಮಾತಾಡ್ತಾರೆ ನೋಡೋಣ. ಹಲೋ,
1: ನೀರು ಜೀವಜಲ ಖಂಡಿತ. ಯಾಕೆಂದ್ರೆ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಬೇಕಾಗಿರೋದೆ ನೀರು. ನೀರಿಲ್ಲದೆ ನಮ್ಮ ಜೀವನ ಪ್ರಾರಂಭನೇ ಆಗೋದಿಲ್ಲ.
0: ಖಂಡಿತ. ಈ ಕುರಿತು ಕೇಳುಗರು ರೆಡಿ ಇದ್ದಾರೆ, ಒಂದು
1: ಕಡೆ ಮಾತಾಡೋಣ. ಹಲೋ ಹಲೋ ಹಲೋ ನಮಸ್ತೆ.
2: ಹಲೋ,
1: ನಳಿನಿ ಸತೀಶ್ ಅವರೇ ಮಾತಾಡಿ. ಹೌದು ಹೌದು, ನಿಮ್ದು ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಮಾತಾಡಿ.
2: ಹೌದು, ಇತ್ತೀಚೆಗೆ ಎಲ್ಲ ಕಡೆಗೂ ನೀರಿನ ಸಮಸ್ಯೆ ಇದೆ. ನಾವು ಚಿಕ್ಕರು ಇದ್ದಾಗಿಂದ ನೀರಿನ ಸಮಸ್ಯೆ ಇದೆ. ಮತ್ತ ಹೆಚ್ಚಾಗಿ ಮಳೆ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಸಮೃದ್ಧಿಯಾಗಿರ್ತಾ ಇತ್ತು. ಆದ್ರೆ ಯಾಕೆ ಗೊತ್ತಿಲ್ಲ, ನಮ್ ಕಡೆ ಏರಿಯಾದಲ್ಲಿ ಮಳೆ ಏನು ವಾಟರ್ ಪ್ರಾಬ್ಲಮ್ ಇರ್ತಿತ್ತು. ಅಂದ್ರೆ ನಮ್ಮ ಮಟ್ಟಿಗೆ ಏನಂತಂದ್ರೆ ನಮ್ಮ ಮನೆಯಲ್ಲಿ ಟ್ಯಾಂಕರ್ ಹೊಡಿಸ್ತಾ ಇದ್ರಿ, ಹಾಗಾಗಿ ನಮ್ಗೆ ಏನೇ ಗೊತ್ತಾಗ್ತಾ ಇರ್ಲಿಲ್ಲ. ಬೇರೆಯವರೆಲ್ಲ ನೀರ್ನ ಎಲ್ಲೆಲ್ಲಿಂದಲೋ ಕೊಟ್ಬಂದ್ ತರೋದು ಮಾಡೋದೆಲ್ಲ ನೋಡಿದ್ರೆ ತುಂಬಾ ಒಂಥರ ಮನ್ಸಿಗೆ ಬೇಜಾರಾಗೋದು. ಈಗಲೂ ನೋಡ್ತೀವಲ್ವಾ, ಎಷ್ಟೋ ಜನ ಹಳ್ಳಿ ಕಡೆಗಳಲ್ಲಿ ನೀರೇ ಬಿಡೋದಿಲ್ಲಂತೆ. 8 ದಿವಸಕ್ಕೊಮ್ಮೆ ಬಿಡ್ತಾರೆ, 10 ದಿವಸಕ್ಕೊಮ್ಮೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಡ್ರಮ್ಮಲ್ಲೆಲ್ಲ ತುಂಬಿಸ್ಕೊಡ್ತಾರೆ ಪಾಪ. ಅದೆಲ್ಲ ನೋಡಿದಾಗ ಬಹಳ ಕಷ್ಟ ಅಂತ ಅನ್ಸುತ್ತೆ. ಎಷ್ಟು ಲೈಫ್ ಎಷ್ಟು ಕಷ್ಟ ಇದೆಯಲ್ಲ ನೀರ್ ಇಲ್ದಿದ್ರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಮ್ಗೆ ಎಷ್ಟು ಸ್ಟೋರೇಜ್ ಮಾಡಿದ್ರೆ ಸಾಧ್ಯ, ಅಷ್ಟು ಸ್ಟೋರೇಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸುತ್ತೆ. ಅಂದ್ರೆ ಯಾರಿಗೆ ನೀರಿಗೆ ಸಮಸ್ಯೆ ಇದೆ ಅವರು ಎಷ್ಟು ಸ್ಟೋರೇಜ್ ಮಾಡ್ಕೊಂಡ್ರೆ ಸಾಧ್ಯ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ ಅನ್ಸುತ್ತೆ. ಯಾಕಂದ್ರೆ ಕೆಟ್ಟ ಬಿಸಿಲಲ್ಲೆಲ್ಲ ಹೋಗ್ತಾ ಇರ್ತಾರೆ, ಗಾಡಿಯಲ್ಲಿ ತಕ್ಕೊಂಡು ಕೊಡ್ಬಾನ ಒಂದ್ ಏಳಿನ ಕೊಡ್ಬಾನ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲೆಲ್ಲಿಂದಲೂ ನೀರ್ ತರ್ತಾರೆ. ಸೊ ಇದೆಲ್ಲ ನೋಡಿದಾಗ ನಮ್ಗೆ ಆ ರೀತಿ ಅನ್ಸುತ್ತೆ. ಆದಷ್ಟು ನೀರಿನ ಬಳಕೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಅನ್ನೋದು ನನ್ನ ಅನಿಸಿಕೆ ಆಗಿದೆ.
1: ಎಷ್ಟು ಬೇಕೋ ಅಷ್ಟು ಉಳಿಸ್ಬೇಕು, ನೀರು ಪೋಲಾಗದಂತೆ ತಡಿಬೇಕು, ಅದೇ ನಾವು ಮೊದಲು ಮಾಡ್ಬೇಕಾದಂತಹ ಕೆಲಸ ಅಲ್ವಾ?
2: ಹೌದು ಹೌದು, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಬೇಕು. ದಾಮ್ ದೂಮ್ ದಾಮ್ ದೂಮ್ ಬಿಟ್ಟು ನಮ್ಮ ಮನೆಯಲ್ಲಿ ಬೇಕಾದಷ್ಟು ನೀರಿದೆ, ನಮ್ಮ ಮನೆ ಬೋರ್ ಇದೆ, ಎಲ್ಲ ಇದೆ, ಹೇಗ್ ಮಾಡಿದ್ರೆ ಏನೋ ಅಂತ ಲೈಫ್ ಸ್ಟೈಲ್ ನಾವು ಖರ್ಚು ಮಾಡ್ಕೊತ ಹೋದ್ರೆ ಅದು ನೀರಿಗೆ ಗೆಳದೇ ಇಲ್ದಂಗ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಬೀಜ ಖರ್ಚು ಮಾಡಿದ್ರೆ ನಮಗೂ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ.
1: ಹೌದು ಹೌದು, ಖಂಡಿತ ಖಂಡಿತ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಳಿನಿ ಸತೀಶ್ ಅವರೇ. ಕರೆ ಮಾಡಿದಕ್ಕಾಗಿ ಧನ್ಯವಾದ.
2: ಥ್ಯಾಂಕ್ ಯು,
1: ಥ್ಯಾಂಕ್ ಯು,
0: ನಮಸ್ತೆ. ಈಗ ಬಹಳಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರು. ಖಂಡಿತ, ಪೋಲಾಗದ ನೀರನ್ನ ಪೋಲಾಗದೆ ಇರಂತೆ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. ಹೌದು. ಸೊ ಹಿನ್ನೆಲೆಯಲ್ಲಿ ನಮ್ಮ ಕರೆ ಮುಂದಿನ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್, ನಾವು ಮಾರಾಟ ಅಂಗಡಿ ಮಹೇಶ್ ಅಂತ ಹೇಳಿ ಮೇಡಮ್.
0: ಓಕೆ ಅಂಗಡಿ ಮಹೇಶ್ ಅವರೇ, ಹೇಳಿ, ನೀರಿನ ಸಂರಕ್ಷಣೆ ಕುರಿತು ಏನ್ ಮಾತಾಡ್ತೀರಾ ನೀವು?
3: ಮೇಡಮ್, ನೀರು ಈಗ ನಾವು ಎಷ್ಟು ಉಳಿಸೋದು ಕಮ್ಮಿನೇ ಈಗಿನ ವಾತಾವರಣಕ್ಕೆ. ಮುಂದೆ ಯಾವ ಕಾಲ ಬರುತ್ತೆ ಏನಂತ ಗೊತ್ತಿಲ್ಲ.

0: ಆಸ್ಪತ್ರೆ ಈಗ ನಾವೇನ್ ಉಳಿಸ್ತೀವ ಜಾಸ್ತಿ ಉಳಿದ್ರು ಸ್ವಲ್ಪ ನಮ್ಮ ಒಬ್ಬೊಬ್ರು ಒಂದೊಂದು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಿದ್ರು ಊರು ಊರು ಈ ತರ ಇದಾಗ ಉಳಿತತೆ. ಮುಂದಿನ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರು ಏನ್ ಬೇಕಾದ್ರು ಮಾಡ್ಬೋದು, ಎಲ್ಲರೂ ಕೇಳ್ಕೊಂಡು ಇದು ಮಾಡ್ತಾರೆ ಮೇಡಮ್. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಬಹಳ ಸಮಸ್ಯೆ ಆಗುತ್ತೆ, ದನ ಕರುಗಳಿಗೆ.
1: ಮನುಷ್ಯರಾದ್ರೆ ಬಾಯಿ ಬಿಟ್ಟು ಕೇಳ್ಬಿಡ್ತೀವಿ,
0: ಅವಕ್ಕೂ ಅನುಕೂಲ ಐತೆ, ನಾವು ಬದುಕೇಂತೀವಿ, ಮುಂದಿನ ಪೀಳಿಗೆಗೂ ಒಳ್ಳೆ ನೀರಿನ ಸಲಕರಣೆ ಸಿಗುತ್ತೆ, ಬಹಳ ಅನುಕೂಲ ಆಗುತ್ತೆ.
1: ಖಂಡಿತ ಹೌದು, ಖಂಡಿತ ಬಹಳ ಒಳ್ಳೆ ವಿಚಾರಗಳನ್ನ ನಮ್ಮೊಂದಿಗೆ ಮಾತಾಡಿದ್ರಿ. ಹೀಗೆ ನಾವೆಲ್ಲರೂ ಸಹ ನೀರಿನ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳೋಣ, ಏನಂತೀರಾ?
0: ನಮ್ಮದು ಬಿಡ್ರಿ, ಮನುಷ್ಯರು ನಾವ್ ಹೇಳ್ತಕ್ಕಂಥ ಕುಡಿತೀವಿ ಏನಾದ್ರು, ಪ್ರಾಣಿ ಪಕ್ಷಿಗಳಿಗೋಸ್ಕರ ನಾವು ನೀರನ್ನ ಕಾಪಾಡ್ಕೊಬೇಕು ಅಂತ ನನ್ನ ಆಸೆ ಮೇಡಮ್.
1: ಹೌದು, ಖಂಡಿತ ಖಂಡಿತ, ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ, ಧನ್ಯವಾದಗಳು ತಮ್ಗೆ.
0: ಥ್ಯಾಂಕ್ ಯು ಮೇಡಮ್.
1: ಖಂಡಿತ ಹೌದು ಸ್ನೇಹಿತರೆ, ನೀರು ಅಂತಕ್ಕಂಥದ್ದು ಬರೀ ನಮಗಾಗಿ ಮಾತ್ರ ಅಲ್ಲ, ಹಾಗೆ ಪ್ರಕೃತಿ ಅಂತಕ್ಕಂಥದ್ದು ನಮಗೆ ಮಾತ್ರ ಅಲ್ಲೇ ಅಲ್ಲ, ಈ ಜಗತ್ತಿನ ಜೀವ ಸಂಕುಲಕ್ಕೆಲ್ಲಕ್ಕೂ ಸಹ ಸೇರಿದ್ದು, ಪ್ರಾಣಿ ಪಕ್ಷಿ ಖಗ ಮೃಗ ಎಲ್ಲವೂ ಸೇರಿರುವಂಥದ್ದು. ಹಾಗಾಗಿ ಈ ಪ್ರಕೃತಿಯಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳ ಮೇಲೆ ಪ್ರಾಣಿ ಪಕ್ಷಿಗಳಿಗೂ ಸಹ ಒಂದು ಜೈವಿಕ ಹಕ್ಕಿದೆ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಸಹ ಅದನ್ನ ಬಳಸುವಲ್ಲಿ ಮಿತವ್ಯವನ್ನು ಅಳವಡಿಸ್ಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಮುಂದಿನ ಕರೆ ಸಿದ್ಧಾಗಿದೆ.
2: ಓಕೆ, ಹಲೋ
3: ಹಲೋ
2: ನಮಸ್ತೆ.
3: ಹಲೋ ಮೇಡಮ್, ಇಬ್ರು ಮೇಡಮ್ ಅವ್ರಿಗೆ ನಮಸ್ಕಾರ. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು. ತಿಂಡಿ ಟೀ ಆಯ್ತಾ?
2: ನಮಸ್ತೆ ಚಿಕ್ಕಪ್ಪ ಅವ್ರಿಗೆ ನಮಸ್ಕಾರ. ನಮ್ ಟಿಫನ್ ಆಯ್ತು, ಸಮಯ ಆಗ್ಬೇಕು, ಹೇಳಿ ಹಿಂದಿನ ವಿಷಯವಾಗಿ ಮಾತಾಡಿ.
3: ಇವತ್ತಿನ ವಿಷಯ ಚೆನ್ನಾಗಿದೆ ಮೇಡಮ್, ಒಳ್ಳೆ ವಿಷಯನೇ ತಂದಿದ್ದೀರಾ.
2: ಹೌದು ಹೌದು,
3: ನೀರು ಅನ್ನೋದು ಈ ಭೂಮಿ ಮೇಲೆ ಪ್ರತಿ ಒಂದು ಜೀವಿಗೂ ಅಮೂಲ್ಯವಾದದ್ದು. ನೀರು ಇಲ್ಲ ಏನು ಇಲ್ಲ, ಇಲ್ಲ ಇವತ್ತು ಊಟ ಇಲ್ದೇ ಇರ್ಬೋದು, ಆದ್ರೆ ನೀರಿಂದ ಯಾವ ಕಾರಣಕ್ಕೂ ಇರಕ್ ಆಗೋದಿಲ್ಲ.
2: ಆ
3: ನೀರನ್ನ ನಾವು ಸಂರಕ್ಷಣೆ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಯಾಕಂದ್ರೆ ಈಗ ನಾವ್ ಎಷ್ಟೋ ಕಡೆ ನೋಡ್ತಾ ಇರ್ತೀವಿ, ಆ ಒಂದು ಕಲ್ಯಾಣ ಮಂದಿರದಲ್ಲಾಗಿರ್ಬೋದು, ಒಂದು ಕಾರು ತೊಳೆಯೋದಲ್ಲಾಗಿರ್ಬೋದು, ಅಥವಾ ಈ ತೊಟ್ಟಿಗೆ ನೀರ್ ಬಂದ್ ಬೀಳುತ್ತಲ್ಲ, ಅದು ಕೂಡ ಕೆಲವೊಂದು ವಾಲೆ ಹಾಕಿರೋದಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಕಲ್ಲಿಗೆ ಒಪ್ಪಲಿರುತ್ತೆ. ಅದನ್ನೆಲ್ಲ ನಾವು ಸಮಸ್ಯೆನ ನಾವು ಬಗೆಹರಿಸ್ಕೋಬೇಕು. ಯಾಕಂದ್ರೆ ನಾವು ಮನುಷ್ಯರಾಗಿರೋರು, ಬುದ್ಧಿ ಶಕ್ತಿ ಕೊಟ್ಟೆ ಅಂದೇವ್ರು ನಮಗೂ ಅಲ್ವಾ? ಹಾಗಾಗಿ ನಾವು ಅದನ್ನೆಲ್ಲ ನೀಟಾಗಿ ಅಳವಡಿಸ್ಕೋಬೇಕು. ಈಗ ನೀರು ನೋಡ್ರಿ, ಮಳೆ ರಾಯ ಕೈ ಕೊಟ್ಟಿದ್ದಾನೆ, ಮಳೆ ರಾಯ ಕೈ ಕೊಟ್ಟಾನೆ ಅನ್ನೋದಕ್ಕಿಂತಲೂ ಅವ್ನು ಸ್ವಲ್ಪ ನಿಧಾನವಾಗಿ ಪ್ರವೇಶ ಮಾಡ್ಬೋದು ಅಂತ ಹೇಳ್ಬೋದು. ಹಾಗಾಗಿ ನಾವು ನೀರನ್ನ ಆದಷ್ಟು ಅದನ್ನ ಹತ್ತಬಟ್ಟೆಯಿಂದ ಸ್ವಲ್ಪ ಖರ್ಚು ಮಾಡ್ಬೇಕು. ಯದ್ವಾ ತದ್ವಾ ನೀರ್ ಖರ್ಚು ಮಾಡೋದ್ರಿಂದ ನಾಳೆ ದಿನ ನಾವೇ ಅದನ್ನ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ರು ಇದನ್ನ ತಿಳ್ಕೊಬೇಕು. ಇದು ಇಂತ ವಿಚಾರಗಳೆಲ್ಲ ತಿಳ್ಕೊಬೇಕು ಅಂದ್ರೆ ಮೊದಲು ರೇಡಿಯೋ ಕೇಳ್ಬೇಕು. ಎಲ್ಲರೂ ರೇಡಿಯೋ ಕೇಳಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಆ ಒಂದು ನಮ್ಮ ರೇಡಿಯೋದಲ್ಲಿ ಪ್ರತಿ ಒಂದನ್ನು ಜನ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಬರ್ತಾ ಇರುತ್ತೆ. ಈಗ ನಾನು ರೇಡಿಯೋ ಕೇಳೋದ್ರಿಂದ ನನಗ್ ಗೊತ್ತಾಗುತ್ತೆ ನಾನು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನನಗ್ ಗೊತ್ತಾಗುತ್ತೆ. ಅದೇ ತರನೇ ಎಲ್ಲರೂ ರೇಡಿಯೋ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಆ ಒಂದು ಅರಿವು ಮೂಡಿ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಮೇಡಮ್.
2: ಹೇಳ್ತಾರೆ ಅಲ್ವಾ, ಹನಿ ಹನಿ ಗೂಡಿದ್ರೆ ಅಲ್ಲ, ಒಂದು ಹನಿಯನ್ ಒಂದು ಹನಿಗೂ ಅಷ್ಟು ಬೆಲೆ ಇದೆ ಅಲ್ವಾ?
3: ಹೌದು ಮೇಡಮ್, ಖಂಡಿತ ಹೌದು ಮೇಡಮ್. ಒಂದು ಒಳ್ಳೆ ವಿಷಯ ತಂದಿದ್ದೀರಾ. ಇದನ್ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ನೀರನ್ನ ಅತಿ ಕಡಿಮೆ ಬಳಸಿದ್ರೆ ಮುಂದೆ ನಾವು ಕೊಡುವ ಒಂದು ಕೊಡುಗೆ ಅಂತ ಹೇಳ್ಬೋದು ಅಷ್ಟೇ ಮೇಡಮ್.
2: ಮೊದಲು ನಾವು ಆ ಕೆಲಸ ಮಾಡಿದ್ರೆ ತುಂಬಾನೇ ಮುಂದಿನ ಪೀಳಿಗೆಗೆ ಉಪಯುಕ್ತ ಆಗುತ್ತೆ.
3: ಹೌದು ಮೇಡಮ್, ಪ್ರತಿಯೊಬ್ಬರಲ್ಲ ಅದು ಮೂಡಿ ಬರ್ಬೇಕು ಮೇಡಮ್. ಅರೇ ಬರೀ ಹೇಳಿದ್ರು, ಈಗ ಹೇಳ್ಕೊಟ್ ಮಾತ್ರ ಕಟ್ಕೊಟ್ ಬಗ್ಗೆ ಬುತ್ತಿ ಎಲ್ಲಿ ತನಕ ಇರುತ್ತೆ ಮೇಡಮ್? ಅರೇ ಅದು ತನ್ನಷ್ಟು ತನ್ನಲ್ಲೇ ಬರ್ಬೇಕು. ನಾವು ಪ್ರತಿಯೊಬ್ರು ನೀರನ್ನ ನಾವು ಕಡಿಮೆ ಬಳಸ್ಬೇಕು. ನಾವು ಹೇಳೋರಾಗಿ ನಾವೇ ಈ ತರ ಮಾಡಿದ್ರೆ ಹೇಗೆ ಅಂತ ಅಂದ್ರೆ ಪ್ರತಿಯೊಬ್ಬರಲ್ಲ ಬಂದಾಗ ಇದೆಲ್ಲ ಸರಿ ಪಡ್ಸಕ್ ಸಾಧ್ಯ ಮೇಡಮ್. ಅರೇ
1: ಓಕೆ, ಬಹಳ ಒಳ್ಳೆ ವಿಷಯ ಹಂಚ್ಕೊಂಡ್ರಿ, ಜೊತೆಗೆ ರೇಡಿಯೋ ಬಗೆಗೆ ಇರುವಂತಹ ಅಭಿಮಾನ ಸಹಾಯಕ್ಕೆ ಹೇಳ್ಕೊಂಡ್ರಿ. ಧನ್ಯವಾದಗಳು
2: ಚಿಕ್ಕಪ್ಪ ಅವರೇ.
3: ಧನ್ಯವಾದ
1: ಕವಿತಾ. ನೀವೀಗ ಮಾತಾಡುವಾಗ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ನನಗೆ ಈಗ ಒಂದು ನೆನಪಾಯ್ತು. ಆ ಒಂದು ಹಾಡಿನ ಸಾಲಿರುವಂತಹ ಹಾಡನ್ನ ಕೇಳಿ ಬಂದ್ಬಿಡೋಣ, ನಮ್ಮ ಕೇಳುಗರಿಗೂ ಕೇಳಿಸೋಣ. ಬನ್ನಿ ಸ್ನೇಹಿತರೆ, ಬಂಗಾರದ ಮನುಷ್ಯ ಚಿತ್ರದಿಂದ ಈ ಒಂದು ಗೀತೆಯನ್ನ ಕೇಳಿ ಬರೋಣ.

0: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪಂಗಿರಬೇಕು,
1: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪಂಗಿರಬೇಕು.
2: ಕತ್ತಿನ ದಿನ ದಿನ ದಿನ ಕತ್ತಿನ ದಿನ ದಿನ ದಿನ ಕಠಿಣ ಕಠಿಣ ಕಠಿಣ ಕಠಿಣ ಟಪ್ಪು
0: ಹಾನಿ ಹಾನಿಗೂ.

0: ನಿಜವಾಗ್ಲೂ ಬಂಗಾರದ ಮನುಷ್ಯ ಚಿತ್ರ ಒಂದು ರೈತರಿಗೆ ಒಂದು ಮಾದರಿ ಚಿತ್ರ ಅಂತಾನೆ ಹೇಳ್ಬೋದು. ಭಾರತದ ಕರ್ನಾಟಕದ ಒಂದು ಚಿತ್ರರಂಗದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಂತಹ ಚಿತ್ರ ಬಂಗಾರದ ಮನುಷ್ಯ ಅಂದ್ರೆ ತಪ್ಪಾಗ್ಲಾರದು
1: ಅಂತಹ ಒಂದು ಗೀತೆಯನ್ನ ಕೇಳ್ಕೊಂಡ್ವಿ. ಹೌದು,
0: ಕರೆಸಿದಾಗಿದೆ.
1: ಹಲೋ ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್. ಅದೇ
1: ನಮಸ್ತೆ. ತಮ್ಮ ಹೆಸರು?
2: ತಿಮ್ಮಣ್ಣ, ನನ್ನಿವಾಳ.
1: ನನ್ನಿವಾಳದಿಂದ. ಓಕೆ, ಹೇಳಿ ತಿಮ್ಮಣ್ಣ ಅವರೇ, ಇಂದಿನ ವಿಷಯದ ಬಗ್ಗೆ.
2: ಇವತ್ತಿಂದು ಬಹಳ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ರು ಮೇಡಮ್ ಅವರು. ನೀರಿನ ಬಗ್ಗೆ, ಯಾಕಂದ್ರೆ ನೀರು ಬಹಳ ಅಮೂಲ್ಯವಾದ ವಸ್ತು.
1: ಹೌದು,
2: ಒಂದು ವೇಳೆ ಚಿನ್ನ ಬೇಕಾದ್ರೆ ದುಡ್ಡು ಬೇಕಾದ್ರೆ ಹಣ ಕೊಟ್ಟು ಸಿಕ್ತತ್ತೆ. ಚಿನ್ನಕ್ಕಿಂತ ಅಮೂಲ್ಯವಾದ ನೀರು. ಚಿನ್ನ ಇಲ್ಲ ಬೇಕಾದ್ರೆ ಜೀವನ ಮಾಡಬಹುದು, ಆದ್ರೆ ನೀರಿಲ್ಲ ಜೀವನ ಮಾಡಕ್ ಆಗಲ್ಲ, ಬದುಕೋಕು ಆಗಲ್ಲ. ಆದ್ರಿಂದ ನೀರು ಬಹಳ ಮಿತವಾಗಿ ಬಳಸ್ಬೇಕು ಮೇಡಮ್ ಅವ್ರೆ. ನೀರು ನಾವ್ ಎಷ್ಟು ಮಿತವಾಗಿ ಬಳಸ್ತೋ ಅಷ್ಟು ಒಳ್ಳೇದು, ಯಾಕಂದ್ರೆ ಮುಂದಿನ ಪೀಳಿಗೆಗೆ ಬಹಳ ಕಷ್ಟ ಐತೆ ನೀರು, ಯಾಕಂದ್ರೆ ಮಳೆ ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಈ ಪಂಚಾಯತಿ ಇದರಲ್ಲಿ ಕೆಲವು ಹಳ್ಳಿಗಳಾಗೆ ಮಿನಿ ಟ್ಯಾಂಕ್ ಮಾಡಿರ್ತಾರೆ, ಅವು ಫುಲ್ ಆಗಿ ನೀರು ಸುಮ್ಮನೆ ಕಡಿಗೆ ಹೋಗ್ತಿರ್ತವೆ, ಅದು ಸರಿಯಾದ ವ್ಯವಸ್ಥೆ ಮಾಡಿರಲ್ಲ. ಈ ತರ ಬಹಳ ಪೋಲ್ ಮಾಡ್ತಿರ್ತಾರೆ ನೀರಿಂದು, ಸ್ವಲ್ಪ ಬಹಳ ಕಂಟ್ರೋಲ್ ಮಾಡ್ಬೇಕು, ಅದ್ ಜನಕ್ಕೆ ಗೊತ್ತಾಗಲ್ಲ. ಸುಮ್ನೆ ಕಾಲೇ ಹೊರದೋಗ್ತದ ಬಾಚಲ್ ನೀರು, ಅವು ಯಾವ್ದ ಕಡೆ ಗಿಡ ಗಂಟ್ಲು ಹೋಗಿ ಮಾಡ್ಬೇಕು, ನಾವು ಲೆಕ್ಕ ಹಾಕ್ಬೇಕು ಮೇಡಮ್. ಅಷ್ಟು ನೀರಿಗೆ ಮಹತ್ವ ಐತೆ.
1: ಹೌದು, ನೀರಿನ ಸಂರಕ್ಷಣೆ ಹೇಗ್ ಮಾಡ್ಬೇಕು ಅಂತ ನಿಮಗೆ ಅನ್ಸುತ್ತೆ?
2: ನೀರಿನ ಸಂರಕ್ಷಣೆ ಬಹಳ ಐತೆ, ಯಾಕಂದ್ರೆ ಎಲ್ಲರದ್ ಮಾಡ್ಬೇಕು, ನಾವ್ ಒಬ್ಬರು ಮಾಡೋದ್ ಲೆಕ್ಕ ಅಲ್ಲ.
1: ಹೌದು ಹೌದು, ಈಗ ನಾವು ನಮ್ ಜೊತೆ ಇರೋರ್ ಮಾಡ್ತಾರಲ್ವ.
2: ಇವತ್ತು ಬೇಕಾದ್ರೆ ನಾವು ದುಡ್ಡು ದುಡಿಬಹುದು, ಜೀವನ ಒಂದ್ ಎರಡು ದಿವಸ ಬೇಕಾದ್ರೆ ಭಿಕ್ಷೆ ಬೇಕಂದ್ರೆ ತಿಂತಾರೆ, ನೀರಿಂದ ಭಿಕ್ಷಕ್ಕೂ ಕೂಡ ಇರಕ್ಕಾಗಲ್ಲ.
1: ಹೌದು,
2: ಅಷ್ಟು ನೀರಿಗೆ ಬಹಳ ಅಮೂಲ್ಯವಾದ ವಸ್ತು, ನೀರು ಬಹಳ ನಿತ್ಯವಾಗಿ ಬಳಸ್ಬೇಕಂತ ಹೇಳ್ತೀನಿ ಮೇಡಮ್.
1: ಹೌದು ಹೌದು, ಪ್ರತಿದಿನದ ಬಳಕೆಗೆ ನೀರು ತುಂಬಾನೇ ಅತ್ಯಗತ್ಯ. ನೀರಿಲ್ಲದ ಜೀವನನೇ ಇಲ್ಲ ಅಲ್ವಾ?
2: ಇಲ್ಲ, ಜೀವನವಿಲ್ಲ. ಚಿನ್ನ ಬೇಕಾದ್ರೆ ಸಿಗ್ತತೆ, ನೀರಿಂದ ಜೀವನ ಇರಕ್ಕಲ್ಲ. ಚಿನ್ನಕ್ಕಿಂತಲೂ ಬಹಳ ಪ್ರಮುಖವಾದ್ದು ನೀರು.
1: ಹೌದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದಕ್ಕೆ ಧನ್ಯವಾದ.
2: ಧನ್ಯವಾದ.
1: ಹೌದು ಸೌಮ್ಯ, ನೀರಿನ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆನೆ, ಎಷ್ಟು ತಿಳ್ಕೊಂಡ್ರು ಕಡಿಮೆನೆ, ಎಷ್ಟು ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡ್ರು ಕೂಡ ಕಡಿಮೆನೆ. ಯಾಕೆಂದ್ರೆ ನೀರು ಜೀವಜಲ, ಎಲ್ಲರಿಗೂ ಗೊತ್ತಿರುವಂತದ್ದೇ.
0: ಕರೆಯಾ, ಕರೆ ತಕೊಂಡ್ ಬಿಡೋಣ. ಹಲೋ
3: ಹಲೋ
0: ಹಲೋ, ನಮಸ್ತೆ. ಯಾರಿದು, ಏನಿದ ಕರೆ ಮಾಡ್ತಿದ್ದೀರಿ? ಓಕೆ, ರಾಜೇಶ್ವರಿ ಅವರು ಏನ್ ಮಾಡ್ಕೊಂಡಿರೋದು? ಓಕೆ ಹೇಳಿ, ನಿಮ್ಮ ಕಡೆ ಯಾವ ರೀತಿ ಸಮಸ್ಯೆ ಇದೆ ನೀರಿನ ಸಮಸ್ಯೆ, ಅದನ್ನ ನಾವು ಹೇಗೆ ನಿಭಾಯಿಸಬಹುದು ಜನಸಾಮಾನ್ಯರಾಗಿ ಹೇಳಿ.
3: ಹೌದು ಮೇಡಮ್, ನಾನು ಇಲ್ಲಿ ನಾವು ಆಕ್ಚುಲಿ ಮೂಲತಃ ದಾವಣಗೆರೆ ಒಳಗೆ, ಅಲ್ಲಿ ನಮ್ಗೆ ನೀರಿನ ಸಮಸ್ಯೆ ಕಂಡು ಬರ್ತಿದ್ದಿಲ್ಲ. ಇಲ್ಲಿ ದುರ್ಗಕ್ಕೆ ಬಂದಾಗಲೇ ನೀರಿನ ಸಮಸ್ಯೆ ಬಹಳನೇ ಇತ್ತು.
0: ಓಕೆ,
3: ಇವಾಗ ಪರವಾಗಿಲ್ಲ, ಮಧ್ಯೆ ಒಂದ್ ಸ್ವಲ್ಪ ಚೆನ್ನಾಗಿತ್ತು ಮೇಡಮ್. ಮತ್ತೆ ಈಗ ಅಲ್ಲಿ ಪ್ರಾಬ್ಲಮ್ ಶುರುವಾಗಿದೆ ನಮ್ಮನೆ ಲೈನ್ ಕಡೆಗೆಲ್ಲ. ಬೋರ್ವೆಲ್ ಅಂದ್ರೆ ಕಾಮನ್ ಬೋರ್ವೆಲ್ ಇರುತ್ತಲ್ಲ ನಗರಸಭೆಯಿಂದ, ಅದೇ ಬೋರ್ವೆಲ್ ನೀರಿಂದ ನಮಗೆ ಬರ್ತಾ ಇರೋದು. ಸ್ವಂತದ್ದಂತ ಏನಿಲ್ಲ ಬಾಡಿ ಮೇಲೆ.
0: ಓಕೆ,
3: ಯಾವ್ದೇ ನೀರ್ ಬರ್ಲಿ ಮೇಡಮ್, ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಮ್ ಕೈಯಲ್ಲಿದೆ. ನೀರ ಅನ್ನೋದು ಒಂದ್ ಎಷ್ಟು ಅಮೂಲ್ಯವಾದ ವಸ್ತು ಅಂತಂದ್ರೆ ಅದು ವಜ್ರಕ್ಕಿಂತ ಜಾಸ್ತಿ ಅಂತ ನನ್ನ ಅನಿಸಿಕೆ. ಅದು ಯಾಕಂದ್ರೆ ಆ ಒಂದು ನಾವು ಏನೋ ಒಂದು ಪೂಜೆ ಮಾಡ್ಬೇಕಾದ್ರೆ ನೋಡಿ, ಅದೇನೋ ಒಂದ್ ತಗೊಂಡ್ಬಂದಿರ್ತೀವಿ ನೀರಿಂದ ಪ್ರೋಕ್ಷಣೆ ಮಾಡು ಅಂತ ಅಂದ್ರೆ, ಅದು ಪ್ರೋಕ್ಷಣೆ ಮಾಡಿದ್ರೆ ಅದೇನೋ ಹೋಗ್ಬಿಡುತ್ತೆ ಅನ್ನೋ ಎಷ್ಟು ಬೆಲೆ ಇದೆ ಅಂದ್ರೆ ಅದಕ್ಕೆ ಒಂದಷ್ಟು ಬೆಲೆ ಇದೆ.
0: ಖಂಡಿತ. ನೀವೆಲ್ಲ ಹೇಗೆ, ಯಾವ ಎಲ್ಲ ಮಾನದಂಡಗಳನ್ನ ಅಂದ್ರೆ ನೀವು ನೀರಿನ ಮಿತವೆಯಾಗಿ

0: ಬಳಕೆ ಮಾಡಲಿಕ್ಕೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸ್ತೀರಾ ರಾಜೇಶ್ವರಿ?
1: ಮೇಡಮ್, ನಾನು ಇವಾಗ ಮೊದ್ಲಿಂದಷ್ಟೇ ನಾನು ನೀರನ್ನ ಬಹಳ ಮಿತವಾಗಿ ಬಳಸ್ತಾಳು. ಪ್ರತಿಯೊಬ್ಬರಿಗೂ ಇದನ್ನ ಹೇಳ್ತಿದ್ದೆ, ನೀವು ಎಷ್ಟು ನೀರನ್ನು ಉಳಿಸ್ತೀರೋ ಅಷ್ಟು ಹಣ ಗಳಿಸ್ತಾರೆ ನೀವು
0: ಅಂತೇಳಿ.
1: ನಾವು ಆಮೇಲೆ ಪೋರ್ ಆಗಕ್ಕೆ ಎಷ್ಟು ಬಿಡ್ತೀವೋ ಅಷ್ಟು ನಮ್ ಕೈಲಿ ಹಣ ನಿಲ್ಲಲ್ಲ ಅಂತ ಒಂದ್ ಗಾದೆ ಮಾತಾಡಿದೆ.
0: ಖಂಡಿತ, ಹೌದು ಹೌದು.
1: ಹಂಗಾಗಿ ನಾನ್ ಮೇಡಮ್ ಬಟ್ಟೆ ಸೆಳೆದ ನೀರ ಬಟ್ಟೆ ಒಗೆದ ನೀರನ್ನ ನಾನ್ ಸೆಳೋದಿಲ್ಲ, ಹಾಗೆ ಇಟ್ಬಿಟ್ಟಿನಿ ವಾಶ್ರೂಮ್ ಗೋದರ್ಗೆ ಅವೆಲ್ಲಾಗ ಹಾಕಕ್ಕೆ.
0: ಆಮೇಲೆ
1: ಮಳೆ ನೀರ್ ಬರುತ್ತಲ್ಲ, ಮೊದಲು ಒಂದು 10 ಮಿನಿಟ್ ಅಷ್ಟು ಬಿಟ್ಬಿಟ್ಟು ಮಳೆ ನೀರ್ನ, ಮಳೆ ನೀರನ್ನು ನಾನು ಬಕೆಟ್ಗಳಿಗೆ ಅವಕ್ಕೆಲ್ಲವನ್ನು ತುಂಬಿಸಿಟ್ಕೊಡ್ತೀನಿ.
0: ಓಕೆ, ಈ ರೀತಿ ಮಾಡ್ಕೊಂಡ್ರೆ ನೀರಿನ ಅಭಾವವು ಸಹ ನಮಗೆ ಎದುರಾಗಲ್ಲ.
1: ಆಮೇಲೆ ಇನ್ನೊಂದ್ ಕಡೆ ಹೆಂಗೆ ಅಂದ್ರೆ, ತೊಟ್ಟಿಯಲ್ಲಿ ನೀರು ಬಿಟ್ಟಿರ್ತಾರೆ, ಅದಕ್ಕೂ ತುಂಬಾ ಆಗಿದ್ಮೇಲೆ ಅವ್ರಿಗೆ ಆಫ್ ಮಾಡಕ್ಕೆ ಒಳಗಡೆ ಇರುತ್ತೆ ಮನೆಯಲ್ಲಿ, ಅದನ್ನ ಅವ್ರು ತಿಳ್ಕೊಬೇಕು. ಮೇಡಮ್, ಇನ್ನೊಬ್ರು ಮನೆಯಲ್ಲಿ ನೀರಿರಲ್ಲ, ಎಷ್ಟೋ ಟ್ಯಾಂಕ್ಗಳಿಗೆ ನೀರಿರಲ್ಲ ಪಂಪ್ಗಳಿಗೆ, ಅದನ್ನ ಅವ್ರು ಬಂದ್ ಮಾಡ್ಕೋಬೇಕು ಅಂತ ಹೇಳಿದ್ರು ಕೆಲವ್ ತಿಳ್ಕೊಂಡಿಲ್ದರಂತರು ಇದಾರೆ ಮೇಡಮ್. ಸುಮ್ನೆ ರೋಡಿಗೆ ಹೋಗ್ತಾ ಇರ್ತೈತೆ ನೀರು, ತುಂಬಿ ಹರಿದು ಹೋಗ್ತಾ ಇರುತ್ತೆ. ಅದು ಒಬ್ರು ಮಾಡೋ ಇದನ್ನ

0: ಇನ್ನೊಂದ್ ಕಡೆಗೆ ಹೆಂಗೆ ಅಂದ್ರೆ ತೊಟ್ಟಿಯಲ್ಲಿ ನೀರು ಬಿಟ್ಟಿರ್ತಾರೆ, ಅದಕ್ಕೂ ತುಂಬಾ ಆಗಿದ್ಮೇಲೆ ಅವ್ರಿಗೆ ಅವಮಾನಕ್ಕೆ ಒಳಗಡೆ ಇರುತ್ತೆ ನಲ್ಲಿ, ಅದನ್ನ ಅವ್ರು ತಿಳ್ಕೊಬೇಕು. ನಾನು ಇನ್ನೊಬ್ರು ಮನೆಯಲ್ಲಿ ನೀರಿರಲ್ಲ, ಎಷ್ಟೋ ಟ್ಯಾಂಕ್ ಗಳಿಗೆ ನೀರಿರಲ್ಲ ಕಂಪ್ಗಳಿಗೆ, ಅದನ್ನ ಅವ್ರು ಬಂದ್ ಮಾಡ್ಕೋಬೇಕು ಅಂತ ಹೇಳಿದ್ರು ಕೆಲವ್ ತಿಳ್ಕೊಂಡಿಲ್ದರಂತರು ಇದಾರೆ ಮೇಡಮ್. ಸುಮ್ನೆ ರೋಡಿಗೆ ಹೋಗ್ತಾ ಇರ್ತೈತೆ ನೀರು, ತುಂಬಿ ಹರಿದು ಹೋಗ್ತಾ ಇರುತ್ತೆ. ಅದು ಒಬ್ರು ಮಾಡೋ ಇದನ್ನ ಎಷ್ಟು ಜನಕ್ಕೆ ಅನಾನುಕೂಲ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕದನ್ನ.
1: ಖಂಡಿತ ಖಂಡಿತ. ಹೌದು,
0: ಬಟ್ಟೆ ಪಾತ್ರೆ ತೊಳೆಯೋದಾಗ್ಲಿ ಮೇಡಮ್, ಬಟ್ಟೆ ತೊಳೆಯೋದಾಗ್ಲಿ, ನಾವು ನೀರನ್ನ ನಲ್ಲಿ ಟ್ಯಾಪ್ ಆನ್ ಮಾಡ್ಕೊಂಡು ಮಾಡುವ ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟನ್ನ ತುಂಬಿಕೊಂಡು ಬಕೆಟ್ ಅಲ್ಲಿ ಉಳಿಬಿಟ್ಟು ಜಾಲಿಸ್ಬಿಟ್ಟು ಆಮೇಲೆ ಮತ್ತೆ ಬೇಕಾ ಮತ್ತೆ ಬಿಟ್ಕೊಡೋಣ. ಕೆಲವ್ರು ಮನೆ ನೋಡ್ತೀವಿ ಮೇಡಮ್, ಫುಲ್ ನೀರ್ ತುಂಬಿ ಅರಿತಾ ಇರ್ಬೇಕು, ಬಟ್ಟೆ ಒಗಿತಾ ಇರ್ತಾರೆ, ಪಾತ್ರೆ ತೊಳಿತಾ ಇರ್ತಾರೆ, ಅದು ಸುಮ್ನೆ ಪೋಲ್ ಆಗ್ತಾನೆ ಇರುತ್ತೆ ನೀರು. ಇದೆಲ್ಲ ನಾವೇ ಕಂಟ್ರೋಲ್ ಮಾಡ್ಕೋಬೇಕು.
1: ಓಕೆ, ಬಹಳ ಒಳ್ಳೆಯ ಮಾರ್ಗಗಳನ್ನ ಕಂಡುಕೊಂಡಿದ್ದೀರಿ ನೀರನ್ನ ಉಳಿತಾಯ ಮಾಡ್ಲಿಕ್ಕೆ. ಖಂಡಿತ ಹೌದು, ಅದು ಪ್ರತಿಯೊಬ್ಬ ನಾಗರಿಕನು ಅನುಸರಿಸಬಹುದಾದಂತಹ ಜವಾಬ್ದಾರಿ.
0: ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಪೀಳಿಗೆ ಸಿಗೋದೇ ಇಲ್ಲ, ಇವಾಗನೇ ನೀರ್ ಕೊಂಡ್ಕೊಂಡು ಕುಡಿತಾ ಇದೀವಿ ಮೇಡಮ್.
1: ಖಂಡಿತ ಹೌದು, ನೋಡು ನೀರಿಗೂ ಸಹ ಬೆಲೆ ಬಂದಿದೆ. ನಮ್ಮ ಹಿಂದಿಕ್ಕರೆಲ್ಲ ಹೇಳ್ತಿದ್ರು ಮುಂದೆ ನೀರನ್ನು ಸಹ ಕೊಂಡುಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಂತ, ಈಗಾಗ್ಲೇ ಬಂದಾಗಿದೆ. ನಮ್ಮ ಭವಿಷ್ಯದ ಪೀಳಿಗೆಗೆ ನಾವು ಇನ್ನೂ ಕೊರತೆಯನ್ನ ಮಾಡಬಾರದು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಸಹ ನೀರನ್ನ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಬೇಕಾಗಿದೆ. ಓಕೆ, ಬಹಳ ಕಾಳಜಿಯುಕ್ತ ಮಾತುಗಳನ್ನ ಹೇಳಿದಿರಿ ರಾಜೇಶ್ವರಿ, ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ನಮ್ಮ ಕೇಳುಗರು ಬಹಳ ಅರ್ಥಪೂರ್ಣವಾಗಿ ಮಾತಾಡ್ತಾ ಇದ್ದಾರೆ ಕವಿತಾ. ಕೇಳ್ತಾ ಇದ್ರೆ ಅವರು ಎಷ್ಟೊಂದು ಕಾಳಜಿ ಇದೆ, ಅವರೊಂದು ಆ ನಾಗರಿಕ ಪ್ರಜ್ಞೆ ಅಂತಕ್ಕಂಥದ್ದು ಬಹಳ. ಏಕೆಂದ್ರೆ ಒಬ್ರು ಮಾತಾಡಿದಾಗ ಇನ್ನೊಬ್ರು ಕಿವಿ ಮೇಲೆ ಬಿದ್ದಾಗ ಖಂಡಿತ ನಾನು ಸಹ ಅದನ್ನ ಅನುಸರಿಸಬಹುದಲ್ವೇ ಅಂತ ಖಂಡಿತ ಜನರಲ್ಲೊಂದು ಜಾಗೃತಿ ಮೂಡೆ ಮೂಡುತ್ತೆ. ನಾವು ಅನ್ಕೊಳ್ತೀವಿ ಇಲ್ಲ, ನಾವು ಒಬ್ರು ಹೇಳೋದ್ರಿಂದ ಅಥವಾ ಮಾಡೋದ್ರಿಂದ ಅದು ಸಾಧ್ಯ ಇಲ್ಲ ಅಂತ, 10 ಜನರಲ್ಲಿ ಒಬ್ರಿಗಾದ್ರೂ ಆ ಪ್ರಜ್ಞೆ ಮೂಡ್ತು ಅಂತಂದ್ರೆ ಖಂಡಿತವಾಗ್ಲೂ ಸಹ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು.
2: ರಾಜೇಶ್ವರಿ ಅವರು ಹೇಳ್ದಂಗೆ ಎಷ್ಟು ಚಿಕ್ಕ ಪುಟ್ಟದ್ರಲ್ಲೇ ನಾವು ಎಷ್ಟು ನೀರನ್ನ ವ್ಯಯ ಮಾಡ್ತಾ ಇದೀವಿ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಅದನ್ನೇ ನಾವು ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನೀರನ್ನ ಸಂರಕ್ಷಣೆ ಮಾಡೋದ್ರಿಂದ ಅದರಲ್ಲಿ ಮುಂದಿನ ಪೀಳಿಗೆಗೆ ಸ್ವಲ್ಪ ನಾವು ನೀರಿನ ಲಭ್ಯವನ್ನ ಹೆಚ್ಚು ಮಾಡಬಹುದು ಅಂತ ಹೇಳ್ಬೋದು.
1: ಖಂಡಿತ ಹೌದು. ಈಗೊಂದು ಗೀತೆಯ ವಿರಾಮವನ್ನ ತೆಗೆದುಕೊಳ್ಳೋಣ, ಕೇಳೋಣ. ಕ್ರಾಂತಿ ಯೋಗಿ ಬಸವಣ್ಣ ಇವರ ಒಂದು ಚಿತ್ರದ ಗೀತೆಯನ್ನ ಕೇಳಿ, ಬಳಿಕ ಮತ್ತೊಮ್ಮೆ ಮತ್ತಷ್ಟು ಈ ವಿಷಯದ ಬಗ್ಗೆ ಮಾತನಾಡೋಣ.

0: ಇವರ ಈ ಒಂದು ಹಾಡಿನಲ್ಲಿ ಸಾಲಿನಲ್ಲಿ ಎಷ್ಟೆಲ್ಲ ಅರ್ಥ ಇತ್ತು ಕೇಳೋದಕ್ಕೆ ಕರೆ ಸಿದ್ಧಾಗಿದೆ, ತೆಗೆದುಕೊಳ್ಳೋಣ.
1: ಹಲೋ ಹಲೋ
2: ಹಲೋ
1: ಹಲೋ
2: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು?
2: ವೇದಮೂರ್ತಿ ಮಧ್ಯೆ ಅಂತ. ಇಟ್ಗೆ ಚಂದ ಬಸಪ್ಪದೇ ಅವರು.
1: ವೇದಮೂರ್ತಿ ಅವರೇ ಮಾತಾಡಿ.
2: ವಚನ ಚೆನ್ನಾಗಿತ್ತು ಮೇಡಮ್, ಅದೇ ಅದ್ಭುತವಾದ ವಚನ ಸಮಯಕ್ಕೆ ತಕ್ಕಂತೆ.
1: ಹೌದು ಹೌದು.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಿ ನೋಡಿ, ದೋಣಿ ಸಾಗ್ಬೇಕಂದ್ರೆ ನೀರ್ ಬೇಕೇ ಬೇಕು. ಮೊನ್ನೆ ಒಂದು ಸಣ್ಣ ಘಟನೆ ನಡೀತು ಮೇಡಮ್ ನಮ್ಮ ಮನೆಯಲ್ಲಿ. ಒಬ್ಬ ಸಣ್ಣ ಹುಡುಗ ಎರಡನೇ ಕ್ಲಾಸ್ ಓದನು, ಕೇಳ್ತೈತ್ ಮೇಡಮ್? ಅದೇ ಲೈಟ್ ಹಾಕಿದ್ದ, ಲೈಟು ಫ್ಯಾನು. ಏ ಆಫ್ ಮಾಡಪ್ಪ, ಯಾಕೆ ನೀನು

0: ಆಗ್ತಿದೆ ಅಂತ ಅಂದದಕ್ಕೆ ಪ್ರಧಾನಮಂತ್ರಿ ಫ್ರೀ ಕೊಟ್ಟದಕ್ಕತ ಅಂತ ಅಂದ್ಬಿಟ್ಟೆ ನಾನು, ಸಾಕಾಗ್ಬಿಡ್ತು ನನಗೆ. ಅಲ್ಲಯ್ಯ, ನೀ ಪ್ರಧಾನಮಂತ್ರಿ ಕೊಟ್ಟಿರೋ ಕರೆಂಟ್ ಕೊಟ್ಟಿರೋ ನೀ ಫ್ರೀ ಎದುರಿಸೋಲ್ಲ, ನೀವು ಹೋಗಲ್ಲ, ನೀವು ಬರ್ಸ್ಬೇಕಂತೆ. ಆಮೇಲೆ ಹೌದಲ್ವಾ ಅಂತ ಸುಮ್ಮನಾಗ ಮೇಡಮ್, ಅದೇ ಇವತ್ತು ನೀರಿಲ್ಲದ್ರೆ ನಮ್ಮ ಜೀವನವೇ ನಡೆಯಲ್ಲ. ಯಾಕಂದ್ರೆ ಮನುಷ್ಯ ಸಾಯ್ಬೇಕಾದ್ರೆ ಬಾಯಿ ತೆರ್ಕೊಂಡಿರ್ತಾನೆ, ಅವ್ನಿಗೆ ಎರಡನಿ ನೀರು ಬಿಟ್ರೆ ಜೀವ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಸುಳ್ಳ ನಿಜ ಗೊತ್ತಿಲ್ಲ, ಅದು ನಮ್ಮ ಇದು ಬಂದು ಬಿಟ್ಟಿರ್ತಾರೆ. ಬಾಯಿಗೆ ಹಾಕೊಂಡು ನೀರು ಬೇಕೇ ಬೇಕು. ಇವತ್ತೆಲ್ಲರೂ ಬ್ಯಾಗ್ ನಲ್ಲಿ ನೀರು ಇಟ್ಕೊಂಡು ಹೋಗ್ತಾ ಹಾಕಿ ಬಾಟೆಯಲ್ಲಿ, ಯಾಕಂದ್ರೆ ಜೀವ ಜಲ ನೀರಲ್ಲಿ ಮರೇ ಇಲ್ಲ.
1: ಖಂಡಿತ, ಊಟದ ಬಾಕ್ಸ್ ಇರುತ್ತೋ ಇಲ್ಲೋ ನೀರಿನ ಬಾಟಲ್ ಒಂದು ಇರ್ಲೇಬೇಕು ಬ್ಯಾಗ್ ಅಲ್ಲಿ.
0: ಹಲೋ,
1: ಕೇಳಿ ಕೇಳಿ ಹೇಳಿ.
0: ನೀರ್ ಬಿಟ್ರೆ ಇದು ಇಲ್ಲ ಮೇಡಮ್, ಅದೇ ಅಂತದ್ ನಮ್ಗೆ ಒಂದೊಂದ್ಸರಿ ಪರಿಜ್ಞಾನ ಅಂತ. ಮನೆಯಲ್ಲಿ ಕಾರ್ಗಳು ತೊಳೆಯಕ್ಕೆ ಸಿಕ್ಕಾಪಟ್ಟೆ ಬಳಸ್ತಾರೆ, ಬೈಕ್ ಬಳಿಯಕ್ಕೆ ಸಿಕ್ಕಾಪಟ್ಟೆ ಬಳಸ್ತಾರೆ, ಸರ್ಕಾರದ ನೆಲ್ಲಿ ಮೂಲಕ ಬೇಕಾದಷ್ಟು ನೀರು ಕೊಡ್ತಾರೆ. ಅದನ್ನ ಅದಷ್ಟು ತುಂಬಾ ಬಿಟ್ಟಿರ್ತಾರೆ, ಎಷ್ಟು ಬಳಸಿ ಎಂದು ಆಫ್ ಮಾಡೋದು ಸ್ವಲ್ಪ ಕಡಿಮೆ.
1: ನಮ್
0: ಕೆಲಸ ಅಲ್ಲ, ನಮ್ ಕೆಲಸ ಅಲ್ಲ, ಸರ್ಕಾರದ ಕೆಲಸ ಅಂತ ಏನೆಲ್ಲ ಮಾತಾಡಕ್ ಹೋದ್ರೆ ಏನ್ ಹೇಳೋದು ಏನ್ ಬಿಡೋದು. ನಮಗೆ ಸ್ವತಃ ಪ್ರಜ್ಞೆ ಬರೋದ್ರ ಮೇಲೆ ನಾವು ಏನೇನು ಮಾಡಕ್ಕಾಗಲ್ಲ, ಸರ್ಕಾರ ಏನು ಮಾಡಕ್ಕಾಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ.
1: ಈಗ ಗಾಡಿಗಳನ್ನ ತೊಳೆಯೋದಕ್ಕೆ ಪೈಪ್ ಗಳಲ್ಲಿ ನೀರನ್ನು ಬಳಸ್ತಾರೆ, ಅದ್ರ ಬದಲು ಬಕೆಟ್ ನಲ್ಲಿ ನೀರನ್ನ ತುಂಬಿಕೊಂಡು ಗಾಡಿಗಳನ್ನ ತೊಳೆದ್ರೆ ಗಾಡಿ ಸ್ವಚ್ಛ ಆಗುತ್ತಲ್ವಾ? ಅಲ್ಲಿ
0: ಖಂಡಿತ
1: ಖಂಡಿತ, ಚೆನ್ನಾಗಿ ಮಾತಾಡಿದ್ರಿ ವೇದಮೂರ್ತಿ ಅವರೇ,
0: ಧನ್ಯವಾದ.
1: ಮತ್ತೊಂದು ಕರೆ ಸಿದ್ಧ ಆಗಿದೆ, ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ, ಯಾರಿದು?
2: ಉಮೇಶ್ ಸಿರಿಗೆರೆ, ದಾವಣಗೆರೆ ಮೇಡಮ್.
1: ಓಕೆ ಉಮೇಶ್ ಸಿರಿಗೆ ಅವರೇ, ಮಾತಾಡಿ.
2: ನಮಸ್ತೆ ಸೌಮ್ಯ ಮೇಡಮ್, ಆಮೇಲೆ ಕವಿತಾ ಮೇಡಮ್.
1: ನಮಸ್ತೆ
2: ಮೇಡಮ್. ವಿಷಯ ಮಾತ್ರ ತುಂಬಾ ಸಮಯದಲ್ಲಿ ನೀವು ತಗೊಂಡಿದ, ನಾನು ಏನ್ ಮಾತಾಡ್ಬೇಕಂತ ಮಾಡಿದ್ರೆ ಈಗ ಮಾತಾಡ ರಾಜೇಶ್ವರಿ ಮೇಡಮ್ ಒಂದ್ ತಿಂಗಳ ಒಂದ್ ಪಾಯಿಂಟ್ ಬೆಸ್ಟ್, ಎಲ್ಲಾ ಟೈಮ್ ತುಂಬಾ ಚೆನ್ನಾಗಿ ಮಾತಾಡ್ತಾರ ಅವ್ರು. ಅದ್ರಲ್ಲಿ ನಾನು ಬಿಟ್ಟೆ ಅಲ್ಲ, ಅವ್ರು ಬಿಟ್ಟಿರೋ ಕೆಲವೊಂದೇ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಒಂದು ನಿಮಿಷದಲ್ಲೇ ಮುಗಿಸ್ತೀನಿ ಮೇಡಮ್. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಮನೆ ಕಟ್ಟಬೇಕಾದ್ರೇನೆ ಕಟ್ಟಿದ್ದು ನೀರು ಒಂಥರ ಸೇರಿ ಹೋಗಿ ಒಂದು ಹಿಂಗಿ ಹುಂಡಿ ಅಥವಾ ಸಾರಿ ಒಂದು ದೊಡ್ಡ ತೊಟ್ಟಿ ಮಾಡ್ಬೇಕು, ಇದರಲ್ಲಿ ಉಳಿಸ್ಬೇಕು ಅಂತ ದೊಡ್ಡ ತೊಟ್ಟಿ ತರ. ಅಥವಾ ಹಿತ್ತಲ್ಲಿ ಹೋಗಿ ನೀರು ಅದು ಬಿಡಬೇಕು. ಆಮೇಲೆ ಇದರಲ್ಲಿ ಪಟ್ಟಣಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಹಳಷ್ಟು ಕಡೆ ಗಂಟೆ ಒಂದು ಒಂದೂವರೆ ಎರಡು ಗಂಟೆ ಬಿಡ್ತಾರೆ, ವಾರಕ್ಕೊಮ್ಮೆ ಬಿಡ್ತಾರೆ ಅಥವಾ ವಾರಕ್ಕೆ ಅದನ್ನ ಮೂರನೇ ಬಿಟ್ಟಾಗ ಸ್ವಲ್ಪ ಮನೆ ಇಟ್ಕೊಂಡು ಅದನ್ನ ಸುಮ್ಮನೆ ಚರಂಡಿ ಹೋಗಿ ಅಂತ ಬಿಟ್ಟಾರೆ ಮೇಡಮ್. ಅದನ್ನ ಬಂದು ಮಾಡೋದೇ ಇಲ್ಲ, ಚರಂಡಿ ಕ್ಲೀನ್ ಆಗಿ ಬಿಡೋದು. ಈ ತರ ಮಾಡೋದ್ರಿಂದ ಸಿಕ್ಕಾಪಟ್ಟೆ ನೀರು ಎಷ್ಟು ಆಗುತ್ತೆ. ಆಮೇಲೆ ಇನ್ನೊಂದು ಮೇಡಮ್, ಕೆಲವೊಂದು ಏನಾಗುತ್ತೆ ಅಂದ್ರೆ, ಕೆಲವು ಬೋರ್ ನೀರು ಅಂತೇಳಿ ವಾರಕ್ಕೆ ಪ್ರತಿದಿನ ಯಾವ ಬೇಕು ಇವರೇ ಆನ್ ಮಾಡ್ಕೊಡ್ತಾರೆ. ಅದು ಅವ್ರು ಇಕ್ಕೊಂಡಾದ್ಮೇಲೆ ಸುಮಾರು ಅರ್ಧಕ್ಕೂ ಹೆಚ್ಚು ನೀರು ನಲ್ಲಿ ಸುಮ್ಮನೆ ಹರಿದು ಹೋಗ್ತಿರ್ತವೆ. ಆಮೇಲೆ ಕಿರಿಪೆ ಇರಲ್ಲ ಮೇಡಮ್, ಅದನ್ನ ನಂಬಿ ಬಿಡಿ. ನಾನು ಇದರಿಂದ ಬಹಳ ವರ್ಷಗಳಿಂದ ನಾನು ಹೇಳಿದ್ರಿಂದ ಪ್ರಯತ್ನನಾಗಿ ನಾನು ನಲ್ಲಿ ತುಂಬ ನಾನು ಸುಮಾರು ಒಂದು ಮೂರ್ನಾಲ್ಕರ ಹಾಕ್ತೀನಿ ಮೇಡಮ್. ಪ್ರತಿ ಸಲ ನೀರು ವೇಸ್ಟ್ ಆಗ್ತಿದೆ ಅಂತ ನಾನು ನಿಲ್ಲಿಸ್ತೀನಿ, ಅಥವಾ ಯಾವ್ದಾದ್ರು ಬೆಂಡ್ ಇಟ್ಟು ಹೋಗ್ತೀನಿ, ಆದ್ರೆ ಮುಗಿಯರ್ ಹೇಳ್ತೀನಿ ಈ ತರ ವೇಸ್ಟ್ ಮಾಡಬೇಡಿ ಅಂತ. ಕಳು ಸುಮ್ಮನೆ ಅಲ್ಲೇ ಮಾತಾಡ್ಕೊಂತ ಅಂತಂದ್ರೆ ಇದು ಮಾಡಲ್ಲ, ದಯವಿಟ್ಟು ಆ ತರ ಆಗುತ್ತೆ. ಆಮೇಲೆ ಇನ್ನೊಂದು, ಮನೆಯಲ್ಲಿ ಪಾತ್ರೆ ತರಬೇಕಾದ್ರೆ ಸುಮ್ಮನೆ ಅದೇ ಬಕೆಟ್ ಅನ್ನು ಆನ್ ಮಾಡ್ಬಿಟ್ಟಿದ್ರೆ ತುಂಬ ಹೋಗ್ತಿರ್ತವೆ, ಕೆಳಗೆ ಹೋಗ್ತಿರ್ತವೆ, ಇದು ವೇಸ್ಟ್ ಮಾಡ್ತಲೇ ಇರ್ತಾರೆ ಮೇಡಮ್. ಅದೊಂದು ತೋರಿಸ್ಕೋಬೇಕು. ಆಮೇಲೆ ಈ ಇನ್ನೊಂದು, ಕೆಲವು ಹಳ್ಳಿಗಳಲ್ಲಿ ಆಮೇಲೆ ಇದರಲ್ಲಿ ಹೊಲಗಳಲ್ಲಿ ನೀರು ಬಿಟ್ಟಿರ್ತಲ್ಲ ಮಳೆ ಬಂದಾಗ, ಕೆಲವೊಂದು ಇದರಲ್ಲಿ ತುಂಬಾ ನೀರು ರಾತ್ರಿ ಬಿಟ್ಟು ಬೆಳಗ್ಗೆ ತನಕ ಹರಿದ್ರೆ ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತದೆ ಮೇಡಮ್. ಅದೊಂದು ಅವಾಯ್ಡ್ ಮಾಡಬೇಕು. ಆಮೇಲೆ ಇಷ್ಟೇ ಮೇಡಮ್, ಇವನ್ನ ನಾವು ತಿಳ್ಕೊಂಡಾಗ ಹೇಳ್ದಂಗೆ, ರಾಜೇಶ್ವರಿ ಮೇಡಮ್ ಹೇಳ್ದಂಗೆ, ನಾವು ರೆಕ್ಕಡ್ ಯಾವ್ದಾದ್ರು ನೀರು ವೇಸ್ಟ್ ಮಾಡೋದು ನಾವೇ ಸ್ವಯಂ ಪ್ರೇರಿತವಾಗಿ ಮಾಡೋದು ಅಂತ ಅದನ್ನು ನೂರಾರು ಸರಿ ಮಾಡಿದ್ವಿ ಮೇಡಮ್. ಅಂತ ನಮಗೆ ನನಗೇನಿದ ಮೇಲೆ ಅದು ಸಣ್ಣ ಮಾನವೀಯತೆನಾಗಿ ನಾವು ರೇಡಿಯೋ ಕಂಡಾಗಿ ನಮ್ಗೆ ಜ್ಞಾನ ಕೊಟ್ಟಿದೆ ರೇಡಿಯೋ, ನಾವು ತಿಳ್ಕೊಂಡಾರಾಗಿ ಅದನ್ನ ಮಾಡ್ಬೇಕು. ಈ ತರ ಇನ್ನು ಬಹಳಷ್ಟಿದೆ ಮೇಡಮ್, ನನಗೆ ಬೇರೆ ಮಾತಾಡ್ತಾರೆ ಸಾಕು.
1: ಧನ್ಯವಾದ, ಧನ್ಯವಾದ, ಚೆನ್ನಾಗಿ ಮಾತಾಡಿದ್ರಿ. ಖಂಡಿತ ನಮ್ಮ ಕೇಳುಗರಿಗೂ ಸಹ ಆ ಒಂದು ಜಾಗೃತಿ ಕಾಳಜಿ ಖಂಡಿತ ಇದೆ, ಆದ್ರೆ ಎಲ್ಲರೂ ಸಹ ಅದನ್ನ ಪಾಲನೆ ಮಾಡಬೇಕು ಅನ್ನೋದು ಈಗಿನ ಒಂದು ತುರ್ತು ಸಂದರ್ಭ. ಒಂದು ಗೀತೆಯನ್ನ ಕೇಳೋಣ ಕವಿತಾ, ಬಳಿಕ ಮತ್ತೊಮ್ಮೆ ಮಾತಾಡೋಣ, ಮತ್ತಷ್ಟು ಮಾತಾಡೋಣ. ನವತಾರೆ ಚಿತ್ರದ ಒಂದು ಗೀತೆ ಇದೀಗ.

0: ಹಲೋ
1: ಹಲೋ
0: ಹಲೋ ನಮಸ್ತೆ, ಯಾರಿದು?
1: ನಾವು ಚಿತ್ರದುರ್ಗ ಪಕ್ಕ.
0: ಹಾ, ಎಲ್ಲಿಂದ ಹೇಳಿ, ಎಲ್ಲಿಂದ?
1: ಮೇಡಮ್ ಅದೇ ನಮ್ಮೂರಲ್ಲಿ ನೀರ್ ಫೋನ್ ಆಗುತ್ತೆ.
0: ತಮ್ಮ ಊರ ಹೆಸರು ಹೇಳಿ. ತಮ್ಮ ಊರ ಹೆಸರು ಹೇಳಿ. ಮಾತಾಡಿವಿರಂತೆ, ತಮ್ಮ ಹೆಸರು ಹೇಳಿ ಮೊದ್ಲಿಗೆ.
1: ನನ್ನ ಹೆಸರು ಹೇಳಿದ್ರೆ
0: ಆಯ್ತು. ಇವಾಗ ವಿಷಯದ ಕುರಿತು ಮಾತಾಡೋಣ, ದೂರುಗಳು ಬೇಡ, ಮಾತಾಡಿ, ಜನರಲ್ ಆಗಿ ಮಾತಾಡಿ.

0: ಅಂದ್ರೆ ನೀರು ಬಹಳ ಹೆಂಗ್ ಉಪಯೋಗಿಸ್ಕೋಬೇಕು ಹಂಗ್ ಉಪಯೋಗಿಸ್ಬೇಕು. ಇಲ್ಲ ಬಂಗಾರ ಸಿಕ್ಕ ಸಿಕ್ಕಿತ್ತು ನೀರ್ ಸಿಗಕ್ ಹೋಗಲ್ಲ.
1: ಹೌದು, ಆ ಕುರಿತೆ ಮಾತುಕತೆ ನಡೀತಾ ಇದೆ.
0: ಅದ್ರಿಂದಲೇನೆ ಅವ್ರಿಗೆ ಎಷ್ಟು ಹೇಳ್ತಾ ಇದ್ರೆ ನಾವು ನಮ್ಮೂರಲ್ಲಿ ಈ ವಾಟರ್ ಟ್ಯಾಂಕ್ ಬಿಡ್ತಾರಲ್ಲ ನೀರು, ಅವ್ರಿಗೆ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳಲ್ಲ. ಒಂದು ಗಂಟೆ ಬಿಡೋದು, ಎರಡು ಗಂಟೆ ಬಿಡೋದು, ಒಂದ್ ಗಂಟೆ ಬಿಡ್ರಿ ಸಾಕು ಅಂದ್ರೆ ಉಲ್ಟ ಬಿಡ್ರಿ ನೀರು ಅಮ್ತಾರೆ. ಜನ ಏನ್ ಮಾಡ್ತಾರೆ, ಅವ್ರನ್ನ ನೀರನ್ನ ಫೋನ್ ಆಗಿ ಉಪಯೋಗಿಸ್ತಾರೆ, ಹಳ್ಳಕ್ ಹೋಗ್ಬಿಡ್ಬಿಡು ನೀರು ಅಂತಾರೆ. ಏನು ಬರುತ್ತದು?
1: ಓಕೆ, ಈ ತರ ನಡೀತಾ ಇರೋದು ಖಂಡಿತ ಎಲ್ಲರ ಗಮನಕ್ಕೆ ಬರಬೇಕು. ಓಕೆ, ಒಂದು ನಡೀತಿರುವಂತಹ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ದೀನಿ.
0: ನಾನು ಒಬ್ಬನ ಅರ್ಥ ಮಾಡ್ಕೊಂಡಾಗಲ್ಲ, ಪ್ರತಿಯೊಬ್ರು ಅದನ್ನ ಅರ್ಥ ಮಾಡ್ಕೊಂಡು ನೀರು ಉಪಯೋಗಿಸ್ಕೋಬೇಕು.
1: ಹೌದು ಹೌದು, ಖಂಡಿತ ಖಂಡಿತ ಸಮಸ್ಯೆ ಬಗ್ಗೆ ಒಂದು ಗಮನಕ್ಕೆ ತಂದಿದ್ದೀರಾ. ಒಳ್ಳೆ ವಿಚಾರವನ್ನ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ತಮಗೆ.
2: ಧನ್ಯವಾದ.
1: ಹೆಸರು ಹೇಳಲು ಇಚ್ಛಿಸದ ಅನಾಮಿಕ ಅಂತ ನಾವು ಕರಿಬಹುದು. ಬಟ್ ಅವ್ರು ಹೇಳಿದಂತಹ ಮಾತು ನಿಜವಾಗ್ಲೂ ಬಹಳ ಗಮನ ತರಗೊಳ್ಳುವಂತದ್ದೇ. ಯಾಕಂತಂದ್ರೆ ಅವ್ರು ಹೇಳಿದ್ದು ತುಂಬಾ ಸತ್ಯ ಇದೆ. ನೀರ್ ಬಿಡೋರ್ ಬಿಡ್ತಾರೆ, ನಿಮ್ಗೇನಾಗ್ಬೇಕು, ಅದು ಅರ್ದು ಹೋಗ್ಲಿ, ರಸ್ತೆ ಮೇಲೆ ಅರ್ದು ಹೋಗ್ಲಿ, ಅಥವಾ ಇನ್ನೊಂದ್ ಮಾಡ್ಲಿ, ಆ ತರದ ಕಾಳಜಿನೇ ಇಲ್ಲ. ಯಾಕಂದ್ರೆ ಅದರ ಮಹತ್ವ ಅವರಿಗೆ ಗೊತ್ತಿಲ್ಲ. ಹಿಂಗೆ ಸಿಕ್ಬಿಡುತ್ತೇನೋ, ಹಿಂಗೆ ನಡೆದು ಬಿಡುತ್ತೇನೋ, ನಾವು ಹಿಂಗೆ ಇದ್ದು ಬಿಡ್ತೀವೇನೋ. ಯಾಕಂದ್ರೆ ಭವಿಷ್ಯದ ಬಗ್ಗೆ ದೂರದೃಷ್ಟಿ ಇಲ್ಲದೆ ಇರುವಾಗ, ಖಂಡಿತವಾಗ್ಲೂ ಅದರ ಮಹತ್ವ ಗೊತ್ತೇ ಇಲ್ದಿರುವಾಗ ಈ ತರ ಸಂಗತಿಗಳು ಸಂಭವಿಸ್ತವೆ. ಆದ್ರೆ ದಯಮಾಡಿ ಕೇಳಿದ್ರೆ ನೀವು ಕರೆ ಮಾಡಿದಾಗ ನಿಮ್ಮ ಹೆಸರು, ನಿಮ್ಮ ಊರನ್ನ ಹೇಳಲೇಬೇಕು. ಹೆಸರು ಹೇಳಲು ಇಚ್ಛಿಸದ ಯಾವ ಕರೆಗಳನ್ನು ನಾವು ಸ್ವೀಕರಿಸೋದಿಲ್ಲ, ಮಾತಾಡೋದಿಲ್ಲ ಅಂತ ಹೇಳ್ತಾ ಮುಂದೆ ಹಾಗೆ ಮಾಡಬೇಡಿ. ಈಗ ಕರೆಸಿದ್ದಾಗಿದೆ, ತೆಗೆದುಕೊಳ್ಳೋಣ. ಹಲೋ
2: ಹಲೋ ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚೆನ್ನೈಯಿಂದ ಹೇಳಿ ಮಾಧವನ್ ಅವರೇ. ಮಾತಾಡಿ, ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ.
1: ಹೇಳಿ, ನೀವು ಚೆನ್ನೈನಲ್ಲೇ ಇರೋದಾ?
2: ಅಲ್ಲೆಲ್ಲ ಯಾವ ತರ ಇದೆ ನೀರಿನ ವ್ಯವಸ್ಥೆ?
3: ಇಲ್ಲೆಲ್ಲ ಸ್ವಲ್ಪ ಆದಷ್ಟೆಲ್ಲ ಲಿಮಿಟ್ ಆಗಿ ಇದೆ, ಯಾಕೆಂದ್ರೆ ಇಲ್ಲಿ ನೀರಿಗೆ ಅಭಾವ ಜಾಸ್ತಿ ಇದೆಯಲ್ಲ.
1: ಬಹಳಷ್ಟು ಬಿಸಿಲು, ಬಹಳಷ್ಟು ಸೆಕೆ. ಕಡಲೂರು ಬೇರೆ ಅಂದ್ರೆ ಸಮುದ್ರ ಹತ್ತಿರ ಇರುವಂತಹ ಊರು. ನಿಮಗೆ ನೀರಿನ ಮಹತ್ವ ಬಹಳ ಇದ್ದು ಕಾಣುತ್ತೆ. ಮಾತಾಡಿ.
2: ಅಭಾವ ಇದ್ದಾಗೆ ಅದ್ರ ಬೆಲೆ ಗೊತ್ತಾಗದಲ್ವಾ?
1: ಮಾತಾಡಿ ಹಾಗಾದ್ರೆ.
2: ಹೇಳಿ. ಮಾತಾಡಿ ಮಾತಾಡಿ, ಕೇಳಿಸ್ತಾ ಇದೆ. ಹಲೋ.
3: ಆದಷ್ಟು ಶನಿವಾರ ನಿಲ್ಬಿಟ್ಟು ಆದಷ್ಟು ಬಕೆಟಲ್ಲಿ ತುಂಬಿಟ್ಟು ಸ್ನಾನ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ.
2: ಹೌದು ಹೌದು, ಶವರಲ್ಲಿ ಸ್ನಾನ ಮಾಡೋಕ್ಕಿಂತ ಅದು ಒಳ್ಳೆಯ ಮಾರ್ಗ. ಹೌದು. ಓಕೆ ಓಕೆ ಮಾಧವನ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಮಾಧವನ್ ಅವ್ರಿಗೆ ಕರೆ ಸಿಕ್ಕಿದೆ, ಆದ್ರೆ ಹೆಚ್ಚು ಮಾತಾಡೋದಕ್ಕೆ ಅವರು ಬಯಸ್ಲಿಲ್ಲ. ನೋಡೋಣ. ಹಲೋ ನಮಸ್ತೆ. ಓಕೆ, ಮಧುನಾ? ಮುರುಳಿ ಅವರು. ಓಕೆ, ಮಾತಾಡಿ ಮುರುಳಿ ಅವರೇ.
4: ಬಂದಂತ ನೀರ್ನೆಲ್ಲ ಹೊರಗೆ ಹಾಕ್ತಿವಿ. ಮೊದಲು ನಮ್ ತಾತ ಕಾಲದಲ್ಲಿ ಹಳ್ಳ ಮತ್ತು ಕೆರೆಯಲ್ಲಿ ನೀರ್ ಕುಡಿತಾ ಇದ್ರು, ನಮ್ ತಂದೆ ಕಾಲದಲ್ಲಿ ಬಾವಿಯಲ್ಲಿ ನೀರ್ ಕುಡಿತಾ ಇದ್ರು, ನಮ್ ಕಾಲದಲ್ಲಿ ನಮ್ ಮಕ್ಳುಗಳು ಈ ಬಾಟಲ್ ನಲ್ಲಿ ನೀರ್ ಕುಡಿತಾ ಇದ್ದಾರೆ. ಅಂತ ಪರಿಸ್ಥಿತಿ ಬಂದಿದೀವಿ. ಹಾಗಾಗಿ ನೀರು ಅಮೂಲ್ಯ, ಉಳಿಸ್ಬೇಕು, ಒಳ್ಳೆ ಪರಿಸರ ಉಳಿಸ್ಬೇಕು.
1: ಕನಿಷ್ಠ ಬಾಟಲ್ ಅಲ್ಲಾದ್ರೂ ನೀರು ಸಿಗೋ ತರ ವ್ಯವಸ್ಥೆ ಇರ್ಲಿ ಅನ್ನೋದು ನಮ್ಮ ಇದು ಅಷ್ಟೇ. ಯಾಕಂತಂದ್ರೆ ನೀರಿನ
4: ಅಲ್ವಾ ಅದಕ್ಕೆ ನೀರು ಅಮೂಲ್ಯ. ಆದಷ್ಟು ಜನ ಜಾಗೃತಿ.

0: ಸಂಸ್ಕೃತಿ ಕಾರ್ಯಕ್ರಮ ತರ ಆಗ್ಬೇಕು. ನಾನು ಚಿತ್ರದುರ್ಗದಲ್ಲಿ ಶಿವಪ್ರಸಾದ್ ಡಾಕ್ಟರ್ ಹತ್ರ ನೋಡಿದ್ದೆ, ಅವ್ರ ಪರಿಸರ ಮತ್ತು ನೀರಿನ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದನ್ನ ನೋಡಿ ನಾನು ನಮ್ಮ ಬೀಮಲ್ಲಿ ಮತ್ತೆ ನಾವು ಮಾಡಿದ ಕೆಲಸದಲ್ಲಿ ಕೆಲವೇ ಕೊಟೇಶನ್ ಹಾಕ್ತಿವಿ ನೀರಿನ ಬಗ್ಗೆ, ಪರಿಸರದ ಬಗ್ಗೆ. ನನ್ನ ಫರ್ಮ್ ಬೋರ್ಡ್ ಅಲ್ಲೂ ಸಮೇತ ನೀರಿನ ಬಗ್ಗೆ, ಪರಿಸರದ ಬಗ್ಗೆ ಕೊಟೇಶನ್ ಹಾಕ್ತಿವಿ. ಅದು ಎಲ್ಲರಿಗೂ ತಲುಪಿ ಅನ್ನೋ ಉದ್ದೇಶ. ಅದೇ ತರ ಎಲ್ಲರೂ ಕೇಳ್ತಾರೆ ನೀರಿನ ಬಗ್ಗೆ, ಪರಿಸರದ ಬಗ್ಗೆ ಅಂತ ಈ ಸಮಯದಲ್ಲಿ ಹೇಳ್ತೀನಿ.
1: ಓಕೆ, ಧನ್ಯವಾದಗಳು ಮುರಳಿ ಅವರೇ, ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರಿ. ನಿಮ್ಮ ಈ ಜಾಗೃತಿ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ಅದು ಜನತೆಗೆ ಮುಟ್ಟುವಂತಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ತಮ್ಗೆ.
2: ಹೌದು, ಖಂಡಿತ, ಧನ್ಯವಾದ ಕರೆ ಮಾಡಿದಕ್ಕೆ.
1: ಓಕೆ, ಹೌದು ಕವಿತಾ, ನಾವು ಅಂತೀವಿ ಜಾಗೃತಿ ಫಲಕಗಳು ಅಥವಾ ಸಣ್ಣ ಸಣ್ಣ ಬರಹಗಳು ಮನುಷ್ಯರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತಂದ್ರೆ, ಖಂಡಿತ ಹೌದಲ್ವಾ. ಇದನ್ನ ನಾವು ಒಂದ್ ಹೆಚ್ಚು ಬಳಸುವಂತವ್ರು ಒಂದಿಷ್ಟು ಕಡಿಮೆನಾದ್ರೂ ಮಾಡುವಂತದ್ದು, ಅಲ್ಲಿ ನೀರಿನ ಏನದು ಅಪವ್ಯಯ ಅವೆಲ್ಲವೂ ಸಹ ಕಡಿಮೆ ಆಗುವಂತ ಸಾಧ್ಯತೆಗಳು ಬಹಳ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಅಂತೀವಿ ಯಾವಾಗ್ಲೂ ಜನ ಜಾಗೃತಿ ಅಥವಾ ಎಲ್ರು ಇದ್ ಮಾಡ್ಕೋಬೇಕು, ನಾನೊಬ್ಳೇ ಮಾಡಿದ್ರೆ ಆಗತ್ತಾ, ನಾನೊಬ್ರೇ ಮಾಡಿದ್ರೆ ಉಳಿತಾಯ ಆಗತ್ತಾ, ನಾನೊಬ್ಳೆ ಪ್ರಾರಂಭ ಮಾಡಿದ್ರೆ ಯಾಕೆ ಆಗ್ಬಾರ್ದು ಅನ್ನೋ ಮನೋಭಾವನ ನಾವು ಬದಲಾವಣೆ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಬಹಳ ಕರೆಗಳು ಬರ್ತಿದ್ದಾವೆ, ತೆಗೆದುಕೊಳ್ಳೋಣ. ಒಂದು ಹಾಡನ್ನು ಸಹ ಕೇಳಿ ಬರೋಣ ಈಗ. ತಂಗಿಯ ಮನೆ ಚಿತ್ರದ ಗೀತೆ ಇದು, ಕೇಳಿ ಬರೋಣ.

0: ಕವಿತಾ, ನೀರಿನ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಬಹಳಷ್ಟು ಕೇಳುಗರು ಮಾತಾಡಿ ತಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು, ಅವರ ಕಾಳಜಿಯನ್ನು ಸಹ ನಮ್ಗೆ ಹಂಚಿಕೊಂಡ್ರು. ಈ ಪರಿಸರ ಕಾಳಜಿ ಎಲ್ಲರಲ್ಲೂ ಇರಬೇಕಾಗಿರುವಂತದ್ದು. ಯಾಕಂತಂದ್ರೆ ಪರಿಸರದಿಂದ ನಾವು, ನಮ್ಮಿಂದ ಪರಿಸರ ಅಲ್ಲ ಎಂಬುದು ಎಲ್ಲರಿಗೂ ಸಹ ಸಂದೇಶ ತಲುಪಬೇಕು. ಮತ್ತೆ ಇನ್ನೊಂದು, ನಾವ್ ಯಾವಾಗ್ಲೂ ಅನ್ಕೊಂತೀವಿ ಪರಿಸರ ನಮ್ಗೆ ಪೂರ್ವಜರು ಮಾಡಿಟ್ಟ ಆಸ್ತಿ. ಹೌದು, ಅದರ ಜೊತೆಗೆ ಪೂರ್ವಜರು ಮಾಡಿಟ್ಟ ಆಸ್ತಿ ಮಾತ್ರ ಅಲ್ಲ, ಭವಿಷ್ಯದ ಪೀಳಿಗೆಯಿಂದ ಎರವಲನ್ನ ಪಡ್ಕೊಂಡಿರುವಂತದ್ದು. ಹಾಗಾಗಿ ಅವರಿಗೆ ನಾವು ಅವರು ಕೊಟ್ಟಿರುವಂತಹ ಎರವಲಾಗಿ ಕೊಟ್ಟಿರತಕ್ಕಂತ ಪರಿಸರವನ್ನ ಹಾಗೆ ನೀಡುವುದು ನಮ್ಮ ಆದ್ಯ ಕರ್ತವ್ಯ.
1: ಹೌದು, ಅದು ಅಳಿಸದೆ ನಾವು ಉಳಿಸೋದು ನಮ್ಮ ಕರ್ತವ್ಯ. ಈಗ ಸೌಮ್ಯ, ಸಾಮಾನ್ಯವಾಗಿ ಎಲ್ಲರ ಮನೆಗೂ ಇವಾಗ ಟ್ಯಾಂಕ್ ಇದೆ. ಈಗ ಅಡಿಗೆ ಮನೆಯಲ್ಲಿ ನಲ್ಲಿ ತರಿಸಿದ್ರೆ ನೀರು ಬರುತ್ತೆ, ಬಾತ್ರೂಮ್ ಅಲ್ಲಿ ನಲ್ಲಿ ತರಿಸಿದ್ರೆ ನೀರು ಬರುತ್ತೆ. ನಾವು ನಮಗೆ ಗೊತ್ತಿಲ್ಲದೇನೆ ನಾವು ನೀರನ್ನ ಪೋಲ್ ಮಾಡ್ತಾ ಇದೀವಿ. ನಾವು ಅನ್ಕೊಳ್ತೀವಿ ಇಲ್ಲ ನಾವು ಸ್ಮಿತವಾಗಿ ಬೆಳೆಸ್ತಾ ಇದೀವಿ ಅಂತ, ಆದರೂ ಅದರ ಜವಾಬ್ದಾರಿಯಿಂದ ನಾವು ಸ್ವಲ್ಪ ಹಿಂದೆ ಉಳಿತಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ. ಅದನ್ನು ನೋಡಿಕೊಂಡು ನಾವು ಮಿತವಾಗಿ ಬಳಸೋದು ತುಂಬಾ ಮುಖ್ಯ.
0: ಖಂಡಿತ, ಹೌದು. ಹೀಗೆ ನೀರಿನ ಸಂರಕ್ಷಣೆಯ ಕುರಿತಾಗಿ ಎಲ್ಲರೂ ಸಹ ಕಾಳಜಿ ವಹಿಸೋಣ. ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಕೈಲಾದ ರೀತಿಯಲ್ಲೇ ನಾವು ಎಷ್ಟರ ಮಟ್ಟಿಗೆ ಅದನ್ನು ಸಂರಕ್ಷಣೆ ಮಾಡಬಹುದು ಅನ್ನೋ ನಿಟ್ಟಿನ ಚಿಕ್ಕ ಚಿಕ್ಕ ನಾವು ಚಿಕ್ಕ ಚಿಕ್ಕ ನಮ್ಮ ಉಪಕ್ರಮಗಳು ದೊಡ್ಡ ದೊಡ್ಡ ಸಾಧನೆಗಳಾಗಿ, ದೊಡ್ಡ ದೊಡ್ಡ ಉಳಿತಾಯಗಳಾಗಿ ಒಂದು ಪರಿಣಮಿಸೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಕೇಳಿದ್ರಲ್ಲ, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಗೊಳ್ಳ ಅಂತಕ್ಕಂಥದ್ದು ಅದು ಅಕ್ಷರಶಃ ಸತ್ಯ. ಹಾಗಾಗಿ ಎಲ್ಲರೂ ಕೈಗೂಡಿಸೋಣ, ನಮ್ಮ ಪರಿಸರವನ್ನ ನಾವೇ ಸಂರಕ್ಷಿಸೋಣ. ಯಾಕಂತಂದ್ರೆ ನೋಡಿ, ಈ ಹಿಂದಿದ್ದಂತಹ ಒಂದು 50 ವರ್ಷಗಳ ಹಿಂದಿದ್ದಂತಹ ಪರಿಸರ ಪ್ರಕೃತಿ ಇಂದು ನಮ್ಮೊಂದಿಗಿಲ್ಲ. ಯಾಕಂತಂದ್ರೆ ಮಾನವನ ಅತಿಯಾದ ದಾಳಿ, ಮಾನವನ ಅತಿಯಾದ ದುರಾಸೆ, ಮಾನವನ ಹೀಗಾಗಿ ಬಹಳ ಏಕಂತಂದ್ರೆ ಪರಿಸರದ ಮೇಲೆ ದಾಳಿಗಳಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಸಹ ಕೈಗೂಡಿಸೋಣ, ಕೈ ಜೋಡಿಸೋಣ, ನೀರನ್ನ ಉಳಿಸೋಣ. ನೀರು ಅತ್ಯಮೂಲ್ಯ,
1: ಅಂತರ್ಜಲವನ್ನ ಹೆಚ್ಚಿಸೋಣ, ನಮ್ಮ ಭವಿಷ್ಯವನ್ನ ನಾವು ಉಳಿಸ್ಕೊಳ್ಳೋಣ
0: ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಇದೀಗ. ಕೇಳಿದರೆ ಇದುವರೆಗೂ ಹಲೋ ಕೇಳುಗರೆ ನೇರ ಫೋನಿನ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿದಂತಹ ಎಲ್ಲ ಕೇಳುಗರಿಗೂ ಹಾಗೂ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಅಭಿಮಾನದಿಂದ ಆಲಿಸುತ್ತಿರುವಂತಹ ಎಲ್ಲ ಶ್ರೋತೃ ಬಾಂಧವರಿಗೂ ಈ ಮೂಲಕ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಧನ್ಯವಾದವನ್ನು ತಿಳಿಸ್ತಾ ಇರೋದು ನಾನು ಡಾಕ್ಟರ್ ಸೌಮ್ಯ ಮಂಜುನಾಥ್
1: ಹಾಗೂ ನಾನು ಕವಿತಾ ಎಂಎಸ್.
0: ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳುತ್ತಿರುವ ಆತ್ಮೀಯ ಕೇಳುಗರಿಗೆಲ್ಲ ಕವಿತಾ ಎಂಎಸ್ ಮಾಡುವ ನಮಸ್ಕಾರ ಹಾಗೂ ನಿಲಯದ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗ ಸಮಯ 11:27. ಇದೀಗ ಜನಪದ ಗೀತೆಗಳನ್ನು ಕೇಳೋಣ. ಆರಂಭದಲ್ಲಿದೆ ಈ ಗೀತೆ.

0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಜನಪದ ಗೀತೆಗಳನ್ನ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ 102.6 MHz. ಇದೀಗ ಕೇಳೋಣ KS ಸುರೇಖ ಅವರು ಹಾಡಿರುವಂತಹ ಈ ಜನಪದ ಗೀತೆಯನ್ನು.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹೆರ್ಟ್ಸ್ಗಳು. ಸಮಯ 11:30:50. ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮ. ಸ್ನೇಹಿತರೆ, ನಿಸರ್ಗ ನಮಗೆ ಹಲವಾರು ಅದ್ಭುತಗಳನ್ನು ನೀಡಿದೆ. ಅದರಲ್ಲೂ ಜಲಪಾತಗಳ ಸೌಂದರ್ಯವನ್ನು ನೋಡಲು ಎರಡು ಕಣ್ಣು ಸಾಲದು. ಮೇಲಿನಿಂದ ರಭಸವಾಗಿ ಬೀಳುವ ನೀರಿನ ಸೌಂದರ್ಯವನ್ನು ಆನಂದಿಸುವುದು ಒಂದು ಅದ್ಭುತ ಅನುಭವ. ಅಂದಹಾಗೆ ನಾವೆಲ್ಲ ಸಾಮಾನ್ಯವಾಗಿ ಜಲಪಾತಗಳಲ್ಲಿ ಮೇಲಿನಿಂದ ಕೆಳಕ್ಕೆ ನೀರು ಬೀಳುವುದನ್ನು ನೋಡಿರ್ತೇವೆ. ಆದರೆ ಅದೇ ಜಲಪಾತದ ನೀರು ಹಿಮ್ಮುಖವಾಗಿ ಚಲಿಸೋದನ್ನು ನೀವು ನೋಡಿದ್ದೀರಾ? ಅಂತಹ ಕೆಲ ಜಲಪಾತಗಳು ಜಗತ್ತಿನಲ್ಲಿವೆ. ನಿಸರ್ಗದ ಅನೇಕ ರೋಚಕ ಸಂಗತಿಗಳು ಮಾನವರ ಪಾಲಿಗೆ ಇನ್ನೂ ನಿಗೂಢವಾಗಿಯೇ ಇರ್ತವೆ. ಹಾಗೆಯೇ ಪ್ರಕೃತಿಯು ತನ್ನ ಅದ್ಭುತಗಳಿಂದ ನಮ್ಮನ್ನು ಆಶ್ಚರ್ಯಗೊಳಿಸುತ್ತಲೇ ಇದೆ. ಸ್ನೇಹಿತರೆ, ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನಾವು ಒಂದು ಜಲಪಾತದ ಪರಿಚಯವನ್ನು ಮಾಡಿಕೊಳ್ಳೋಣ. ಅದು ಒಂದು ರಿವರ್ಸ್ ಜಲಪಾತ, ಅದುವೇ ಅಂಜನೇರಿ ರಿವರ್ಸ್ ಜಲಪಾತ. ಹೆಚ್ಚಿನ ಮಾಹಿತಿ ತಿಳಿಯೋಣ, ಈ ಹಾಡನ್ನು ಕೇಳಿಕೊಂಡು ಬರೋಣ. ಮೊದಲನೇದಾಗಿ ಕೇಳೋಣ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆಯನ್ನು.

ಅಂಜನೇರಿ ರಿವರ್ಸ್ ಜಲಪಾತ. ಈ ಜಲಪಾತವು ಮಹಾರಾಷ್ಟ್ರದ ನಾಸಿಕ್ ಬಳಿಯ ಅಂಜನೇರಿ ಬೆಟ್ಟಗಳಲ್ಲಿವೆ. ಇದು ನಾಸಿಕ್ ಮತ್ತು ತ್ರಯಂಬಕೇಶ್ವರದ ನಡುವೆ ಇರುವ ಪ್ರಸಿದ್ಧ ಪ್ರವಾಸಿ ಹಾಗೂ ಟ್ರೆಕ್ಕಿಂಗ್ ತಾಣವಾಗಿದೆ. ನಾಸಿಕ್ನಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಈ ಅಂಜನೇರಿ ರಿವರ್ಸ್ ಜಲಪಾತ. ಈ ಹಿಮ್ಮುಖ ಜಲಪಾತ ಮಳೆಗಾಲದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ಒಂದು ವಿಶಿಷ್ಟ ವಿದ್ಯಮಾನವಾಗಿದೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಅಂಜನೇರಿ ರಿವರ್ಸ್ ಜಲಪಾತ, ಈ ಜಲಪಾತದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಅಂಜನೇರಿ ರಿವರ್ಸ್ ಜಲಪಾತವು ಕೆಳಮುಖವಾಗಿ ಬೀಳುವ ಬದಲು ಮೇಲಕ್ಕೆ ಹರಿಯುವಂತೆ ಕಾಣುತ್ತೆ. ಇದು ನೀರನ್ನು ಹಿಂದಕ್ಕೆ ತಳ್ಳುವ ಬಲವಾದ ಗಾಳಿಯ ಪ್ರವಾಹಗಳಿಂದಾಗಿ ಸಂಭವಿಸುತ್ತೆ. ನೀರು ಗುರುತ್ವಾಕರ್ಷಣೆಯನ್ನು ಧಿಕ್ಕರಿಸಿ ಮೇಲಕ್ಕೆ ಹರಿಯುವ ಈ ಅಪರೂಪದ ದೃಶ್ಯವನ್ನು ಮಳೆಗಾಲದಲ್ಲಿ ವೀಕ್ಷಿಸಬಹುದು. ಮಳೆಗಾಲದಲ್ಲಿ ಭಾರೀ ಮಳೆಯ ಮತ್ತು ಬಲವಾದ ಗಾಳಿಯ ಸಂಯೋಜನೆಯು ಈ ಉಸಿರುಗಟ್ಟುವ ವಿದ್ಯಮಾನಕ್ಕೆ ಸೂಕ್ತವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತೆ. ಹಾಗೆ ಈ ಪ್ರದೇಶವು ಹಚ್ಚ ಹಸುರಿನ ಭೂದೃಶ್ಯಗಳ ಮೂಲಕ ಸುಂದರವಾದ ಚಾರಣ ಮಾರ್ಗಗಳನ್ನು ಹೊಂದಿದೆ. ಇದು ಪ್ರಕೃತಿ ಉತ್ಸಾಹಿಗಳಿಗೆ ಅಪೇಕ್ಷಣೀಯ ತಾಣವಾಗಿದೆ.

ನಾಸಿಕ್ ಬಳಿಯಿರುವ ಈ ಅಂಜನೇರಿ ಗಿರಿಧಾಮ ತಮ್ಮ ತನ್ನ ಪೌರಾಣಿಕ ಮಹತ್ವ ಮತ್ತು ಅದ್ಭುತ ಭೂದೃಶ್ಯಗಳಿಗೆ ಹೆಸರುವಾಸಿಯಾಗಿದೆ. ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮಾನ್ಸೂನ್ ಅಂಜನೇರಿಯಲ್ಲಿ ಹಿಮ್ಮುಖ ಜಲಪಾತವನ್ನು ವೀಕ್ಷಿಸಲು ಏಕೈಕ ಸಮಯ. ಈ ತಿಂಗಳುಗಳಲ್ಲಿ ಭಾರೀ ಮಳೆಯು ಜಲಪಾತವು ಪೂರ್ಣ ಹರಿವಿನಲ್ಲಿದೆ ಎಂದು ಖಚಿತಪಡಿಸುತ್ತೆ. ಗಾಳಿಯು ಹಿಮ್ಮುಖ ಪರಿಣಾಮವನ್ನು ಸೃಷ್ಟಿಸುವಷ್ಟು ಬಲವಾಗಿರುತ್ತೆ. ಆ ಸಮಯದಲ್ಲಿ ಜಲಪಾತಕ್ಕೆ ಹೋಗುವ ಚಾರಣವು ಮಧ್ಯಮ ಸವಾಲಿನದ್ದಾಗಿದ್ದು, ದಟ್ಟವಾದ ಕಾಡುಗಳು, ಕಲ್ಲಿನ ಭೂಪ್ರದೇಶಗಳು ಮತ್ತು ಕಡಿದಾದ ಆರೋಹಣಗಳ ಮೂಲಕ ನಿಮ್ಮನ್ನು ಕರೆದೊಯ್ಯುತ್ತೆ. ಹಾದಿಯು ಸುಮಾರು 10 ಕಿಲೋಮೀಟರ್ ಉದ್ದವಾಗಿದೆ ಮತ್ತು

ನಿಮ್ಮ ವೇಗವನ್ನ ಅವಲಂಬಿಸಿ ಪೂರ್ಣಗೊಳ್ಳಲು ಸುಮಾರು 4-5 ಗಂಟೆ ತೆಗೆದುಕೊಳ್ಳಬಹುದು. ಮಳೆಗಾಲದಲ್ಲಿ ಪ್ರಯಾಣವು ವಿಶೇಷ ಪ್ರತಿಫಲದಾಯಕವಾಗಿರುತ್ತೆ, ಏಕೆಂದರೆ ಇಡೀ ಪ್ರದೇಶವು ಹಸಿರು ಹೊದಿಕೆಯ ಆವೃತವಾಗಿರುತ್ತೆ.

ಚುಕ್ಕೆಗಳಂತೆ ಇರುತ್ತವೆ. ಹಾದಿಯಲ್ಲಿ ಜಾರು ಮತ್ತು ಜಾರುವುದು ಸವಾಲಾಗಿರಬಹುದು. ಆದ್ದರಿಂದ ಸೂಕ್ಷ್ಮವಾದ ಚಾರಣ ಬೂಟುಗಳನ್ನು ಧರಿಸುವುದು ಅತ್ಯಗತ್ಯ. ಬೆಳಗ್ಗೆ ಬೇಗನೆ ಚಾರಣವನ್ನು ಪ್ರಾರಂಭಿಸಿದರೆ ಹಿಮ್ಮುಖ ಜಲಪಾತದ ಸ್ಪಷ್ಟ ನೋಟವನ್ನು ಕಣ್ತುಂಬಿಕೊಳ್ಬಹುದು. ಈ ಆಂಜನೇಯರು ಆಂಜನೇಯನ ಜನ್ಮಸ್ಥಳ ಎಂದು ನಂಬಲಾಗಿದೆ. ಈ ಬೆಟ್ಟಕ್ಕೆ ಭಗವಾನ್ ಹನುಮಾನನ ತಾಯಿ ಆಂಜನೇಯ ಹೆಸರಿಡಲಾಗಿದೆ ಮತ್ತು ಈ ಪ್ರದೇಶದಲ್ಲಿ ಅಂಜನಿ ಮತ್ತು ಮಗ ಭಗವಾನ್ ಹನುಮಂತನಿಗೆ ಮೀಸಲಾಗಿರುವ ಹಲವಾರು ದೇವಾಲಯಗಳಿವೆ. ಸ್ನೇಹಿತರೆ, ಇದುವರೆಗೂ ಮಹಾರಾಷ್ಟ್ರದ ನಾಸಿಕ್ ಬಳಿಯ ಅಂಜನೇರಿ ಬೆಟ್ಟಗಳಲ್ಲಿರುವ ಅಂಜನೇರಿ ರಿವರ್ಸ್ ಜಲಪಾತದ ಕುರಿತು ಕಿರು ಮಾಹಿತಿಯನ್ನ ಕೇಳಿದ್ರಿ. ನಮ್ಮ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ ಈ ಮಾಹಿತಿ ಕಣಜ ಕಾರ್ಯಕ್ರಮವನ್ನು ಕುರಿತಾಗಿ. ಮೊದಲನೇದಾಗಿ ನಮಗೆ ಸಂದೇಶ ಬಂದಿದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶಿಶೇಲ ತೈಲಿ ಆದಿತ್ಯ ಶಿವಲೀಲಾ ತೈಲಿ ಮನೆಯವರು, ನಮಸ್ಕಾರ ಮೇಡಮ್. ಸೊಗಸಾದ ಜನಪದ ಹಾಡುಗಳ ಜೊತೆ ಮಾಹಿತಿ ಮತ್ತು ಸೊಗಸಾದ ಚಿತ್ರಗೀತೆಗಳನ್ನು ಕೇಳಿ ತುಂಬ ಆನಂದ ಆಗ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಮುಂದಿನ ಸಂದೇಶ ಕಳಿಸಿದ್ದಾರೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ನಮಸ್ತೆ, ಜಾನಪದ ಗೀತೆಗಳು, ಜಲಪಾತದ ಬಗ್ಗೆ ಒಳ್ಳೆ ಮಾಹಿತಿ, ಹಾಡುಗಳು ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ ನಿಮಗೆ. ಚಿತ್ರದುರ್ಗದಿಂದ ಪಂಡರಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಮಾಹಿತಿ ಕಣಜದಲ್ಲಿ ಪ್ರಕೃತಿಯ ಮೂಲಕ ನಮಗೆ ಗೊತ್ತಿಲ್ಲದೇ ಇರುವ ಹರಿಯುವ ಹಿಮ್ಮುಖ ಜಲಪಾತ ಅಂಜನೇರಿ ಜಲಪಾತದ ಬಗ್ಗೆ ಬಹಳ ವಿಸ್ತಾರವಾಗಿ ಅಲ್ಲಿನ ಮಾಹಿತಿ ತಿಳಿಸುತ್ತಾ ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ಹೃದಯಪೂರ್ವಕ ಧನ್ಯವಾದ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮವನ್ನು ಕೇಳಿ ಪ್ರತಿಕ್ರಿಯೆ ನೀಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂದೇಶ ಕಳಿಸಿದ್ದಾರೆ ಉಮಾದೇವಿಯವರು, PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗದಿಂದ. ಜನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು, ಧನ್ಯವಾದಗಳು. ಮಾಹಿತಿ ಕಣಜ ಕಾರ್ಯಕ್ರಮ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ. ಜಲಪಾತದ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಮುಂದಿನ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಕೇಳುತ್ತಾ ಇದ್ದೇವೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಆರ್, ಗಣೇಶ್, ಲಲಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ ಇವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಬೆಂಗಳೂರು. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಶಾಂತಾಚಾರ ಬಡಿಗೇರ, ಕುಕ್ಕನೂರು, ಹರಿಹರ ತಾಲೂಕು. ನಮಸ್ತೆ ಮೇಡಮ್, FM ಚಿತ್ರದುರ್ಗದಲ್ಲಿ ಬೆಳಗ್ಗೆ 11 ಗಂಟೆ ಆದರೆ ಜನಪದ ಗೀತೆಗಳನ್ನು ಕೇಳಬೇಕೆಂಬ ಆಸೆ ಸಹಜವಾಗಿಯೇ ಮೂಡುತ್ತೆ. ಇಂದು ಪ್ರಸಾರವಾದ ಜನಪದ ಗೀತೆಗಳು ತುಂಬ ಚೆನ್ನಾಗಿತ್ತು. ಹಾಗೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಮಾನವನ ಪಾಲಿಗೆ ನಿಗೂಢವಾಗಿರುವ ಆಂಜನೇಯ ರಿವರ್ಸ್ ಜಲಪಾತ ಕುರಿತು ಉತ್ತಮ ಮಾಹಿತಿ, ಅಚ್ಚುಕಟ್ಟಾದ ನಿರೂಪಣೆ ವಿಷಯವನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಮನೋರಂಜನೆ ಮತ್ತು ಸಾಹಿತ್ಯದ ಸೊಗಸನ್ನು ಒಂದೇ ಕಾರ್ಯಕ್ರಮದಲ್ಲಿ ನೀಡುತ್ತಿರುವ FM ಚಿತ್ರದುರ್ಗದ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮೆಲ್ಲರ ಸಂದೇಶಕ್ಕೆ. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಹಾಗೂ ಪ್ರತಿಕ್ರಿಯೆಯನ್ನು ನೀಡ್ತಾ ಇರಿ. ಧನ್ಯವಾದಗಳು ನಮ್ಮ ಎಲ್ಲ ಸಂದೇಶವನ್ನು ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಕೂಡ. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬರೋಣ ಈ ಗೀತೆ.

0: ಬೆಳ್ಳಿ ಗೆಜ್ಜೆ ಸಂಗೀತ.
1: ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳೋಣ. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಬಳಿಕ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಬಯಲು ಸೀಮೆಯ ಜಿಲ್ಲೆಗಳು

0: ಬರಗಾಲ ಮತ್ತು ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುತ್ತಿದ್ದು ರಾಜ್ಯದ ಪಾಲಿನ ಕಾವೇರಿ ನದಿ ನೀರಿನ ನ್ಯಾಯಯುತ ಬಳಕೆ ಹಾಗೂ ಹಂಚಿಕೆ ವಿಷಯದಲ್ಲಿ ನೆರೆ ರಾಜ್ಯ ತಮಿಳುನಾಡಿನ ಆಕ್ಷೇಪ ಸಕಾರಣವಲ್ಲ ಎಂದು ಕೇಂದ್ರ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಮೂಲಕ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಒದಗಲಿದೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಮಗ್ರ ಯೋಜನಾ ವರದಿ ಸಲ್ಲಿಸಿದೆ. ತಮಿಳುನಾಡು ಸಹಮತಿಸುವುದು ನ್ಯಾಯಯುತ ನಡೆ ಎಂದರು. ಕೋಲಾರ ಜಿಲ್ಲೆಯ ಸರ್ಕಾರಿ ವಿಶೇಷ ದತ್ತು ಕೇಂದ್ರದಿಂದ 20 ಮಕ್ಕಳನ್ನು ಕಾನೂನುಬದ್ಧವಾಗಿ ದತ್ತು ನೀಡಲಾಗಿದೆ. 19 ಮಕ್ಕಳನ್ನು ಸ್ವದೇಶಿ ಪೋಷಕರು ದತ್ತು ಪಡೆದಿದ್ದು 1 ಮಗುವನ್ನು ವಿದೇಶಿ ಪೋಷಕರು ದತ್ತು ಪಡೆದಿದ್ದಾರೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಮನಗರ ತಾಲೂಕು ಅಂಚೀಪುರ ಗ್ರಾಮದಲ್ಲಿ ಪಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಜನೆಯ ಒಟ್ಟು ವೆಚ್ಚ 18,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಇಳಿ ವಯಸ್ಸಿನಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಕಲ್ಪಿಸಲು ಕೇಂದ್ರ ಸರ್ಕಾರ ವಂತಿಗೆ ಆಧಾರಿತ ಪಿಂಚಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 8,457 ಜನ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಎಸ್ ಸುಂಬಟ್.
1: ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8,457 ಅಸಂಘಟಿತ ಕಾರ್ಮಿಕರು ಈ PMSYMದಲ್ಲಿ ಪಿಂಚಣಿದಾರರಾಗಿ ನೋಂದಣಿ ಮಾಡಿಸಿರುತ್ತಾರೆ. ಅವರ ವಯಸ್ಸಿನ ಆಧಾರದ ಮೇಲೆ ಅಂದ್ರೆ 18 ವರ್ಷ ವಯಸ್ಸಿನವರು ತಿಂಗಳಿಗೆ 55 ರೂಪಾಯಿ ಮಾಸಿಕ ವಂತಿಕೆ ಕಟ್ಟಬೇಕು. 19 ವರ್ಷ ಇದ್ದರು 58 ರೂಪಾಯಿ ಕಟ್ಟಬೇಕು. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರುವಂತವರು ಮಾಸಿಕ 55 ರಿಂದ 200 ರೂಪಾಯಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಆದ್ರೆ ಸೇಮ್ ಅದೇ ಹಣವನ್ನು 55 ರಿಂದ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರದವರು ತಮ್ಮ ಖಾತೆಗೆ ಜಮಾ ಮಾಡ್ತಾರೆ. 60 ವರ್ಷ ನಂತರ ಪ್ರತಿ ತಿಂಗಳು ತಾವು ಜೀವಂತವರಿಗೂ 3,000 ರೂಪಾಯಿ ಪೆನ್ಷನ್ ಕೊಡ್ತಾರ. ಆ ಪೆನ್ಷನ್ದಾರ ಒಂದು ವೇಳೆ ಸತ್ತರೆ ಅವ್ನ ನಾಮಿನಿ ಯಾರಿಗೆ ಮಾಡಿದ್ರೆ ಅವರಿಗೆ ಅವ್ರ ಜೀವಂತ ಇರೋರಿಗೂ 1,500 ರೂಪಾಯಿ ಇದನ್ನು ಕೊಡುವಂತ ಸೌಲಭ್ಯ ಇದೆ.
0: ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಶಾಲ್ಮಲಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಾಹಿತ್ಯಾಂತರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಉದ್ಘಾಟಿಸಿದರು. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರು ನಗರ ಪರಿಸರ ಪುನಶ್ಚೇತನ ಮಿಷನ್ 2026-2030 ಭಾಗವಾಗಿ ಇದೇ 27ರಂದು ಶನಿವಾರ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗೆ ಬೆಂಗಳೂರಿನ ಪ್ರಮುಖ 3 ಬಡಾವಣೆಗಳಲ್ಲಿ ಗಿಡ ನೆಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಪೊಲೀಸ್ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ವೃದ್ಧೆಯೋರ್ವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಸ್ತಾಂತರಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇಂದು ಮತ್ತು ನಾಳೆ ರಾಜ್ಯದ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 4 ಗ್ರಾಮಗಳಿಗೆ ಕೇಂದ್ರ 15ನೇ ಹಣಕಾಸು ಆಯೋಗದ ಅನುದಾನದಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ತಲಾ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇಂದು ಲೋಕಸಭಾ ಸಂಸದ ಡಾ ಕೆ ಸುಧಾಕರ್, ಆಯುಷ್ಮಾನ್ ಕೇಂದ್ರಗಳ ಕಾಮಗಾರಿಗಳಿಗೆ

0: ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುನೇಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ಜನರನ್ನ ನಾವು ನೋಡಿದಾಗ ಬಹಳಷ್ಟು ಮಹಿಳೆಯರಲ್ಲಿ PCOS ಅಥವಾ PCOD ಅನ್ನುವಂತ ಸಮಸ್ಯೆ ಕಂಡು ಬರ್ತಾ ಇದೆ. ಅಂದ್ರೆ ಮಾನಸಿಕ ಋತುಚರ್ಯೆಯಲ್ಲಿ ಏರುಪೇರು ಆಗಿರೋದು, ಆಮೇಲೆ ಎಷ್ಟೊಂದು ವಿವಾಹಿತ ಮಹಿಳೆಯರಿಗೆ ಮಕ್ಕಳು ಆಗದೇ ಇರೋದು, ಇಂಥ ಒಂದು ಸಮಸ್ಯೆ ಬಹಳಷ್ಟು ಸಾಮಾನ್ಯ ಅಂತ ಅನ್ಸ್ಬಿಟ್ಟಿದೆ. ಇದಕ್ಕೆಲ್ಲ ಏನ್ ಕಾರಣ, ಇದು ಯಾಕೆ ಇತ್ತೀಚಿನ ದಿನದೊಳಗೆ ಹೆಚ್ಚಾಗ್ತಾ ಇದೆ ಅಂದ್ರೆ, ನಾವು ಸೇವಿಸುವ ಆಹಾರನೋ, ನಾವು ವಾಸಿಸುವ ಪರಿಸರನೋ, ಇದಕ್ಕೆ ಏನ್ ಕಾರಣ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರಿದ್ದಾರೆ. ಡಾಕ್ಟರ್ ಚಂದ್ರಮತಿ ಅವರು ಡೈಟಿಷಿಯನ್, ಆಹಾರ ತಜ್ಞೆ. ಚಂದ್ರಮತಿ ಅವರನ್ನ ಮಾತನಾಡಿಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಚಂದ್ರಮತಿ.
3: ನಮಸ್ಕಾರ ಮೇಡಮ್.
2: ಈಗ ಚಂದ್ರಮತಿ ಅವರು, ಸಾಮಾನ್ಯವಾಗಿ ನಾವು ಇವತ್ತಿನ ಯುವತಿಯರನ್ನಾಗ್ಬಹುದು ಅಥವಾ ನವ ವಿವಾಹಿತ ಮಹಿಳೆಯರನ್ನಾಗ್ಬಹುದು, ನಾವು ನೋಡಿದಾಗ ಅವರು ಈ PCOS ಅಥವಾ PCOD ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಏನಿದು PCOS ಅಥವಾ PCOD ಅಂದ್ರೆ?
3: PCOD ಅಥವಾ PCOS ಅಂತಂದ್ರೆ ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಇದು ಅಂಡಾಶಯದ ಅಸ್ವಸ್ಥತೆ ಮತ್ತು ಅಂಡಾಶಯದ ಅನಿಯಮಿತ ಕಾರ್ಯ ಅಂತ ಹೇಳ್ತೇವೆ. ಇದು ದೇಹದಲ್ಲಿ ಉತ್ಪತ್ತಿ ಆಗುವಂತ ಹಾರ್ಮೋನ್ಗಳ ಅಸಮತೋಲನದಿಂದ ಉಂಟಾಗುವಂತ ಒಂದು ಸಮಸ್ಯೆ. ಇತ್ತೀಚೆಗೆ ಇದು ಹೆಚ್ಚಾಗಿ ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮತ್ತು 18-45 ವರ್ಷದ ಒಳಗಿನ ಮಹಿಳೆಯರಲ್ಲಿ ಕೂಡ ಹೆಚ್ಚಾಗಿ ಇದು ಕಂಡುಬರಿದೆ.
2: ಈ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಹಂಗಂದ್ರೆ ಏನು?
3: ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗುವ ಬದಲು ಅಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಅಂಡಾಣು ಬಿಡುಗಡೆ ಆಗುವಲ್ಲಿ ಅಡ್ಡಿಯನ್ನುಂಟು ಮಾಡುತ್ತೈತಿ. ಹೀಗಾಗಿ ಸ್ತ್ರೀಯರಲ್ಲಿ ಮುಟ್ಟು ನಿಯಮಿತವಾಗಿ ಆಗುವುದಿಲ್ಲ, ಇದರಿಂದ ಅವರ ಮಾತೃತ್ವಕ್ಕೆ ಅಡ್ಡಿ ಉಂಟಾಗ್ತೈತಿ.
2: ಈಗ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ದಾಗ ಒಬ್ಬ ಹುಡುಗಿ ಋತುಮತಿ ಆಗ್ಬೇಕು ಅಂದಾಗ ಒಂದು 12-14 ವಯಸ್ಸು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಇತ್ತೀಚಿನ ದಿನದೊಳಗ ಮಕ್ಕಳು ಇನ್ನೂ ಎಳೆಯಿರ್ತಾವೆ, 9-10 ಅಷ್ಟು ಬೇಗ ಋತುಮತಿಯರಾಗ್ತಾರೆ, ಇದಕ್ಕೇನ್ ಕಾರಣ?
3: ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಂದ್ರೆ ಈಗ 9-12 ವರ್ಷದ ಮಕ್ಕಳು ಬೇಗನೆ ಅವರು ಋತುಮತಿ ಆಗ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಅನಾರೋಗ್ಯಕರ ಆಹಾರ ಪದ್ಧತಿ, ಅದು ಮೊದಲನೇದು. ಇದರಿಂದ ಏನಾಗ್ತಾ ಇದೆ, ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಅವರಲ್ಲಿ ಬೊಜ್ಜು ಉಂಟಾಗ್ತಾ ಇದೆ ಹೆಚ್ಚಾಗಿ. ಈ ಬೊಜ್ಜಿನಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದಾವೆ ಮತ್ತೆ ಈ ಸ್ಥೂಲ ಕಾಯದಿಂದ ನಮ್ಗೆಲ್ಲ ಗೊತ್ತಿರುವ ಹಾಗೆ ಅವರ ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ ಮತ್ತು ಋತುಚಕ್ರ ಸರಿಯಾಗಿ ಸಮಯಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಬೊಜ್ಜು ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂಥರ ವಿಶೇಷ ಸೈಕಲ್ ಅಂತ ನಾವು ಹೇಳ್ಬೋದು. ಮತ್ತು ಅನಿಯಮಿತ ನಿದ್ದೆ ಅಂದ್ರೆ ಸರಿಯಾದ ವೇಳೆಗೆ ನಿದ್ದೆ ಮಾಡದೇ ಇರುವುದು ಮತ್ತು ದಿನಕ್ಕೆ ಅವರು ಇಂತಿಷ್ಟು ತಾಸು ನಿದ್ದೆ ಮಾಡ್ಬೇಕಂತ ಇರುತ್ತೆ. ಮಿನಿಮಮ್ 6-7 ನಿದ್ದೆ ಮಾಡಬೇಕು. ಆದ್ರೆ ಈಗಿನವರದೆಲ್ಲ ನಿದ್ದೆ ಸಮಯನೇ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಇದೆಲ್ಲ PCOS ಗೆ ಮುಖ್ಯ ಕಾರಣ ಅಂತ ಹೇಳ್ಬಹುದು.
2: ಈ PCOS ಸಮಸ್ಯೆ ಮುಖ್ಯವಾಗಿ ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತೀರಿ?
3: ನಾನು ಈಗಾಗಲೇ ಹೇಳಿದಾಗೆ 18-45 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ 15-ವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿ 10 ಮಹಿಳೆಯರಲ್ಲಿ 5 ಮಹಿಳೆಯರು ಈ PCOS ಸಮಸ್ಯೆಯಿಂದ ಬಳಲಿದ್ದಾರೆ.
2: ಈಗ ಚಂದ್ರಮತಿ ಅವರ, ನಾವು ಇವತ್ತಿನ ITBT ಕ್ಷೇತ್ರವನ್ನ ನೋಡಿದಾಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿನ ಹುಡುಗಿಯರು ಅಥವಾ ಉದ್ಯೋಗಸ್ಥ ಮಹಿಳೆಯರು ಅಂತ ಹೇಳ್ಬಹುದು, ಇವರು ನಿರಂತರವಾಗಿ ಕಂಪ್ಯೂಟರ್ ಬಳಕೆ ಮಾಡ್ತಾನೆ ಇರ್ತಾರೆ ಮತ್ತೆ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ, ಇದು ಕೂಡ ಇದಕ್ಕೆ ಒಂದು ಕಾರಣ ಆಗ್ಬಹುದಾ?
3: ಹೌದು, ಅದು ಅವರು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವುದರಿಂದ ಬೊಜ್ಜು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಾಗಲೇ ಹೇಳಿದ ಹಾಗೆ ಬೊಜ್ಜು ಜಾಸ್ತಿ ಆದಂಗೆ ಅವರ ಋತುಚಕ್ರ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ, ಇದರಿಂದ ಮತ್ತೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಇದರ ಮುಖ್ಯ ಲಕ್ಷಣ ಅಂತಂದ್ರೆ ಮೊದಲನೇದು ಋತುಚಕ್ರ

0: ಸರಿಯಾದ ಸಮಯಕ್ಕೆ ಆಗದೇ ಇರೋದು ಮತ್ತು ಮುಖ ಮತ್ತು ದೇಹದ ಭಾಗಗಳಲ್ಲಿ ಹೆಚ್ಚು ರೋಮಗಳ ಬೆಳವಣಿಗೆ ಕಂಡು ಬರ್ತದೆ ಮತ್ತು ಅಧಿಕ ಪ್ರಮಾಣದಲ್ಲಿ ಆಂಡ್ರೋಜನ್ ಅಂತ ಹಾರ್ಮೋನ್ ಉತ್ಪತ್ತಿ ಆಗ್ತೈತಿ. ಆಮೇಲೆ ಗರ್ಭಧಾರಣೆ ಆಗದೇ ಇರುವುದು ಮತ್ತು ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ಳುತ್ತದೆ ಮತ್ತು ಚರ್ಮದಲ್ಲಿ ಕಪ್ಪು ಕಲೆಗಳು ಉಂಟಾಗ್ತವೆ ಮತ್ತು ಕೂದಲು ಉದುರುವಿಕೆ ಇವೆಲ್ಲ ಇದು PCOS ನ ಮುಖ್ಯ ಲಕ್ಷಣಗಳಂತ ಹೇಳಬಹುದು.
1: ಅಂದ್ರೆ ಈ ತರದ ಯಾವ್ದಾದ್ರು ಲಕ್ಷಣಗಳು ಕಂಡು ಬಂದಾಗ ತಕ್ಷಣದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಿ. ಈಗ ಈ PCOS ನಿಂದ ಸಂಭವಿಸುವಂತ ಅಪಾಯಗಳು ಏನೆಲ್ಲ ಒಂದು ತೊಂದರೆಗಳು ಕಂಡು ಬರ್ತಾವ ಅಂತ ಹೇಳ್ತೀರಿ?
0: ಮೊದಲನೇದಾಗಿ ಇದು ಬೊಜ್ಜೆ ಕಾರಣ ಅಥವಾ ಬೊಜ್ಜಿನಿಂದ PCOS ಆಗೋದು ಇದು ಒಂದು ವಯಸ್ಸಾದ ಅಂತ ಹೇಳ್ತೇವೆ, ಒಂದಕ್ಕೊಂದು ಸಂಬಂಧ ಇರ್ತದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. PCOS ಹೊಂದಿರುವಂತಹ ಮಹಿಳೆಯರೊಳಗ ಇನ್ಸುಲಿನ್ ಗುಣಮಟ್ಟ ಕಡಿಮೆ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ದೇಹವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡ್ತೈತಿ, ಆದ್ರೆ ಜೀವಕೋಶಗಳು ಇದನ್ನ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಇಷ್ಟೇ ಅಲ್ಲದೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಇದು ಮುಖ್ಯವಾಗಿ
1: PCOS ನ ಅಪಾಯ.
0: ಮತ್ತೆ ಇನ್ನು ಹೆಚ್ಚಾಗಿ ಕೆಲವು ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ ಉಂಟಾಗ್ತದೆ ಇದರಿಂದ, ಯಾಕಂದ್ರೆ ಅವರಿಗೆ ನಿಯಮಿತವಾಗಿ ಬುಟ್ಟು ಆಗ್ತಾ ಇರುವುದಿಲ್ಲ, ಅಂದ ಬೊಜ್ಜು ಬೆಳೀತದೆ, ಬೊಜ್ಜು ಬೆಳೆಯುವುದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತದೆ. ಇದರಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ ಮಾನಸಿಕ ಖಿನ್ನತೆ ಉಂಟಾಗ್ತದೆ. ಮತ್ತೆ ಅನಿಯಮಿತ ಮುಟ್ಟಿನಿಂದಾಗಿ ಇನ್ನೊಂದು ಏನಾಗುತ್ತದೆ ಅಂದ್ರೆ ಗರ್ಭಾಶಯದ ಒಳಪದು ತುಂಬಾ ದಪ್ಪ ಆಗಿ ಮುಂದೆ ಅವರು ಅಂದ್ರೆ ಮುಂದಿನ ವಯಸ್ಸಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲ PCOS ನಿಂದ ಆಗುವಂತ ಅಪಾಯಗಳು.
1: ಅಂದ್ರೆ ನಾವಿಲ್ಲಿ ನೋಡ್ತಾ ಇದ್ರೆ ಒಂದಕ್ಕೊಂದು ಕಾರಣಗಳು ಒಂದ್ರ ಮೇಲೊಂದು ಅವಲಂಬಿಸಿಕೊಂಡು ಅವ ಅಂತೇಳಿ. ಈಗ ಚಂದ್ರಮತಿ ಅವರ ಈ PCOS ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ?
0: ಈಗಾಗಲೇ ಹೇಳಿದಂತ ಲಕ್ಷಣಗಳು ಯಾವ್ದಾದ್ರು ಕಂಡು ಬಂದಲ್ಲಿ ಮೊದಲು ಅವರು ವೈದ್ಯರನ್ನ ಸಂಪರ್ಕಿಸಿ ವೈದ್ಯರ ಸಲಹೆಯಂತೆ ಕೆಲವೊಂದು ಅವರು ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗ್ತೈತಿ. ಮೊದಲನೇದಾಗಿ ಅನಿಯಮಿತ ಮುಟ್ಟು ಈ ತರ ಸಮಸ್ಯೆ ಅವರಿಗೆ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವರು ಅವರಿಗೆ ಮುಟ್ಟನ್ನ ನಿಯಮಿತವಾಗಿ ಮಾಡಲಿಕ್ಕೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಮಾತ್ರೆಗಳನ್ನ ಕೊಡ್ತಾರೆ. ಇದರಿಂದ ಏನಾಗ್ತದೆ ಅವರ ಋತುಚಕ್ರ ನಿಯಮಿತವಾಗಿ ಆಗ್ತೈತಿ. ಮತ್ತು ಇನ್ನು ರೋಮಗಳ ಬೆಳವಣಿಗೆ ನಿಯಂತ್ರಣ ಮಾಡಲು ಹಾರ್ಮೋನ್ಗಳ ಮಾತ್ರೆಗಳನ್ನ ನೀಡ್ತಾರೆ. ಮತ್ತು ಕೆಲವೊಂದು ಈ ರೋಮಗಳನ್ನು ತೆಗೆಯಲು ಬೇರೆ ಬೇರೆ ಪದ್ಧತಿಗಳ ಆದಂತ ಎಲೆಕ್ಟ್ರೋಲಿಸಿಸ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಇದನ್ನು ಕೊಡೋದ್ರಿಂದ ಅವರ ಮುಖದ ಮೇಲೆ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೆಚ್ಚಾಗಿ ರೋಮಗಳ ಬೆಳವಣಿಗೆ ಆಗಿದ್ರೆ ಅದನ್ನು ಕೂಡ ಅವರು ನಿಯಂತ್ರಣ ಮಾಡಬಹುದು. ಮತ್ತು PCOS ಮಹಿಳೆಯರು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಆರೋಗ್ಯಕರ ಆಹಾರ ಶೈಲಿಯನ್ನ ಮತ್ತು ನಿಯಮಿತ ವ್ಯಾಯಾಮವನ್ನ ಸರಿಯಾಗಿ ಪಾಲಿಸಿದಲ್ಲಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬಹುದು.
1: ಯಾವ ರೀತಿಯ ಆಹಾರ ಪದ್ಧತಿ ಸೂಕ್ತ ಅಂತ ಹೇಳ್ತೀರಿ ಅವರಿಗೆ?
0: PCOS ಹೊಂದಿರುವಂತಹ ಹದಿಹರೆಯದವರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಹೆಚ್ಚು ನಾರಿನಂಶವುಳ್ಳ ಕಡಿಮೆ ಕೊಬ್ಬು ಇರುವಂತಹ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರುವಂತಹ ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಿತ್ಯ ಊಟದಲ್ಲಿ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಪ್ರೌಢಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು ತಿನ್ನಲು ಸುಲಭವಾದಂತಹ ಆಹಾರಗಳ ಮೇಲೆ ಅವಲಂಬಿತರಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ದೊರೆಯುವ ಬೇಕರಿ ಪದಾರ್ಥ, ಕೃತಕ ಪಾನೀಯಗಳು, ಕರಿದ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅದರಲ್ಲಿರುವ ಕೃತಕ ರಾಸಾಯನಿಕಗಳು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರಿ ಆ ಹಾರ್ಮೋನ್ಗಳ ಕಾರ್ಯ ಕುಂಠಿತವಾಗುತ್ತದೆ.
1: ಅಂದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಅವರು ನಿರ್ಬಂಧಿಸಬೇಕು ಅಂತ ಹೇಳ್ತೀರಿ, ಅಂದ್ರೆ ಅದನ್ನ ಉಪಯೋಗಿಸಬಾರದು ತಿನ್ನಬಾರದು ಅಂತ?
0: ಮೊದಲನೇದಾಗಿ ಇತ್ತೀಚೆಗೆ ಎಲ್ಲರೂ ಈಗ ರೆಡಿಯಾಗಿ ಸಿಗುವಂತ ಆಹಾರಗಳನ್ನ ಬಳಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರ್ತದೆ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇರ್ತದೆ. ಸೊ ಹೀಗಾಗಿ ಅವರು ಹೆಚ್ಚಿನ ಸಕ್ಕರೆಯುಕ್ತ ಆಹಾರಗಳು ಹಾಗೂ ಪಾನೀಯಗಳು ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ತಂಪು ಪಾನೀಯಗಳು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುವುದರಿಂದ ಅವು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಏನ್ ಹೇಳ್ತೇವೆ ನಾವು, ಮೈದಾ, ಸಕ್ಕರೆ, ಪಾಲಿಶ್ ಮಾಡಿದಂತ ಅಕ್ಕಿ ಮತ್ತು ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳು, ವನಸ್ಪತಿ ಇವುಗಳನ್ನ ಒಳಗೊಂಡಂತ ಆಹಾರಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಏರಿಸ್ತದೆ, ಅಂದ್ರೆ ಅವುಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಇತ್ತೀಚೆಗೆ ಎಲ್ಲರೂ ಸೇವಿಸುವಂತ ಆಹಾರಗಳಾದ ಪಾಸ್ತಾ, ನೂಡಲ್ಸ್, ಮ್ಯಾಕ್ರೋನಿ, ಪಿಜ್ಜಾ, ಕೇಕ್ ಮತ್ತು ಇತರೆ ಬೇಕರಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ ಮತ್ತು ಮೈದಾದಿಂದ ತಯಾರಿಸಿದ ಖಾದ್ಯಗಳನ್ನ ಹೆಚ್ಚಾಗಿ ಇತ್ತೀಚಿನ ಜನರು ಉಪಯೋಗಿಸ್ತಾ ಇರೋದ್ರೆ ಈ PCOS ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಇನ್ನು ಕೊಬ್ಬಿನ ಅಂಶವುಳ್ಳಂತ ಆಹಾರಗಳಂತಂದ್ರೆ ಈಗ ನಾವು ಕೆನೆ, ಬೆಣ್ಣೆ, ತುಪ್ಪ ಚೀಸ್, ಫ್ಲೇವರ್ಡ್ ಮಿಲ್ಕ್ ಇವುಗಳನ್ನು ಸೇವಿಸುವುದರಿಂದ ಆಂಡ್ರೋಜನ್ ಹಾರ್ಮೋನ್ಗಳು ಹೆಚ್ಚಾಗ್ತದೆ, ಇದರಿಂದ ಅಂಡಾಣುಗಳ ಉತ್ಪತ್ತಿ ಕುಂಠಿತಗೊಳ್ಳುತ್ತದೆ. ಮತ್ತಿನ್ನು ಮಾಂಸಾಹಾರ ತಿನ್ನುವವರಲ್ಲಿ ಅವರು ಹೆಚ್ಚಾಗಿ ಕೆಂಪು ಮಾಂಸ, ಮೊಟ್ಟೆ, ಹಳದಿ ಭಾಗ ಇವುಗಳನ್ನು ಸೇವಿಸುವುದರಿಂದ ಇದರಲ್ಲಿ ಇರುವಂತಹ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಏನ್ ಹೇಳ್ತೇವೆ, ಇವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸ್ತಾ ಇದೆ. ಇನ್ನು ಈ ರೆಡಿ ಫುಡ್ ಗಳನ್ನ ಏನ್ ತಿಂತಾ ಇದ್ದಾರೆ, ಇದರಲ್ಲಿ ಹೆಚ್ಚು ಉಪ್ಪಿನಾಂಶ ಇರ್ತದೆ, ಅಂದ್ರೆ ಕುರುಕಲು ತಿಂಡಿ ತಿನಿಸುಗಳು, ಹಪ್ಪಳ, ಚಿಪ್ಸ್, ಉಪ್ಪಿನಕಾಯಿ, ಇವು ರಕ್ತದ

0: ಒತ್ತಡದ ಮೇಲೆ ಪರಿಣಾಮ ಬೀರುತ್ತಾ ಇದೆ. ಇನ್ನು ಕೆಲವು ಜನರು ಮೇಲಿಂದ ಮೇಲೆ ಟೀ ಮತ್ತು ಕಾಫಿ ಸೇವನೆ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೇವೆ ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನ್, ಇದ್ರ ಲೆವೆಲ್ ಕೂಡ ಹೆಚ್ಚಾಗ್ತದೆ. ಇದರಿಂದ ಇನ್ಸುಲಿನ್ ಲೆವೆಲ್ ಹೆಚ್ಚಾಗ್ತದೆ. ಇನ್ಸುಲಿನ್ ಲೆವೆಲ್ ಹೆಚ್ಚಾದಾಗ ಅದು ಜೀವಕೋಶಗಳು ಅದನ್ನ ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಏನಾಗ್ತದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ತದೆ. ಇದರಿಂದ ಹಾರ್ಮೋನ್ಗಳ ಅಸಮತೋಲನ ಆಗುವುದು. ಮತ್ತು ರಸ್ತೆ ಬದಿಯ ಆಹಾರಗಳನ್ನು ಸೇವಿಸುವುದರಿಂದ ಅಂದ್ರೆ ಈಗ ಹೆಚ್ಚಾಗಿ ಚೈನೀಸ್ ಫುಡ್ಸ್ ಏನು ಇತ್ತೀಚಿನ ಜನರು ಉಪಯೋಗಿಸ್ತಾ ಇದ್ದಾರೆ, ಇವುಗಳಲ್ಲಿ ಮೋನೋಸೋಡಿಯಂ ಗ್ಲುಟಾಮೇಟ್ ಅಂತ ಅಂದ್ರೆ ಚೈನೀಸ್ ಶುಗರ್ ಅಂತ ಹೇಳ್ತೇವೆ, ಆ ಎಡಿಟಿವ್ ಇರುವುದರಿಂದ ಇದು ಫಾಲಿಕ್ಯುಲರ್ ಹೆಲ್ತ್ ಅಂದ್ರೆ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಅಂಡೋತ್ಪತ್ತಿ ಸರಿಯಾಗಿ ಆಗುವುದಿಲ್ಲ, ಹೀಗಾಗಿ ಅವರದು ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ.
1: ಈಗ ಡಾಕ್ಟರ್ ಚಂದ್ರಮತಿ ಅವರ ಈ ತರಹದ ಸಮಯ ಇರೋರು ಅವರ ಜೀವನ ಶೈಲಿ ಆಹಾರ ಶೈಲಿ ಹೇಗೆ ರೂಢಿಸಿಕೊಳ್ಬೇಕು ಅಂತೀರಿ? ಅಂದ್ರೆ ಏನು ತಿನ್ಬೇಕು, ಹೇಗೆ ಟೈಮು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
0: ಈ PCOS ಹೊಂದಿರುವಂತಹ ಮಹಿಳೆಯರಾಗ್ಲಿ ಅಥವಾ ಹದಿಹರೆಯದವರಾಗ್ಲಿ, ಮೊದಲನೇದಾಗಿ ಅವರು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತ ಆಹಾರಗಳನ್ನ ಸೇವಿಸಬೇಕು. ಅಂದ್ರೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನಾವು ಯಾವುದೇ ಒಂದು ಆಹಾರವನ್ನು ಸೇವಿಸಿದಾಗ ಒಂದು ನಿರ್ದಿಷ್ಟದ ಅವಧಿಯಲ್ಲಿ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಯಾವ ಲೆವೆಲ್ಗೆ ಏರ್ತದೆ ಅನ್ನೋದನ್ನ ಸೂಚಿಸುವಂತ ಸೂಚ್ಯಂಕ ಅಂತ ಹೇಳ್ತೇವೆ ನಾವು. ಉದಾಹರಣೆಗೆ ಈಗ ನಾವು ರಿಫೈನ್ ಕಾರ್ಬೋಹೈಡ್ರೇಟ್ ಅಂದ್ರೆ ಮೈದಾದಿಂದ ಮಾಡಿದಂತ ಆಹಾರ ಪದಾರ್ಥ ಆಗ್ಲಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದಂತ ಪದಾರ್ಥ ಆಗ್ಲಿ, ಅವುಗಳನ್ನು ತಿಂದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುತ್ತದೆ. ಸೊ ಅದಕ್ಕಾಗಿ ಅವರು ಈ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥ ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರದು. ಇವುಗಳು ಬೊಜ್ಜಿಗೆ ಕಾರಣವಾಗ್ತದೆ, ಇದರಿಂದ ಬೇರೆ ಕಾಯಿಲೆಗಳು ಕೂಡ ಸಂಭವಿಸ್ತದೆ. ಆದ್ದರಿಂದ ಹೆಚ್ಚು ನಾರಿನಂಶ ಆಹಾರ ಪದಾರ್ಥಗಳನ್ನು ಅವ್ರು ಸೇವಿಸಬೇಕು. ಅಂದ್ರೆ ಯಾವ್ದು ಹೆಚ್ಚು ನಾರಿನಂಶ ಇರುತ್ತೆ ಅದರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದಂತ ನಾವು ಹೇಳ್ತೇವೆ. ಅದು ಯಾವಂದ್ರೆ ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿಪ್ಪೆ ಸಮೇತ ಇರುವಂತಹ ಬೇಳೆಕಾಳುಗಳು, ಸಿರಿಧಾನ್ಯಗಳು ಮತ್ತು ಅವುಗಳಿಂದ ತಯಾರಿಸಿದಂತ ಆಹಾರ ಪದಾರ್ಥಗಳು, ಇವು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೊಂದಿರುವಂತಹ ಆಹಾರಗಳು, ಇವುಗಳನ್ನ ಹೆಚ್ಚಾಗಿ ಅವರು ಸೇವಿಸಬೇಕು. ಮತ್ತು ನಿತ್ಯ ಊಟದಲ್ಲಿ ಸೊಪ್ಪಿನ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಯಾಕಂದ್ರೆ ಇದರಿಂದ ಅಂಡಾಣುಗಳ ಉತ್ಪತ್ತಿಯಾಗಲು ಸಹಾಯ ಆಗ್ತದೆ, ಅದಲ್ಲದೆ ಅಂಡಾಣುಗಳ ಫಲವತ್ತತೆ ಕೂಡ ಸರಿಯಾದ ಪೋಷಕಾಂಶಗಳು ಸಿಗ್ತದೆ. ಮುಖ್ಯವಾಗಿ ಫೋಲಿಕ್ ಆಸಿಡ್, ಬಿ ವಿಟಮಿನ್ ಮತ್ತು ಐರನ್, ಇವು ಹೆಚ್ಚಾಗಿ ಈ ತರಕಾರಿಗಳಲ್ಲಿ ಸಿಗುವುದರಿಂದ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತದೆ. ಮತ್ತು ಇನ್ನು ಪ್ರೋಟೀನ್ ಯುಕ್ತ ಆಹಾರಗಳಾದ ವಿವಿಧ ಬೇಳೆಕಾಳುಗಳು, ಮೀನು, ಕೆನೆರಹಿತ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಹೆಚ್ಚು ಸೇವಿಸುವುದರಿಂದ ಇನ್ಸುಲಿನ್ ಗುಣಮಟ್ಟವನ್ನು ನಾವು ಸುಧಾರಿಸಬಹುದು. ಮತ್ತು ಇನ್ನು ಕೊಬ್ಬಿನಾಂಶ ಅಂದರೆ ಒಳ್ಳೆ ಕೊಬ್ಬಿನಾಂಶ ಇರುವಂತ ಆಹಾರಗಳಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಒಳಗೊಂಡಂತ ಆಹಾರ ಪದಾರ್ಥಗಳು ಅಂದ್ರೆ ಅಗಸೆ ಬೀಜ ಆಗಲಿ, ಅಗಸೆಯಿಂದ ಮಾಡಿದಂತ ಚಟ್ನಿ ಆಗಲಿ, ಸೋಯಾ ಅವರಿ, ಮೀನು, ಇವುಗಳನ್ನು ನಿತ್ಯ ಸೇವಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಆಗುವುದನ್ನು ನಿಯಂತ್ರಿಸಿ ಅಂಡೋತ್ಪತ್ತಿ ಸುಧಾರಿಸಲು ಸಹಾಯ ಆಗ್ತದೆ. ಮತ್ತು ವಿಟಮಿನ್ಗಳಾದಂತ ವಿಟಮಿನ್ ಇ ಇರುವಂತಹ ಆಹಾರಗಳಾದ ಎಳ್ಳು, ಸೂರ್ಯಕಾಂತಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇವುಗಳು ಕೂಡ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತವೆ. ಅಲ್ಲದೆ ಇವುಗಳಲ್ಲಿ ಖನಿಜ ಲವಣಗಳಾದ ಮ್ಯಾಗ್ನೀಷಿಯಂ, ಕಾಪರ್, ಐರನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವುಗಳು ಸಹ ಹಾರ್ಮೋನ್ ಸಮತೋಲನ ಕಾಪಾಡುವಲ್ಲಿ ಸಹಾಯ ಆಗ್ತವೆ. ಇನ್ನು ವಿಟಮಿನ್ ಸಿ ಅಂತ ಹೇಳ್ತೇವೆ, ಇದು ಎಲ್ಲ ಒಂದು ಕಾಯಿಲೆ ಅಥವಾ ರೋಗಕ್ಕೆ ರಾಮಬಾಣ ಅಂತ ಹೇಳಬಹುದು. ವಿಟಮಿನ್ ಸಿ ಇರುವಂತಹ ಆಹಾರಗಳು, ವಿಟಮಿನ್ ಸಿ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಊಟದಲ್ಲಿ ಬಳಸುವುದರಿಂದ ಋತುಚಕ್ರ ನಿಯಮಿತವಾಗುವುದು ಮತ್ತು ಅಂಡಾಣು ಉತ್ಪತ್ತಿಗೆ ಸಹಾಯಕವಾಗುವುದು. ಉದಾಹರಣೆ ನಿಂಬೆ ರಸ ಆಗ್ಲಿ ಅಥವಾ ಮೋಸಂಬಿ, ಕಿತ್ತಳೆ ರಸ, ನೆಲ್ಲಿಕಾಯಿ, ಇವುಗಳನ್ನು ಯಾವುದಾದ್ರೂ ನಿತ್ಯ ಆಹಾರದಲ್ಲಿ ಅವರು ಬಳಸಬೇಕು. ಮತ್ತು ಇನ್ನು ಋತುಮಾನಕ್ಕೆ ತಕ್ಕಂತೆ ನಾವು ಹಣ್ಣುಗಳನ್ನು ಸೇವಿಸಬೇಕಾಗ್ತದೆ. ಅಂದ್ರೆ ಈ PCOS ಇರುವಂತಹ ಮಹಿಳೆಯರು ಕನಿಷ್ಠ ದಿನಕ್ಕೆ ಅವರು 200-250 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ಇದರಲ್ಲಿ ಜೀವಸತ್ವಗಳು ಮುಖ್ಯವಾಗಿ ವಿಟಮಿನ್ ಬಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ದೊರೆಯುತ್ತವೆ. ಇದರಿಂದ ಋತುಚಕ್ರ ನಿಯಮಿತವಾಗಿ ಅಂಡಾಣುಗಳ ಫಲವತ್ತತೆ ಉತ್ತಮವಾಗಿ ಆಗುವುದು. ಆದಷ್ಟು ಹಣ್ಣು ತರಕಾರಿಗಳನ್ನು ಊಟದ ಮೊದಲು ಸೇವಿಸುವುದರಿಂದ ಅದರಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಗಳು ಸರಿಯಾಗಿ ದೇಹಕ್ಕೆ ಒದಗುವುದು. ಇದರಿಂದ ಬೊಜ್ಜು ಕೂಡ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುವುದು.
1: ಈಗ ಈ PCOS ಇರುವಂತಹ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಒಂದು ನಾವು ಆಹಾರದ ತಟ್ಟೆಯನ್ನ ನೀಡಿದ್ರೆ ಆ ಆಹಾರದ ತಟ್ಟೆ ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅಂತ ಹೇಳ್ತೀರಿ?
0: PCOS ಇರುವಂತ ಮಹಿಳೆಯರು ಯಾವ ರೀತಿ ಆಹಾರವನ್ನ ಸೇವಿಸಬೇಕು ಅಂದ್ರೆ ಈಗ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಯಾವ ರೀತಿ ಅವರು ಒಂದು ಆಹಾರದ ಮಾದರಿ ಇರಬೇಕು ಅಂದ್ರೆ, ಬೆಳಗ್ಗೆ ಅವರು ಮೊದಲು ಒಂದು ಗ್ಲಾಸ್ ಬಿಸಿ ನೀರು ನಿಂಬೆ ರಸ ಬೆರೆಸಿ ಕುಡಿಯಬೇಕು. ನಂತರ ಉಪಹಾರದ 1/2 ಗಂಟೆ ಮೊದಲು ಹಣ್ಣುಗಳಾಗಲಿ ಅಥವಾ ಮೊಳಕೆ ಬರೆಸಿದ ಕಾಳುಗಳು ಅಥವಾ ಬೇಯಿಸಿದ ತರಕಾರಿಗಳನ್ನ ಸೇವಿಸಬೇಕು. 1/2 ಗಂಟೆ ನಂತರ ಉಪಹಾರ, ಅಂದ್ರೆ ಉಪಹಾರ ಅಂದ್ರೆ ಇದು ಪೌಷ್ಟಿಕಾಂಶವುಳ್ಳ ಉಪಹಾರ ಆಗಿರಬೇಕು. ಅಂದ್ರೆ ಈ ಗೋಧಿ ರವೆಯಿಂದ ಮಾಡಿದ ಉಪ್ಪಿಟ್ಟು ಅಥವಾ ಗೋಧಿ ದೋಸೆ, ದೋಸೆ ರಾಗಿ ದೋಸೆ

0: ಸಿರಿಧಾನ್ಯಗಳಿಂದ ತಯಾರಿಸಿದಂತ ದೋಸೆ, ಇಡ್ಲಿ, ಪಡ್ಡು, ತರಕಾರಿಗಳನ್ನ ಬೆರೆಸಿ ಮಾಡಿದಂತ ತಾಲಿಪಟ್ಟು ಮತ್ತು ಸೊಪ್ಪುಗಳಿಂದ ತಯಾರಿದಂತ ಪರೋಟ, ಅವರ ಉಪಹಾರ ಈ ರೀತಿ ಆಗಿರಬೇಕು. ಮತ್ತು ಮಧ್ಯಾವಧಿ ಅಂದ್ರೆ ಈಗ ಉಪಹಾರ ಮತ್ತು ಮಧ್ಯಾಹ್ನ ಊಟದ ನಡುವಿನ ಸಮಯದಲ್ಲಿ ಅವರು ಆದಷ್ಟು ಹಣ್ಣು ಹಣ್ಣಿನ ರಸಗಳನ್ನು ಸೇವಿಸಬೇಕು, ಅಥವಾ ಮನೆಯಲ್ಲಿ ಮಾಡಿದಂತ ತರಕಾರಿಗಳ ಸೂಪು ಅಥವಾ ಮಜ್ಜಿಗೆ ಅಥವಾ ಕೆನೆರಹಿತ ಹಾಲು ಈ ತರದ ಪಾನೀಯಗಳನ್ನ ಅವರು ಸೇವಿಸಬೇಕು. ಮತ್ತು ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಅವರದು ಹೇಗಿರ್ಬೇಕಂದ್ರೆ ಅದು ಕಂಪ್ಲೀಟ್ ಮೀಲ್ ಅಂತ ಇರಬೇಕು. ಅಂದ್ರೆ ಈಗ ನಾವು ಉಪಯೋಗಿಸುವಂತ ದಿನದ ಊಟದಲ್ಲಿ ಉಪಯೋಗಿಸುವ ಜೋಳದ ರೊಟ್ಟಿ ಆಗ್ಲಿ ಅಥವಾ ಚಪಾತಿ ಅಥವಾ ಪುಲ್ಕ ಮತ್ತು ಕಾಳಿನ ಪಲ್ಲೆ, ಬೇರೆ ಬೇರೆ ತರಕಾರಿಗಳ ಪಲ್ಲೆ, ಅನ್ನದ ಪಾಲಿಶ್ ಮಾಡಿರುವಂತ ಅಕ್ಕಿ ಅನ್ನದ ಬದಲು ಅವರು ಮಿಲೆಟ್ ಅಥವಾ ಸಿರಿಧಾನ್ಯಗಳಿಂದ ಮಾಡಿದಂತ ಅನ್ನ ಅಥವಾ ಜೋಳದ ಅಂಬಲಿ ಅಥವಾ ರಾಗಿ ಅಂಬಲಿ ಇವುಗಳನ್ನು ಉಪಯೋಗಿಸಿದರೆ ಇದರಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತದೆ. ಮತ್ತು ಸಾಯಂಕಾಲ ಅವರಿಗೆ ಏನಾದರೂ ಸ್ನಾಕ್ಸ್ ಅಥವಾ ತಿನ್ಬೇಕು ಆ ತರ ಇದ್ರೆ ಋತುಮಾನದಲ್ಲಿ ದೊರೆಯುವಂತ ಹಣ್ಣುಗಳನ್ನು ತಿನ್ನಬಹುದು, ಅಥವಾ ಬೇಯಿಸಿದ ಕಾಳುಗಳನ್ನು ಅಥವಾ ಎಣ್ಣೆ ಇಲ್ಲದೆ ತಯಾರಿಸಿದಂತ ಅವಲಕ್ಕಿ ಅಥವಾ ಮಂಡಕ್ಕಿ, ಕಾಮನ್ ಆಗಿ ತಿನ್ನುವಂತ ಈ ಅವಲಕ್ಕಿ ಮಂಡಕ್ಕಿ ಎಣ್ಣೆ ಇಲ್ಲದನ್ನ ಅವರು ಸೇವಿಸಬಹುದು. ಹೀಗೆ ಅವರು ಉತ್ತಮ ಆಹಾರ ಶೈಲಿಯ ಜೊತೆಗೆ ದೈಹಿಕ ವ್ಯಾಯಾಮ, ಯೋಗ ಮತ್ತು ವಾಕಿಂಗ್ ರೂಢಿಸಿಕೊಂಡಲ್ಲಿ ಋತುಚಕ್ರಕ್ಕೆ ಸಂಬಂಧಿತ ಅಸ್ಥತೆಯನ್ನು ಮತ್ತು ಅನಿಯಮಿತ ಮುಟ್ಟನ್ನು ಸರಿಪಡಿಸಬಹುದು. ಅಲ್ಲದೆ ಅಂಡಾಣುಗಳ ಉತ್ಪತ್ತಿಯನ್ನು ಕೂಡ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ವೈದ್ಯರ ಸಲಹೆಯಂತೆ ಅವರು ನಡೆದುಕೊಳ್ಳಬೇಕು ಮತ್ತು ಅದರ ಜೊತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಮೊದಲನೇದಾಗಿ ಆಹಾರ ಸೇವನೆ ಅವರ ವೇಳೆಯನ್ನು ಸರಿಪಡಿಸ್ಕೋಬೇಕು. ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಸೆಕ್ರೆಟ್ ಆಗುವಂತಹ ಹಾರ್ಮೋನ್ ಆಗ್ಲಿ ಎಂಜೈಮ್ಸ್ ಆಗ್ಲಿ ಅದು ಕರೆಕ್ಟ್ ಟೈಮಿಗೆ ನಾವು ಆಹಾರ ಸೇವಿಸಿದಾಗ ಆ ಟೈಮಲ್ಲಿ ಎಷ್ಟು ಸೆಕ್ರೆಟ್ ಆಗಬೇಕು ಹಾರ್ಮೋನ್ ಆಗ್ಲಿ ಎಂಜೈಮ್ಸ್ ಆಗ್ಲಿ ಸರಿಯಾದ ಪ್ರಮಾಣದಲ್ಲಿ ಅದು ಸೆಕ್ರೆಟ್ ಆಗುವುದರಿಂದ ಇದು ನಮ್ಮ ಋತುಚಕ್ರ ನಿಯಮಿತವಾಗುವುದಾಗ್ಲಿ ಅಥವಾ ಅಂಡೋತ್ಪತ್ತಿ ಆಗುವುದಾಗ್ಲಿ ಸರಿಯಾಗಿ ಆಗ್ತದೆ. ಇದರ ಜೊತೆಗೆ ಅವರು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರ ನಿದ್ರೆ ಸಮಯ ಸರಿಯಾಗಿರ್ಬೇಕು. ಯಾಕಂದ್ರೆ ನಾವು ಮಲಗಿದಾಗೂ ಕೂಡ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ, ಒಳಗಿನ ನಮ್ಮ ಅಂಗಾಂಗಗಳು ಕೆಲಸ ಮಾಡ್ತಿರ್ತಾವ, ಆ ವೇಳೆಯಲ್ಲಿ ಕೂಡ ಕೆಲವೊಂದು ಸೆಕ್ರೀಷನ್ಸ್ ಆಗ್ತಾ ಇರ್ತದೆ, ಅದು ಕೂಡ ಸರಿಯಾಗಿ ಆಗ್ಬೇಕಂದ್ರೆ ನಮ್ಮ ನಿದ್ದೆಯ ವೇಳೆ ಕೂಡ ಸರಿಯಾಗಿರ್ಬೇಕು. ಇವುಗಳನ್ನೆಲ್ಲ ಅವರು ಪಾಲಿಸಿದಲ್ಲಿ ಈ PCOS ಸಮಸ್ಯೆಯನ್ನ ನಾವು ಗುಣಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ.
1: ಅಂದ್ರೆ ವೈದ್ಯರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ, ಅದರ ಜೊತೆಗೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರ ತರಕಾರಿ ಹಣ್ಣು ನಿಯಮಿತವಾಗಿ ವೇಳೆಗೆ ಸರಿಯಾಗಿ ಸೇವಿಸೋದ್ರಿಂದ ಈ PCOS ಸಮಸ್ಯೆಯನ್ನ ಒಂದು ಸಂಪೂರ್ಣವಾಗಿ ಪರಿಹರಿಸಬಹುದು ಅಂತ ನಾವು ಹೇಳ್ತೀರಿ. ಆಯ್ತು ಚಂದ್ರಮತಿ ರೋಕಡೆ ಅವರೇ, ಈ PCOS ಅನ್ನುವ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗೆ ಮನೆಯಲ್ಲಿನೇ ನಾವು ಸೇವಿಸುವ ಆಹಾರದ ಮೂಲಕ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂದ್ರೆ ಇದಕ್ಕೆ ನಾವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನೀನ್ ಮಾಡುದು ನಮ್ಮ ಕೈಯಲ್ಲೇ ಇದೆ, ಆಹಾರ ಸೇವಿಸೋದು ನಮ್ಮ ಕೈಯಲ್ಲೇ ಇದೆ, ಯಾವುದಕ್ಕೂ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದರ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದಾಗ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನುವಂತ ಸಲಹೆಯನ್ನ ತಾವು ನಮ್ಮ ಕೇಳುಗರಿಗೆ ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಭಾವಗೀತೆಯೊಂದನ್ನ ಕೇಳೋಣ. ರಚನೆ ಡಾ ಜಿ ಶುರುದ್ರಪ್ಪ, ಧ್ವನಿ ರತ್ನಮಾಲಾ ಪ್ರಕಾಶ್ ಅವರದ್ದು.

ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ ಜಿಎಸ್ ಶುರುದ್ರಪ್ಪ ಅವರ ಗೀತೆಯನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 12:30.25. ಇದೀಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
7: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40

0: ಮನಸ್ಸನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
4: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
5: ಸ್ನೇಹಿತರೆ, ಇಂದು ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇಂದು ಯಾವೆಲ್ಲ ಗೀತೆಗಳು ಪ್ರಸಾರ ಆಗ್ತಾ ಇದೆ? ಮೊದಲನೇದಾಗಿ ನೀ ನನ್ನ ಗೆಲ್ಲಲಾರೆ ಚಿತ್ರದಿಂದ.
6: ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ.
5: ನಾನಿನ್ನ ಮರೆಯಲಾರೆ ಚಿತ್ರದಿಂದ. ಕಾಮನಬಿಲ್ಲು ಚಿತ್ರದಿಂದ.

0: ಈ ಮೂರು ಸುಂದರ ಗೀತೆಗಳು ಇಂದು ಸಂಜೆ 5 ಗಂಟೆಯಿಂದ ಪ್ರಸಾರ ಆಗ್ತಾ ಇದೆ. ನಿಮಗೆ ಯಾವ ಗೀತೆ ಇಷ್ಟ ಆಯಿತು, ನಿಮ್ಮ ಅನಿಸಿಕೆಯನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ. ವಾಟ್ಸಪ್ ಸಂಖ್ಯೆ ಹೀಗಿದೆ: 9444864273. ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಯ ಸಂದೇಶವನ್ನ ಕಳಿಸಿಕೊಡ್ಬೋದು ಸಂಜೆ 4 ಗಂಟೆಯ ನಂತರದಲ್ಲಿ.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು.
0: ಇಂದು ಸಂಜೆಯ ಕೃಷಿ ಬೆಳಕು ಕಾರ್ಯಕ್ರಮದಲ್ಲಿ ವಿಷಯ ಕೃಷಿಕರು ಪರಿಸರದ ಮಕ್ಕಳು. ಭಾಗವಹಿಸುತ್ತಾರೆ ಎಂ ಶೋಭಾ ಅದ್ರಿಗಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದರೆ ಆಕಾಶವಾಣಿ ಚಿತ್ರದುರ್ಗ. ಸಮಯ 12:35 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳುವಿರಿ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ, ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ನಮಸ್ಕಾರ.
4: ಶರಣಾರ್ಥಿ
3: ಆಕಾಶವಾಣಿಗೆ ತಮ್ಮ

0: ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ.
1: ಧನ್ಯವಾದಗಳು.
0: ವಿಶ್ವ ಯೋಗ ದಿನಾಚರಣೆ ಜೂನ್ 21 ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ನಾವೇನು ಮಾಡ್ತಾ ಇದ್ದೇವೆ, ಇದು 12ನೇ ವಿಶ್ವ ಯೋಗ ದಿನಾಚರಣೆ. ಜಲಯೋಗದಲ್ಲಿ ತಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ಶ್ರೋತೃಗಳಿಗೆ ಜಲಯೋಗ ಅಂದ್ರೇನು, ಅದರ ವೈಶಿಷ್ಟ್ಯತೆಗಳೇನು, ತಾವು ಆ ನಿಟ್ಟಿನಲ್ಲಿ ಏನು ಸಾಧನೆಯನ್ನು ಮಾಡಿದ್ದೀರಿ, ಇದರ ಬಗ್ಗೆ ನಿಮ್ಮ ವಿಚಾರಗಳನ್ನು ಹಂಚ್ಕೋಬೇಕು. ಈ ಯೋಗ ಮತ್ತು ಜಲಯೋಗ ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸ್ವಾಮೀಜಿ?
1: ಶ್ರೀ ಗುರುಭ್ಯೋ ನಮಃ. ವಿಶ್ವ ಯೋಗ ದಿನಾಚರಣೆಯನ್ನು ಇದು 12ನೇ ವರ್ಷದ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಎಲ್ಲ ಆಚರಿಸುವಂಥ ಸಂಸ್ಕೃತಿ. ನಮ್ಮೆಲ್ಲ ಹಬ್ಬಗಳಲ್ಲಿ ಒಂದು ಪಂಥದ ಪ್ರಕಾರ ಇಂಥ ಪಂಥದವ್ರಿಗೆ ಈ ಹಬ್ಬ, ಇಂಥ ಪಂಥದವ್ರಿಗೆ ಈ ಹಬ್ಬ ಅಂತಿದೆ. ಆದರೆ ಇಡೀ ವಿಶ್ವದಲ್ಲಿ ಈ ಯೋಗವನ್ನು ಆಚರಿಸ್ತಾರಂತಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋದಕ್ಕೆ ನಮ್ಮ ಭಾರತ ದೇಶ ಕೊಟ್ಟ ಶಾಸ್ತ್ರ ಯೋಗಶಾಸ್ತ್ರ. ಆ ಯೋಗಶಾಸ್ತ್ರವನ್ನು ನಾವು ನಮಗೇ ಆಗಿ ಇಟ್ಟುಕೊಂಡಿಲ್ಲ, ಪ್ರಪಂಚಕ್ಕೆ ಆರೋಗ್ಯವಾಗಿರಲಿ ಅನ್ನೋ ಸಂಸ್ಕೃತಿನೇ ಭಾರತೀಯ ಸಂಸ್ಕೃತಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಭಾರತ ದೇಶ ಅಂತಂದರೆ ಭಾವನಾತ್ಮಕವಾಗಿರುವಂಥ ದೇಶ. ಅದರ ಜೊತೆಗೆ ಭಾವ, ರಾಗ, ತಾಳ ಅಂತ ಕರೀತಾರೆ. ಅದರ ಜೊತೆಗೆ ತಾರತಮ್ಯ ಇಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ರಾಗ ದ್ವೇಷವಿಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಯೋಗಶಾಸ್ತ್ರವನ್ನು ಇಡೀ ವಿಶ್ವಕ್ಕೆ ಹಂಚಿರುವಂಥದ್ದು ನಮಗೆ ಈ ವಿಶ್ವ ಯೋಗ ದಿನಾಚರಣೆಯನ್ನು ತರಲಿಕ್ಕೆ ಮತ್ತು ಮಾಡಲಿಕ್ಕೆ ಮುಂದಾದಂಥವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಾನು ಹೃದಯಪೂರ್ವಕವಾಗಿ ರಾಷ್ಟ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೀನಿ. ನಾನು
0: ಈ ಜಲಯೋಗ ಅಂದರೆ ಏನು ಸ್ವಾಮೀಜಿ?
1: ಈಗ ಒಂದು ವಿಚಾರ ಏನಂತಂದರೆ ಎಲ್ಲರೂ ನೋಡಿರುವಂಥ ಯೋಗದಲ್ಲಿ ನೆಲದ ಮೇಲೆ ನಾವು ಯೋಗ ಮಾಡೋದನ್ನ ನೋಡ್ತೀವಿ, ನೆಲದ ಮೇಲೆ ನಿಂತ್ಕೊಂಡು ಯೋಗ ಮಾಡೋದನ್ನ ನೋಡ್ತೀವಿ. ಆದರೆ ನೀರಿನ ಮೇಲೆ ಯೋಗವನ್ನು ಮಾಡುವಂಥದ್ದನ್ನು ಕೆಲವೇ ಕೆಲವು ಜನರು ಮಾಡ್ತಾರೆ, ಕೆಲವೊಂದು ಜನರು ನೋಡಿರ್ತಾರೆ. ನನಗೂ ಇದ್ರ ಬಗ್ಗೆ ಒಂದಿಷ್ಟು, ನಾನು ಹಿಮಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಚಿಕ್ಕವನಾಗಿದ್ದಾಗ ನೀರಿನ ಮೇಲೆ ಧ್ಯಾನ ಮಾಡಬೇಕು ಅನ್ನೋ ಹಗೋರ ಸಾಧನೆಗೋಸ್ಕರ ನಾನು ಹೋಗಿದ್ದಲ್ಲಿ ಅಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದಷ್ಟೇ. ಅದಾದ್ಮೇಲೆ ನನ್ನ ಪಾಡಿಗೆ ಗ್ರಹಣಗಳು ಬಂದಾಗ ನೀರಿನ ಮೇಲೆ ಧ್ಯಾನ ಮಾಡೋದು, ಮತ್ತೊಂದು ಮಾಡೋದು, ಈ ಥರ ಅಷ್ಟಲ್ಲೇ ಇತ್ತು. ಒಂದ್ಸಲ ಕುಂಭಮೇಳ ಆಯಿತು 2013, ನಮ್ಮ ಕೇರ್ಪೇಟೆ ತಾಲೂಕು ಹಂಬಿಗರಳ್ಳಿ. ಹಂಬಿಗರಳ್ಳಿಲಿ ಕುಂಭಮೇಳ ಆದಂಥ ಸಂದರ್ಭದಲ್ಲಿ ಮಾದೇಶ್ವರರು ಪ್ರಥಮ ಬಾರಿಗೆ ಬಾಲ್ಯದಲ್ಲಿ ಒಂದು ಪವಾಡ ಮಾಡ್ತಾರೆ ಅಂತ ಒಂದು ದಾಖಲೆ ಆಯಿತು. ಅದಾದ್ಮೇಲೆ ಏನಾಯಿತು ಅಂದರೆ ಒಂದು ಭಾವಚಿತ್ರವನ್ನು ಬಿಡಿಸ್ದೆ, ಸುಮಾರು 1.5 ಲಕ್ಷ ರೂಪಾಯಿ. ಅದು ಕಾಳೆ ಅಂತೇಳಿ ಹೊಸಪೇಟೆ ಹತ್ರ ಇರುವಂಥ ಒಬ್ಬ ಕಲಾವಿದರು, ಅವ್ರ ಕೈಯಲ್ಲಿ ಬಿಡಿಸಿದಾಗ ಆ ಚಿತ್ರವನ್ನು ನನ್ನ ಮಠದಲ್ಲಿ ಇಟ್ಕೊಂಡೆ. ಅವ್ರು ಹೇಗಿತ್ತು ಅದು ಅಂತಂದರೆ, ಅಂಬಿಗರಹಳ್ಳಿಗೆ ಕೇರ್ಪೇಟೆ ತಾಲೂಕು ಮಾದೇಶ್ವರರು ಬಂದಾಗ ಈ ಮೂರು ನದಿಗಳು ಲಕ್ಷ್ಮಣ ತೀರ್ಥ, ಹೇಮಾವತಿ, ಕಾವೇರಿ, ಆ ನದಿನ ದಾಟಬೇಕಾಗ್ತದೆ, ನನ್ನನ್ನು ದಾಟಿಸಿ ಅಂತ ಅಂಬಿಗರು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ದುಡ್ಡಿದೆಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ಜಂಗಮ್ಮ, ಆಶೀರ್ವಾದ ಮಾಡ್ತೀನಿ, ನೀನೇನು ಜಂಗಮ್ಮ ಹೋಗ ಅಂತೇಳಿ ಅದಲಿಸ್ಬಿಡ್ತಾರೆ. ಆವಾಗ ಒಂದು ಟವಲ್ ಮಾಡಿಕೊಂಡು ಮಲಿಕೊಂಡು ಹೋಗ್ಬಿಡ್ತಾರೆ ಮಾದೇಶ್ವರರು. ನನಗೆ ಆ ಚಿತ್ರ ನೋಡ್ತಾ ನೋಡ್ತಾ ತಿನ್ನ ಕುತೂಹಲ ಆಯಿತು, ಭಾಳಷ್ಟು ಸಂಶೋಧನೆಯನ್ನು. ಅದೇ ಥರ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕನಕದಾಸರು ಬರ್ತಾರೆ, ಬಂಡೆ ಮೇಲೆ ಬಟ್ಟೆಯನ್ನು ಹೋಗ್ಕೊಂಡು ತೆಪ್ಪ ಕಾಣಲಿಲ್ಲ ಅಂದಾಗ ಅದು ಬಾಳೆದಲ್ಲಿ ಹಾಸ್ಕೊಂಡು ತೇಲ್ಕೊಂಡು ದಡ ಸೇರ್ತಾರೆ ಅನ್ನೋದನ್ನ ಕೇಳಿದ್ದಾರೆ, ಒಂದು ದಾಖಲೆ ಆಗಿದೆ. ಹಾಗೆ ದುರ್ದುಂಡೇಶ್ವರರು ಸಹ ನದಿ ತೀರದಲ್ಲಿ ನಡ್ಕೊಂಡು ಬಂದರು ಅನ್ನೋ ದಾಖಲೆ ಇದೆ ಈಗ. ಹಾಗೆ ಅನೇಕ ಋಷಿ ಮತ್ತು ಮುನಿಗಳು ಅವರಿಗೆ ನದಿ ತೀರದಲ್ಲೇ ಇರುವಂಥ ವಾಡಿಕೆ ಇರುವಂಥ ಸಂದರ್ಭದಲ್ಲಿ ಈ ದಡಕ್ಕೆ ಬಂದಾಗ ಅವರು ತಿರ್ಗಾ ವಾಪಸ್ ಹೋಗ್ಬೇಕು ಅಂತ ಅಂದಾಗ ಅಲ್ಲಿ ತೆಪ್ಪಗಿಪ್ಪ ಇಲ್ಲ ಅಂದಾಗ ನದಿ ಅವರ ಧ್ಯಾನದಲ್ಲೇ ಕೂತ್ಕೊಂಡು ಇತೆಗೆ ಧ್ಯಾನನೂ ಆಗಬೇಕು, ಆ ದಡನೂ ಸೇರಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಭಾಳಷ್ಟು ಜನ ಈ ಪ್ರಯೋಗವನ್ನು ಮಾಡಿದ್ದಾರೆ. ಅನೇಕ ಜನರಿಗೆ ಸಾಧನೆಗೋಸ್ಕರ ನೀರಿನ ಮೇಲೆ ಕೂತ್ಕೊಂಡು ಸಾಧನೆ ಮಾಡೋರು ಭಾಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಇದ್ಯಾವುದೂ ಹೊರಗೆ ಬಂದಿಲ್ಲ. ಇದೆಲ್ಲ ನಾನು ಹುಡುಕಿ ಇನ್ನೂ ಹುಡುಕ್ತಾ ಇದ್ದೀನಿ, ಇನ್ನೂ ಪೂರ್ಣ ಹುಡುಕಿಲ್ಲ ನಾನು. ಇದು ಹುಡುಕಾಟದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಯಾಕೆ ಆಗಬಾರ್ದು, ಇದೆಲ್ಲ ಯೋಗಗಳನ್ನ ಯಾಕೆ ಸಾಧನೆ ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನರು ಯೋಗ ಸ್ವಲ್ಪ ಕಲ್ತಿರುವಂಥವ್ರ ಸಹಕಾರವನ್ನು ತಗೊಂಡೆ. ತಗೊಂಡು ಇನ್ನೊಂದು ಸ್ವಲ್ಪ ಹಗಲು ರಾತ್ರಿ ಅಂದ್ರೆ ಬಹುಶಃ ಬೆಳಗ್ಗೆ ಒಂದು 4 ಗಂಟೆಗೆ ಹೋದ್ರೆ 8 ಗಂಟೆವರೆಗೂ ನೀರಲ್ಲಿ ಇರ್ತಾ ಇದ್ದೆ, ತಿರ್ಗಾ ಸಂಜೆ 5 ಗಂಟೆ

0: ಹೋದ್ರೆ 9 ಗಂಟೆ ರಾತ್ರಿವರೆಗೂ ನೀರಲ್ಲಿ ಇರ್ತಾ ಇದ್ದೆ. ಸೊ ಪ್ರಯತ್ನ ಮಾಡ್ತಾ ಮಾಡ್ತಾ ಮಾಡ್ತಾ 2019ಕ್ಕೆ ನನ್ನ ಜಲಯೋಗವನ್ನ ನಮ್ಮ ಪಿ ಎಸ್ ಕಾಲೇಜು ಮಂಡ್ಯ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ವಿಶ್ವ ಯೋಗ ದಿನಾಚರಣೆ ದಿನ ಅದನ್ನ ಪ್ರಾರಂಭಿಸಿದೆ. ಯಾವತ್ತೇ ಎಲ್ಲರಿಗೂ ನಾನು ಜಲಯೋಗ ಮಾಡ್ತೀನಿ ಅಂತ ಗೊತ್ತಾಗಿದ್ದು. ಆ ಜಲಯೋಗ ಅದೇ ಕಾರಣ ಒಂದೇನಂತ ಅಂದ್ರೆ ನೀರಿನ ಮೇಲೆ ಮಾಡೋಕ್ಕೆ ಇಂಟ್ರೆಸ್ಟ್ ಆಯ್ತು ನನಗೆ. ಅದಾದ್ಮೇಲೆ ಏಕಾಗ್ರತೆ ಆಯಿತು. ಅದರಲ್ಲಿ ಬಂದೇನಂತಂದ್ರೆ ಆಸನಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೋದು ನೀರ್ ಮೇಲೇನೆ. ಈಗ ನಾವು ಭೂಮಿ ಮೇಲೆ ಹೇಗೆ ಆಸನಗಳನ್ನ ಹಾಕೊಳ್ತೀವಿ, ಈಗ ಪದ್ಮಾಸನ ಮಣ್ಣಿನ ಮೇಲೆ ಅಂದ್ರೆ ನೆಲದ ಮೇಲೆ ಹೇಗೆ ಆಸನ ಹಾಕೋತೀವೋ ಹಾಗೆ ಕೆಳಗಡೆ ಕಾಲಿಡದೆ ನೀರಿನ ಮೇಲೇನೆ ಆಸನಗಳನ್ನ ಬದಲಾಯಿಸ್ತಾ ಹೋಗ್ಬೋದು. ಇದೊಂದು ವಿಶೇಷ. ಪದ್ಮಾಸನ ಹಾಕ್ಬೋದು, ವಜ್ರಾಸನನು ಹಾಕ್ಬೋದು, ಆಮೇಲೆ ವೃಕ್ಷಾಸನನು ಹಾಕ್ಬೋದು, ಧನುರ್ವಾಸನ ಹಾಕ್ಬೋದು, ಮಯೂರಾಸನ ಹಾಕ್ಬೋದು, ಅರ್ಧ ಚಂದ್ರ ಆಸನ ಹಾಕ್ಬೋದು. ಬಹುಶಃ ಹೀಗೆ ಸುಮಾರು ಆಸನಗಳನ್ನ ನೀರ್ ಮೇಲೆ ಪ್ರಯೋಗ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬಹುಶಃ ಇದೊಂದು ಕಂಡುಕೊಂಡಿರುವಂತ ಸಂಶೋಧನೆ ನನಗೇನಂತಂದ್ರೆ ಏಕಾಗ್ರತೆಗೆ ಅತ್ಯಂತ ಅಮೂಲ್ಯವಾಗಿರುವ ಒಂದು ಯೋಗ ಅಂತಂದ್ರೆ ಜಲಯೋಗ.
1: ಈ ಜಲಯೋಗಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ವಿಚಾರಗಳನ್ನ ತಾವು ತಿಳಿಸಿದ್ರಿ. ಈಗ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡಿಕೊಂಡ ಹಾಗೆ ನಿಮಗೆ ಏನು ವೈಯಕ್ತಿಕ ಅನುಭವ ಆಗಿದೆ ಸ್ವಾಮೀಜಿ, ಇದರಿಂದ ಏನು ಅನುಕೂಲ ಆಗಿರ್ಬೋದು ತಮಗೆ?
0: ಒಂದೇನಪ್ಪ ಅಂತಂದ್ರೆ ತುಂಬಾ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಆಯಾಸ ಆಗಿರೋದು ನೀರಿನ ಮೇಲೆ. ಒಂದೇನಂತಂದ್ರೆ ಈಗ ನಾವು ನೆಲದ ಮೇಲೆ ಆಸನ ಮಾಡಿದಾಗ ಒಂದು ಭೂಮಿ ತತ್ವ ಅಂತ ಹೇಳ್ತೀವಿ ನಾವು, ಪಂಚಭೂತಗಳು ಹೇಳ್ತೀವಲ್ಲ, ಒಂದು ಭೂಮಿ ತತ್ವ. ಮೇಲ್ಗಡೆ ನೋಡ್ತೀವಿ ಆಕಾಶ ತತ್ವ, ಅದು ಬಿಟ್ಟರೆ ಬೇರೆ ಯಾವುದು ಬರಲ್ಲ. ನೀರಿನ ಮೇಲೆ ನೋಡಿದಾಗ ನೀರು ಯಾವುದ್ರ ಮೇಲಿದೆ, ಭೂಮಿ, ಭೂಮಿ ತತ್ವ ಆಯಿತು. ನೀರು ಮೇಲಿರೋದ್ರಿಂದ ಜಲತತ್ವ ಆಯಿತು, ಹೌದಲ್ಲ. ನೀರು ಮತ್ತು ಶರೀರ ತಿಕ್ಕದಾಗ ಏನಾಯ್ತು, ಅಗ್ನಿ ತತ್ವ ಆಯಿತು. ಅದಾದ್ಮೇಲೆ ನಾವು ಮೇಲ್ ನೋಡ್ತೀವಲ್ಲ ಆಕಾಶ ತತ್ವ ಆಯಿತು. ಆಮೇಲೆ ಉಸಿರಾಟ ಮಾಡ್ತಾ ಇರ್ತೀವಲ್ಲ ವಾಯು ತತ್ವ ಆಯಿತು. ಪಂಚಭೂತಗಳನ್ನು ಅಳವಡಿಸಿಕೊಂಡು ಮಾಡೋ ಯೋಗಶಾಸ್ತ್ರ ಅಂದ್ರೆ ಅದೇ ಜಲಯೋಗ.
1: ಈಗ ಜಲಯೋಗ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾ ಅಥವಾ ಏನು ಸಿದ್ಧತೆ ಏನ್ ಮಾಡ್ಕೋಬೇಕು ಅಂತ?
0: ಬಹುಶಃ ಒಂದು ಏನಪ್ಪ ಅಂತಂದ್ರೆ ಪ್ರಾಣಾಯಾಮ ಚೆನ್ನಾಗಿರ್ಬೇಕು ಅವ್ರಿಗೆ. ಎರಡನೇದು ಭಯ ಇರಬಾರ್ದು. ಮೂರನೇದು ಆತಂಕ ಇರಬಾರ್ದು. ನಾಲ್ಕನೇದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. ಐದನೇದು ಸ್ವಲ್ಪ ಸ್ವಿಮ್ಮಿಂಗ್ ಈಜಕ್ಕೆ ಸ್ವಲ್ಪ ಬರಬೇಕು, ಇಷ್ಟಿದ್ರೆ ಸಾಕು.
1: ಮಾಮೂಲಿ ಯೋಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಿ ಸ್ವಾಮೀಜಿ?
0: ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಶರೀರನ ನೀರ್ ಮೇಲೆ ತೇಲಿಸ್ಬೇಕಂದ್ರೆ ನೆಲದ ಮೇಲೆ ಮಾಡೋಕೆ ಒಂದೊಂದ್ಸಲ ಕಷ್ಟ ಅನಿಸ್ತದೆ ಆಸನಗಳನ್ನ. ನೀರ್ ಮೇಲೆ ಆಸನ ಹಾಕ್ಬೇಕಂದ್ರೆ ಕಷ್ಟ ಅನಿಸ್ತದೋ ನಿಮ್ಗೆ ಅನ್ಸಲ್ವೋ?
1: ಖಂಡಿತವಾಗೂ ಕಷ್ಟನೇ.
0: ಈಗ ಇಲ್ಲಿ ಒಂದು ಪದ್ಮಾಸನ ಹಾಕೋಬೇಕಂದ್ರೆ ಕುತ್ಕೊಳ್ಳೋಕೆ ತಾವು ನೋಡಿ ಬೇಕಾದ್ರೆ ಒಂದ್ಸಲ ಆ ಕಾಲ ಹಾಕೊಂಡು ಕೈ ಇಟ್ಕೊಂಡು ಅಷ್ಟು ಇದೆ. ನೀರ್ ಮೇಲೆ ಸಲೀಸಾಗಿ ಆಸನ ಹಾಕ್ಬೇಕಂದ್ರೆ ಒಂದೇನಪ್ಪ ಅಂದ್ರೆ ಶ್ರಮ ಇದೆ. ಆದ್ರೆ ಎಲ್ಲವೂ ಹೇಗೆ ಅಂತ ಅಂದ್ರೆ ಕಷ್ಟಪಟ್ಟು ಕಲ್ತ್ರೆ ಅವು ಎಲ್ಲವೂ ಈಜಿನೇ. ಯಾರು ಕಷ್ಟ ಪಡೋದಿಲ್ವೋ. ಆಮೇಲೆ ವಿದ್ಯೆ ಅನ್ನೋದೇನು ಅಂತಂದ್ರೆ ಯತ್ನಾನು ಸಾರಿಣಿ ಲಕ್ಷ್ಮಿ ವಿದ್ಯಾಭ್ಯಾಸಾನು ಸಾರಿಣಿ ಅಂತ ಒಂದ್ ಕಡೆ ಹೇಳ್ತಾರೆ. ಕಷ್ಟಪಟ್ಟ ವಿದ್ಯೆಯನ್ನ ಯಾರು ಕಲಿತಾರೋ ಅವರು ಸಾಧಕರಾಗ್ತಾರೆ, ಯಾರು ಕಲಿಯೋದಿಲ್ವೋ ಅವರು ಬಾಧಕರಾಗ್ತಾರೆ.
1: ಈ ಜಲಯೋಗವನ್ನ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಮಾಡಬಹುದು ಅಂತೀರಿ?
0: ಬಹುಶಃ ಮಕ್ಕಳಿಗೆ ಒಂದು ಪ್ರಜ್ಞೆ ಇರ್ಬೇಕಷ್ಟೆ. ಅವ್ರಿಗೆ ನಾನು ಮಾಡ್ತಾ ಇರೋದು ಏನಂತಂದ್ರೆ ಅವ್ರಿಗೆ ತುಂಬಾ ಸಣ್ಣ ಮಕ್ಕಳಿಗಾಗಲ್ಲ, ಏನಾದ್ರು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ಸುಮಾರು ಒಂದು 7ನೇ ಕ್ಲಾಸ್ ಮಕ್ಕಳಿಂದ ಸ್ಟಾರ್ಟ್ ಮಾಡಬಹುದು, ಚಿಕ್ಕವರಿಂದನು ಮಾಡ್ಬೋದು. ಅದೇ ಪ್ರಜ್ಞೆ ಇರಬೇಕು ಅವ್ರಿಗೆ, ಒಂದು ಜಾಗೃತಿ ವ್ಯವಸ್ಥೆ ಇರಬೇಕು. ಸ್ವಿಮ್ಮಿಂಗ್ ಬರಬೇಕು. ಎಷ್ಟು ಕೆಜಿ ಒಬ್ಬ ವ್ಯಕ್ತಿ ದಪ್ಪ ಆಗಿದ್ದಾನೆ, 100 ಕೆಜಿ ಇರೋನು ಯೋಗ ಮಾಡಿಸ್ಬೋದು.
1: ಸ್ವಾಮೀಜಿ, ಈಗ ಚಿಕಿತ್ಸಕ ಯೋಗ ಏನಿದೆ ಅದು ತುಂಬಾ ಪ್ರಚಾರವನ್ನ ಪಡೀತಾ ಇದೆ. ಈಗ ನಮ್ಮ ದೈಹಿಕ ಸಮಸ್ಯೆಗಳಿಗೆ ಜಲಯೋಗ ಪರಿಹಾರ ಆಗಬಲ್ಲದೆ. ಮೊದಲನೇದು ಸಂಧಿವಾತ ಅಥವಾ ಕೀಲು ನೋವು.
0: ಕೆಲವೊಂದು ತಮಗೆಲ್ಲ ಈಗ ಯೋಗ ಮತ್ತು ಆಯುರ್ವೇದ ಅಂಡ್ ನ್ಯಾಚುರೋಪತಿ ಅಂತ, ನ್ಯಾಚುರೋಪತಿಲಿ ತಮಗೆಲ್ಲ ಗೊತ್ತಿದೆ ವಾಟರ್ ಥೆರಪಿ ಅಂತ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ತಣ್ಣೀರು ಸ್ನಾನ ಮಾಡಬೇಕು ಅಂತಾನೆ ಇರೋದು. ತಣ್ಣೀರು ಸ್ನಾನ ಮಾಡೋದ್ರಿಂದ ದೇಹ ಸಮತೋಲನವಾಗಿ ಇರ್ತದೆ ಅನ್ನೋದಕ್ಕೋಸ್ಕರ ತಣ್ಣೀರು ಸ್ನಾನವನ್ನು ಮಾಡ್ತಾರೆ. ಇದು ತಮ್ಮ ಸಂಧಿವಾತಗಳಾಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಆಮೇಲೆ ನಮ್ಮ ದೇಹದ ಮನಸ್ಥಿತಿಗಳನ್ನ ಸಮತೋಲನವಾಗಿ ಇಟ್ಕೊಳ್ಳುವಂತ ಇರಬೇಕಂದ್ರೆ ಅದು ಜಲಯೋಗದಲ್ಲಿ ತುಂಬಾ ಪ್ರಯೋಜನಕಾರಿಯಾಗಿದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗ ಸೂತ್ರದಲ್ಲಿ ಏನ್ ಹೇಳ್ತಾರೋ ಹಾಗೆ ಒಂದು ವೃತ್ತಿಗೆ ತಗೊಂಬರ್. ಈಗ ನಮ್ದು ನೆಲದ ಮೇಲೆ ಆಸನ ಮಾಡಿದ ತಕ್ಷಣ

0: ಸ್ಥಿರ ಬರಲ್ಲ. ಇಲ್ಲಿ ಮುಳುಗ್ಬಿಡ್ತೀವಿ ಅನ್ನೋದು ಒಂದೇ ಸಲ ಏಕಾಗ್ರತೆ ಬಂದ್ಬಿಡ್ತದೆ. ಬೇಗ ಶೀಘ್ರದಲ್ಲಿ ಸಮಸ್ಥಿತಿಗೆ ಬರುವಂತದ್ದು ಅಂದ್ರೆ ಜಲಯೋಗದಲ್ಲೇ ನಾನು ಕಂಡುಕೊಂಡಿರುವಂಥದ್ದು. ಆಮೇಲೆ ಒಂದೇನಪ್ಪ ಅಂತಂದ್ರೆ, ಈಗ ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳ್ತಾ ಬರ್ತಾರೆ, ನಾನು ಸಹಜ ಜನರಿಗೆ ಅರ್ಥ ಆಗಲಿ ಅಂತ ಹೇಳ್ತೇನೆ, ಸೂತ್ರಗಳನ್ನೆಲ್ಲ ಹೇಳಕ್ಕೆ ಬಯಸಲ್ಲ, ಯಾಕಂದ್ರೆ ಅರ್ಥ ಆಗಲ್ಲ. ಈಗ ನಮಗೆ ಒತ್ತಡಗಳಲ್ಲಿ ಎಲ್ಲರೂ ಇದ್ದಾರೆ ತುಂಬಾ. ಆ ಒತ್ತಡದಲ್ಲಿ ಇರುವಂತವ್ರಿಗೆ ಏನ್ ಬೇಕಪ್ಪ ಅಂತಂದ್ರೆ ಧ್ಯಾನ ಬೇಕು. ನಮ್ಮ ತಲೆಗೆ ಧ್ಯಾನ ಹಾಕೊಟ್ರೆ ನಮ್ಮ ತಲೆ ಸಮಾಧಾನವಾಗಿರಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು, ಇವತ್ತೆಲ್ಲ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಶ್ವಾಸಕೋಶಗಳ ತೊಂದರೆ ಆಗಿ ಅವರು ಬದುಕಿಲ್ಲ ಅನ್ನೋದು ಗೊತ್ತಿದೆ ನಮಗೆ. ಪ್ರಾಣಾಯಾಮ ಮಾಡ್ತಾ ಯಾರು ಬರ್ತಾರೋ ಅವರಿಗೆ ಶ್ವಾಸಕೋಶಗಳು ಬಲಿಷ್ಠವಾಗಿರ್ತವೆ, ಯಾವುದೇ ಬದ್ರೆ ರೋಗ ನಿರೋಧಕವಾದಂಥ ಒಂದು ಒಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಉಸಿರಾಟಕ್ಕೆ ಬೇಕು ಅಂತಂದ್ರೆ ಅದು ಪ್ರಾಣಾಯಾಮ ಬೇಕು. ಹಾಗೆ ನಮಗೆ ಯೋಗ ಅಂತಂದ್ರೆ ನಮ್ಮ ಇಡೀ ಶರೀರಗಳಿಗೆ ಅಂಗ ಅಂಗಗಳಿಗೆ ಬಲಿಷ್ಠ ಆಗಬೇಕಂತ ಯೋಗವನ್ನ ಮಾಡಬೇಕು. ಹಾಗೆ ಆಹಾರವನ್ನ ಚೆನ್ನಾಗಿ ಸಾತ್ವಿಕವಾಗಿ ತಗೊಳ್ತೀವಿ ಅಂತಂದ್ರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ತದೆ. ಈ ನಾಲ್ಕನ್ನು, ಈ ಪ್ರತಿಯೊಬ್ಬ ಮನುಷ್ಯ ಪರಿಶುದ್ಧವಾಗಿರ್ಲಿಕ್ಕೆ, ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಒಂದೇ ಒಂದು ಶಾಸ್ತ್ರ ಇರೋದು, ಅದು ಯೋಗ ಶಾಸ್ತ್ರ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಮನವಿ ಮಾಡ್ತಾ ಇದ್ದೀನಿ, ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ, ಬಹಳಷ್ಟು ಜನರಿಗೆ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಎಷ್ಟು ವರ್ಷದಿಂದ ಹವೆ ಇದ್ದಾವೆ. ಆದರೆ ಇವತ್ತು ತುಂಬ ಜನರು ಮಕ್ಕಳಿಗೆ, ಇವತ್ತು ಯಾವುದೋ ಒಂದು ಪೇಪರ್ ಓದ್ದೆ, ಒಂದು ಮಗಳು ಹಾಸ್ಟೆಲಲ್ಲಿ ಜ್ಞಾನ ಹಾಕೊಂಡಿದ್ದಾಳೆ ಅಂತ, ಇನ್ನೊಬ್ಬ ಮಗ ಸೂಸೈಡ್ ಮಾಡ್ಕೊಂಡಿದ್ದಾನಂತ, ಇನ್ನೊಬ್ರು ಯಾರೋ ಒಬ್ರು ಟ್ರೈನ್ಗೆ ಹೋಗಿ ತಲೆ ಕೊಟ್ಟಿದ್ದಾರೆ ಅಂತೇಳಿ. ಈ ಮಕ್ಕಳು ಡಿಪ್ರೆಸ್ ಆಗ್ತಾ ಇದಾರಲ್ಲ, ಆ ಡಿಪ್ರೆಸ್ ಆಗ್ಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಯಾವ ಪುಸ್ತಕನೂ ಸಹ ಸಮತೋಲನವಾಗಿ ಇಟ್ಕೊಳ್ಳೋಕೆ ಶಾಸ್ತ್ರ ಇಲ್ಲ. ಅದಕ್ಕೆ ಯೋಗ ಶಾಸ್ತ್ರ ಅನ್ನೋ ಒಂದು ಪಠ್ಯ ಪುಸ್ತಕವನ್ನ ಭಾರತ ಸರ್ಕಾರ ಪರಿಚಯಿಸಬೇಕು ಮಕ್ಕಳಿಗೆ. ಅವಾಗ ಆ ಮಕ್ಕಳು ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಾನು ಹೇಳಿದ್ದೀನಿ.
1: ಎಷ್ಟೇ ತೂಕ ಇದ್ದವರು ಕೂಡ ಈ ಜಲಯೋಗವನ್ನ ಮಾಡಬಹುದು ಅಂತಂದ್ರೆ ದೇಹದ ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿ ಆಗಬಲ್ಲದೆ.
0: ದೇಹದ ತೂಕಕ್ಕೆ ಏನಂತಂದ್ರೆ ಆಹಾರದ ಮೇಲೆ, ಅವರ ಆಸನಗಳ ಮೇಲೆ ಬಹಳಷ್ಟು ತೊಡಗಿರ್ತವೆ. ಇದು ಹೆಚ್ಚು ಪರಿಣಾಮಗಳು ಬೀಳೋದು ಏನಂತಂದ್ರೆ ದೇಹದಲ್ಲಿ ಆರೋಗ್ಯಕರವಾಗಿ, ಈಗ ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೆ ಆರೋಗ್ಯ ಕೆಡ್ತದೆ. ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಏನ್ ಹೇಳ್ತಾರೋ, ಈ ಚಿಂತೆಯಿಂದ ಅನೇಕ ರೋಗಗಳು ಬರ್ತವೆ ಅಂತಲ್ಲ. ನದಿಯಲ್ಲಿ ಹಿಂಗೆ ತೇಲ್ತಾ ಕೂತ್ಬಿಟ್ರೆ, ಕಣ್ಣು ಮುಚ್ಚಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಆದ್ರೆ ಬೇಗ ಶೀಘ್ರದಲ್ಲಿ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿಯನ್ನ ಸಮತೋಲನವಾಗಿ, ಅದಕ್ಕೆ ತ್ರಿಕರಣ ಅಂತ ಕರೀತಾರೆ, ಇವು ಶುದ್ಧಿ ಆಗ್ಬೇಕಂತಂದ್ರೆ ಜಲಯೋಗದಲ್ಲಿ ಪರಿಣಾಮಕಾರಿ ಆಗ್ತದೆ.
1: ಗರ್ಭಿಣಿಯರು ಮತ್ತೆ ಮಹಿಳೆಯರಿಗೆ ಹೇಗೆ?
0: ಮಹಿಳೆಯರು ಮಾಡಬಹುದು, ಆದ್ರೆ ಗರ್ಭಿಣಿಯರು ಮಾಡ್ಲಿಕ್ಕೆ ಏನಾಗ್ತದೆ ಅಂದ್ರೆ ಅವರು ತುಂಬಾ ನೀರಲ್ಲಿ ಆಸನಗಳು ಚೇಂಜ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ.
1: ಈ ಜಲಯೋಗವನ್ನ ಪ್ರಚಾರ ಮಾಡ್ಲಿಕ್ಕೆ ಬೇರೆ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ತಾವು ಹಾಕೊಂಡಿದ್ದೀರಾ ಸ್ವಾಮೀಜಿ?
0: ನಮ್ಮ ಸಂಸ್ಥೆಯಲ್ಲಿ ಒಂದು ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ ಅನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡ್ಕೊಂಡಿದ್ದೀವಿ. PG ಮತ್ತು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಪ್ರಾರಂಭಿಸಿದೀವಿ ಈಗಾಗಲೇ, ಸುಮಾರು ವರ್ಷಗಳಾಗಿದೆ. ಮೊದಲನೇ ಸ್ಟೂಡೆಂಟ್ ನಾನೇ PG.
1: ಚಂದ್ರವನ ಆಶ್ರಮ ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆಗಳನ್ನು ನೀಡಿದೆ ಸ್ವಾಮೀಜಿ?
0: ಬಹಳಷ್ಟು ಕಾರ್ಯಕ್ರಮಗಳನ್ನ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎರಡೂ ಬಾರಿ ಸಾವಿರಾರು ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮವನ್ನ ನಮ್ಮ ಚಂದ್ರವನದಲ್ಲೇ ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಯೋಗ ಸೆಂಟರ್ ಇರೋದ್ರಿಂದ ಯೋಗ್ಯಕ್ಕೆ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಆಯುರ್ವೇದನೂ ನಾವು ಹಾಸ್ಪಿಟಲ್ ಮಾಡಿರೋದ್ರಿಂದ ಅದರದ್ದು ಯೋಗ ಥೆರಪಿಟಿಕ್ ಅಂತಾನು ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು ಸ್ವಾಸ್ಥ್ಯ ಶಿಬಿರ ಅಂತ ಮಾಡ್ತೀವಿ. ಯೋಗ, ಆಯುರ್ವೇದ, ಸ್ಪಿರಿಚುವಲ್, ಈ ಮೂರನ್ನು ಸೇರಿಸಿ 3 ದಿನ ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಸಮೃದ್ಧ ಜೀವನ ಅಂತ, ಹಾರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಅಂತ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಯೋಗ ಮಾಡಿಸಿ, ಧ್ಯಾನ ಮಾಡಿಸಿ, ಪ್ರೀತಿ ಮೇಲೆ ಎಲ್ಲ ಇದೆ ಅಂತಾನು ನಾವು ಮಾಡ್ತಾ ಇದ್ದೀವಿ ನಮ್ಮ ಆಶ್ರಮದಲ್ಲಿ.
1: ಸ್ವಾಮೀಜಿ, ಈಗ ತಾವೇ ಗಮನಿಸಿರೋ ಹಾಗೆ ಹೃದಯ ಸ್ತಂಭನ ಇವತ್ತು ಯುವ ಸಮೂಹದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಬಹಳ ಆರೋಗ್ಯವಾಗಿ ಕಾಣ್ತಾ ಇರ್ತಾರೆ, ಮಾರನೇ ದಿವಸ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಹೇಳ್ತಾರೆ. ಈ ಜಲಯೋಗ ಈ ಹೃದಯದ ಕಾಯಿಲೆಗಳಿಗೆ ಅನುಕೂಲಕರ ಅಂತೀರಾ ಹೇಗೆ?
0: ಖಂಡಿತವಾಗ್ಲೂ. ಒಂದೇನಪ್ಪ ಅಂತಂದ್ರೆ ನಮ್ಮ ಆಹಾರದ ಪದ್ಧತಿ, ಆಗ್ಲೇ ಹೇಳದ್ನಲ್ಲ, ಯೋಗ ಅಂತಂದ್ರೆ ಆರೋಗ್ಯಕ್ಕೆ ಆಹಾರ, ಯೋಗ, ಧ್ಯಾನ, ಪ್ರಾಣಾಯಾಮ. ಈ ಆಹಾರದ ಪದ್ಧತಿಗಳ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈಗ ನಾವು ಎಣ್ಣೆ ಬಳಸುವಂತದ್ದಾಗ್ಬೋದು, ಕೆಮಿಕಲ್ ಹಾಕಿ ಬಳಸುವಂತದ್ದಾಗ್ಬೋದು, ಮೊದಲು ಇದನ್ನ ಬ್ಯಾನ್ ಮಾಡಬೇಕು. ಸಾವಯವ ಕೃಷಿಯಿಂದ ಮಾಡುವಂತ ರೈತರಿಗೆ ನಮ್ಗೇನಾಗಿದೆ ಅಂದ್ರೆ, ರೈತರು ಯಾವಾಗ್ಲೂ ಬಡವರಾಗ್ತಾ ಇದಾರೆ. ಹಾಗಾಗಿ ನಾನು ಬಹಳ ಸಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನ್ ಹೇಳ್ತೀನಿ ಅಂತಂದ್ರೆ, ನೀವು

0: ಗೊಬ್ಬರ ಕೊಡ್ತಿರೋ ಅದನ್ನ ನಿಲ್ಲಿಸ್ಬಿಟ್ಟು ಕೃಷಿಗೆ ನಮ್ಮ ಹಸುಗಳಿಂದ ಬೆಳೆಸುವಂತ ಸಗಣಿಯಿಂದ ಆಗ್ಬೋದು, ಅದರಿಂದ ಗಂಜಲದಿಂದ ಆಗ್ಬೋದು, ಅದರಿಂದ ಬೆಳೆದು ಒಂದಿಷ್ಟು ಡಬ್ಬಲ್ ಬೇಕಾದರೂ ರೈಟ್ ಮಾಡಿ, ಅವಾಗ ರೈತರನ್ನು ಬದುಕ್ತಾರೆ, ನಾವು ಆರೋಗ್ಯವಂತರ ಆಗಿರ್ತೀವಿ ಅನ್ನೋದಕ್ಕೋಸ್ಕರ ಒಂದು ಹೇಳ್ತೀನಿ. ಇದರಲ್ಲಿ ಮೆಂಟಲಿ ಒತ್ತಡಗಳೇ ಎಲ್ಲರೂ ಹೇಳುವಂಥದ್ದು, ಈ ಒತ್ತಡವನ್ನ ಜಲಯೋಗದಲ್ಲಿ ಖಂಡಿತವಾಗಲು ಕಡಿಮೆ ಮಾಡುದು.
1: ಈ ಜಲಯೋಗ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ಏನಾದ್ರೂ ಇದೆಯಾ?
0: ಏನಿಲ್ಲ, ಬೆಳಗ್ಗೆ ಸಂಜೆ. ಆದ್ರೆ ಸೂರ್ಯನ ಕಿರಣ ಬೀಳ್ಬೇಕಾದ್ರೆ ತುಂಬಾ ಕಣ್ಣಿಗೆ ಜಾಸ್ತಿ ಅದಿರಬಾರ್ದು ಅಷ್ಟೇ. ಸೂರ್ಯನ ಕಿರಣಗಳು ತುಂಬಾ ಬೀಳೋಕ್ ಮುಂಚೆ ಬೆಳಗ್ಗೆನೆ 7 ಗಂಟೆ 7:30, ತಿರ್ಗಾ ಸಂಜೆ 5:30 6 ಗಂಟೆಯಿಂದ ಎಷ್ಟೊತ್ತು ಬೇಕಾದ್ರೂ ಮಾಡಬಹುದು.
1: ಅಮೆರಿಕಾದ ಯೋಗ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ತಾವು ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ದೀರಿ ಸ್ವಾಮೀಜಿ, ಹೇಗೆ ಇದು ಸಾಧ್ಯ ಆಯ್ತು? ಇದರ ಮೂಲಕ ತಮ್ಮ ಒಂದು ಸಂದೇಶ ಏನು ಇವತ್ತಿನ ಯುವಜನತೆಗೆ?
0: ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ನನ್ನ ಹುಡುಕೊಂಡಿದ್ ಈ ತರದ ಒಂದು ಸಬ್ಜೆಕ್ಟ್ ಇದುವರೆಗೂ ಭಾರತದಲ್ಲಿ ಇನ್ನೂ ಯಾವ ಯೂನಿವರ್ಸಿಟಿಲೂ ಆಗಿಲ್ಲ. ಇದು ನಮಗ್ ಬೇಕು ಅಂತ ಹೇಳಿ ಹುಡುಕೊಂಡು ಬಂದು ನೀವು ಈ ಸಬ್ಜೆಕ್ಟ್ ಮಾಡಿಕೊಡ್ಲೇಬೇಕು ಅಂತ ಹೇಳಿ ನನಗೆ ಹೇಳಿದ್ರು ದೇವರಾಜ್ ಗುರುಜಿ ಅಂತೇಳಿ. ಬಹುಶಃ ಆಮೇಲೆ ಯೂನಿವರ್ಸಿಟಿಯ ಅದು ವೈಸ್ ಚಾನ್ಸಲರ್ ಇದ್ದಂಥವ್ರು ಅವರು ಸಹ ನನ್ನ ಫೋನಲ್ಲಿ ಮಾತಾಡಿದ್ರು. ಸರಿ ಆಯ್ತು ಅಂತೇಳಿ ಈ ಸಬ್ಜೆಕ್ಟ್ ಅನ್ನ ನಾನು ಪ್ರಬಂಧವನ್ನ ಮಂಡಿಸಿದೆ. ಸೊ ಅವರು ಈ ಜಲಯೋಗಕ್ಕೆ PhD ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ 2019 ಏನ್ ನಾನು ಮಾಡಿದ್ನು ಆ ಯೋಗವನ್ನ ಪ್ರದರ್ಶನ ಮಾಡಿದ್ನಲ್ಲ, ಅದು ಇಡೀ ವಿಶ್ವ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇಷ್ಟು ಆಸನ ಮಾಡಿರೋರು ಈ ವಿಶ್ವದಲ್ಲೇ ಮೊದಲಿಗರು ಅಂತೇಳಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ February 1 ನಮಗೆ ಸಿಕ್ಕಿದೆ.
1: ಬಹಳ ಅಭಿನಂದನೆಗಳು ಸ್ವಾಮೀಜಿ. ಈಗ ಸಾಮಾನ್ಯವಾಗಿ ಯೋಗ ಮಾಡೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅಂದ್ರೆ ನಾವೇನ್ ಮಾಡ್ತೀವಿ, ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಆಮೇಲೆ ಆಸನಗಳನ್ನು ಹಾಕ್ತೀವಿ, ನಂತರ ಧ್ಯಾನ, ಹೀಗೆ. ಈ ಜಲಯೋಗ ಮಾಡೋದಕ್ಕೂ ಆ ತರಹದ ಒಂದು ಸೀಕ್ವೆನ್ಸ್ ಅಂತ ಏನಾದ್ರು ಇದೆಯಾ? ಇಂಥ ಆಸನ ಆದ್ಮೇಲೆ ಇಂಥದ್ದೇ ಹಾಕ್ಬೇಕು, ಆ ತರ ಏನಾದ್ರು ಇದೆಯಾ?
0: ಇಲ್ಲ, ಆ ತರದ್ದೇನಿಲ್ಲ. ಒಂದೇನಪ್ಪ ಅಂತಂದ್ರೆ ನಾವು ಪ್ರಾರಂಭಿಸಿರೋದು ಹೇಗೆ ಅಂತಂದ್ರೆ ಸ್ವಲ್ಪ ಬಾಡಿನ ಮೇಲ್ಗಡೆ ಟ್ವಿಸ್ಟ್ ಅಂದ್ರೆ ಎಕ್ಸಸೈಸ್ ಗಳನ್ನ ಮಾಡ್ಕೊಳ್ತೀವಿ, ಮೇಲ್ಗಡೆ ಎಕ್ಸಸೈಸ್ ಅನ್ನ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಸ್ವಲ್ಪ ನೀರಲ್ಲಿ ಇಳಿತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಬಾಡಿ ಎಲ್ಲ ನೀರಿಗೆ ಹೊಂದ್ಕೊಳ್ತದೆ. ಹೊಂದ್ಕೊಂಡ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಸ್ಟಾರ್ಟ್ ಮಾಡೋದು ಒಂಥರ ರಿಲ್ಯಾಕ್ಸ್, ನೀರಲ್ಲಿ ತೇಲೋದು, ಕಾಲು ಕೈಯೆಲ್ಲ ಸುಮ್ಮನೆ ತೇಲೋದು. ನಂತರ ನಮ್ಮ ಆಸನಗಳಲ್ಲಿ ವೃಕ್ಷಾಸನ, ಏಕಪದ್ಮಾಸನ, ಆಮೇಲೆ ತಾಡಾಸನ, ಆಮೇಲೆ ಇತರ ಪದ್ಮಾಸನ, ಪರ್ವತಾಸನ, ಈ ತರದೆಲ್ಲ ಸ್ಟಾರ್ಟ್ ಆಗ್ತದೆ.
1: ಹರಿಯೋ ನೀರಿನಲ್ಲಿ ಮಾಡೋದಕ್ಕೂ ಅಥವಾ ಸ್ಥಿರವಾದ ನಿಂತ ನೀರಿನಲ್ಲಿ ಜಲಯೋಗ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸ್ವಾಮೀಜಿ?
0: ನೀರಲ್ಲಿ ಕಲ್ಲಿಲ್ಲ ಅಂತ ಅಂದ್ರೆ ತಲೆ ಹೋಗ್ತಾ ಜಾರ್ಕೊಂಡು ಎಷ್ಟು ದೂರ ಬೇಕಾದ್ರೂ ನೀರಲ್ಲಿ ತೇಲ್ತಾ ಹೋಗ್ಬೋದು, ಒತ್ತೆ ಆಗಲ್ಲ. ಎಲೆ ತೇಲ್ದಂಗೆ ಬಾಳೆದೆಲೆ ನೀವು ಬಿಟ್ರೆ ಅದ್ ಹೆಂಗ್ ತೇಲ್ಕೊಂಡು ಹೋಗ್ತದೋ, ನಾವು ಕರ್ಪೂರ ಹಚ್ಚಿ ವಿಳೆದೆಲೆ ಮೇಲೆ ಬಿಡ್ತೀವಲ್ಲ, ಸೊ ಅದೇ ತರ ತೇಲ್ಕೊಂಡು ಹೋಗಿ. ನೀವು ನೀರ್ ಮೇಲೆ ನಮ್ಮ ಬಾಡಿನ ಏನಾದ್ರು ಚೆಕ್ ಮಾಡಿದ್ರೆ ಸುಮ್ಮನೆ ಒಂದ್ ಬೆಳ್ಳಲ್ಲಿ ಸುಮ್ಮನೆ ಹಿಂಗೆ ಹೇಳಿದ್ರೆ ನಮ್ಮ ಬಾಡಿ ಬರ್ತದೆ. 80 kg 90 kg ಇರೋ ಬಾಡಿನ ಸುಮ್ಮನೆ ಎರಡೇ ಬೆಳಲ್ಲಿ ನೀವು ಸುಮ್ಮನೆ ಹಿಂಗೆ ಅಂದ್ರೆ ಬರ್ತದೆ ಅಂತ ಅಂದ್ರೆ ನೀರ್ ಮೇಲೆ ತೇಲೋದ್ರ ಮುಖಾಂತರ ಮಾಡೋದು ತುಂಬಾ ಆನಂದ. ಅದು ನಮಗೆ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿಬಿಟ್ರೆ ಸುಮ್ಮನೆ ಎಲ್ಲಿವರೆಗೆ ತೇಲ್ಕೊಂಡು ಬೇಕಾದ್ರೂ ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಿಂಗೆ ತೇಲ್ತಾ ಏನಪ್ಪ ಅಂದ್ರೆ ಸೇಫ್ಟಿ, ಯಾವುದೇ ಕಲ್ಲುಗಳು ಮತ್ತೊಂದಿಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ. ಹರಿಯೋ ನದಿಲಿ, ನಮ್ಮ ನದಿಲೇ ನಾನು ಎಷ್ಟೋ ಸಲ ಮಾಡಿರುವಂತ ಪ್ರದರ್ಶನವನ್ನು ಪ್ರತಿ ವರ್ಷ ಜಲಯೋಗವನ್ನು ಅಲ್ಲೇ ಮಾಡ್ತೀನಿ ನಾನು.
1: ತಾವು ಹೇಳಿದಿರಿ ಈಗಾಗಲೇ ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನೇ ತಮ್ಮ ಆಶ್ರಮದಲ್ಲಿ, ಚಂದ್ರವನ ಆಶ್ರಮದಲ್ಲಿ ತಾವು ಮಾಡಿದಿರಿ ಅಂತ. ಯಾವಾಗ ಇದನ್ನ ಮಾಡಿದಿರಿ ಮತ್ತೆ ಮುಂದಿನ ದಿನದಲ್ಲಿ ಏನು ಚಟುವಟಿಕೆಗಳನ್ನ ಮಾಡಬೇಕು ಯೋಗವನ್ನು ಉತ್ತೇಜಿಸೋದಕ್ಕೆ ಅನ್ನೋದು ತಮ್ಮ
0: ಮುಂದಿನ ದಿನಮಾನಗಳು? ಈ ಯೋಗದ ಬಗ್ಗೆ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಒಂದಿದೆ. ಅದ್ರ ಜೊತೆಗೆ ಜಲಯೋಗನ ಒಂದು 10 ಜನ ಒಂದು ಶಿಷ್ಯರು ಕಲಿಸಿ ಅವರೇ ಹೇಳ್ಕೊಡೋ ತರ ಬೇರೆ ಬೇರೆ ದೇಶಕ್ಕೆ ಪರಿಚಯಿಸಬೇಕು ಅಂತ ಇದ್ದೀವಿ. ಈಗ ಮೊನ್ನೆ ನಂದು ಆಸ್ಟ್ರೇಲಿಯಾದಲ್ಲಿ ನಾನು ಜಲಯೋಗ ಮಾಡಿದ್ದೀನಿ, ಹಾಗೆ ನ್ಯೂಜಿಲ್ಯಾಂಡ್ ಅಲ್ಲೂ ನಾನು ಮಾಡಿದ್ದೀನಿ. ಮೊನ್ನೆ ಶ್ರೀಲಂಕಾದಲ್ಲಿ ಸಹ ಯೋಗ ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲೂ ನಾನು ಮಾಡಿರುವಂಥದ್ದು. ಮೊನ್ನೆ ವಿಯೆಟ್ನಾಮ್ಗೆ ಹೋಗಿದ್ದು, ಹಾಂಗ್ಕಾಂಗ್ಗೆ ಹೋದಂತ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಹೀಗೆ
1: ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ಪುಸ್ತಕವನ್ನು ಕೂಡ ಬರೆದಿದ್ದೀರಿ.
0: ಹೌದು,
1: ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಸ್ವಾಮೀಜಿ?
0: ಇದು ನಮ್ಗೆ ನಾನು ಹುಡುಕ್ತಾ ಇದ್ದೆ ಜಲಯೋಗ ಮಾಡಬೇಕಾದ್ರೆ ಎಲ್ಲೂ ಒಂದು ಪುಸ್ತಕ ಸಿಕ್ಕಿಲ್ಲ. ಆಮೇಲೆ ತುಂಬಾ ಕಷ್ಟ ಆಯ್ತು, ಬೇರೆಯವ್ರಿಗೆ ಮುಂದಿನ ದಿನಮಾನಗಳಿಗೆ ಒಂದು ಕೈಪಿಡಿ ಆಗ್ಲಿ ಅನ್ನೋದಕ್ಕೋಸ್ಕರ ಸಹಾಯ ಆಗ್ಲಿ ಅಂತ ಮಾಡಿದ್ದೀನಿ.
1: ಅಂದ್ರೆ ಈಗ ಯಾವ ಗುರುಗಳಿಂದಲೂ ತಾವು ಇದನ್ನ ಅಭ್ಯಾಸ ಮಾಡಿದ್ದಲ್ವಾ ಸ್ವಾಮೀಜಿ?
0: ನಾನು ಹೇಳದ್ನಲ್ಲ, ಒಬ್ಬರು ಶಿವಯೋಗಿ ಬಾಬಾ ಅಂತ ಅಘೋರಿಗಳು ನಾಗಸಾಧುಗಳು, ಅವರು ಪ್ರಾರಂಭದಲ್ಲಿ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದು ನೀರ್ ಮೇಲೆ. ಈ ಗ್ರಹಣದ

0: ತಾವು ನೋಡ್ಬೋದು, ನೀರಲ್ಲೇ ಇರ್ತಾರೆ ಎಲ್ಲರೂ. ನೀರಲ್ಲಿ ನಾನು ಪದ್ಮಾಸನ ಹಾಕೊಂಡು ಸೂತ್ರಗಳನ್ನ ಕುತ್ತಿಗೆಗೆಲ್ಲ ಫುಲ್ ಬಿಗಿದ್ಬಿಟ್ಟು ಅದ್ರ ಮೇಲೆ ಒಂದು ಟವಲ್ ಮುಚ್ಚಿಬಿಡ್ತಾರೆ. ಅಲ್ಲಿ ನಾನು ನೀರಲ್ಲಿ ತೇಲ್ತಾ ಧ್ಯಾನ ಮಾಡ್ತಾ ಇರ್ತೀನಿ. ಇದನ್ನ ಯಾರು ಮಾಡಲ್ಲ.
1: ಕೇವಲ ಜಲಯೋಗ ಅಷ್ಟನ್ನೇ ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಒಟ್ಟಾರೆ ಯೋಗವನ್ನ ಸಮಗ್ರವಾಗಿ?
0: ನನ್ನ ಭಾರತೀಯ ಸಂಸ್ಕೃತಿ ಏನಿದೆಯೋ, ವೇದ ಆಗ್ಬೋದು, ಆಗಮ ಆಗ್ಬೋದು, ಪುರಾಣ ಆಗ್ಬೋದು, ಯೋಗ ಆಗ್ಬೋದು, ಆಯುರ್ವೇದ ಆಗ್ಬೋದು, ಶಾಸ್ತ್ರ ಆಗ್ಬೋದು, ಇವೆಲ್ಲ ನನ್ನ ದೊಡ್ಡ ಸಂಪತ್ತು, ನನ್ನ ದೇಶದ ಸಂಪತ್ತು. ಇದನ್ನ ಕಾಪಾಡ್ಲಿಕ್ಕೋಸ್ಕರನೇ, ಇದನ್ನ ಉಳಿಸ್ಲಿಕ್ಕೋಸ್ಕರನೇ ನಾವು ಯತಿಗಳಾಗಿರ್ತೀವಿ. ಧರ್ಮನೇ ಕಾಪಾಡುವಂಥದ್ದು, ಧರ್ಮಕ್ಕೋಸ್ಕರ ನಾವು ಯೋಧರಾಗಿ ನಿಂತಿರ್ತೀವಿ ಅಷ್ಟೇ ಬಿಟ್ರೆ, ಈ ಧರ್ಮನ ಉಳಿಸ್ಬೇಕಾಗ್ತದೆ. ಧರ್ಮೋ ರಕ್ಷಿತೇ ರಕ್ಷಿತಃ ಅಂತ ಏನ್ ಹೇಳ್ತಾರೋ, ನಾವು ಧರ್ಮಕ್ಕಾಗಿ ನಿಂತ ಮೇಲೆ ಯೋಗಶಾಸ್ತ್ರ ಅನ್ನೋದು ಒಂದು ಧರ್ಮಶಾಸ್ತ್ರನೇ. ಯಾಕೆ ಅಂತಂದ್ರೆ ಅದು ಪ್ರತಿಯೊಬ್ಬ ಮನುಕುಲನಿಗೆ ವಿಶ್ವ ಸಂದೇಶ ಕೊಟ್ಟಿರೋದೇನಂತಂದ್ರೆ ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳಿ. ಜಲಯೋಗದಿಂದ ಆರೋಗ್ಯವಂತರು, ಇಡೀ ದೇಶ ಆರೋಗ್ಯವಾಗಿರಲಿ ಅನ್ನೋದೇ ನಮ್ಮ ಸಾರ.
1: ಅಂತಿಮವಾಗಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ಸಂದೇಶ ಜನಸಮುದಾಯಕ್ಕೆ?
0: ವಿಶ್ವ ಯೋಗ ದಿನಾಚರಣೆಯ ದಿನ ಎಲ್ಲರೂ, ಸಾಮಾನ್ಯ ಜನರು ಸಹ ಒಂದು ಕಲಿರಿ. ಗ್ರಾಮಾಂತರ ಪ್ರದೇಶದ ಜನ, ನಮ್ಮ ರೈತರು ನೇಗಿಲು ಉಳ್ತರೋದು ಯೋಗನೇ, ಗುದ್ದಲಿ ಮಣ್ಣು ತೆಗೆಯೋದು ಯೋಗನೇ, ನಮ್ಮ ತಾಯಂದ್ರು, ನನ್ನ ಸಹೋದರಿಯರು ರಾಗಿ ಬೀಸೋದು, ರಾಗಿ ಕುಟ್ಟೋದು, ಇವೆಲ್ಲ ಯೋಗ ಇತ್ತು. ನೀರು ಸೇದೋದು ಯೋಗನೇ, ಆದರೆ ಇವೆಲ್ಲ ಬಿಟ್ಟಿರೋದ್ರಿಂದನೇ ರೋಗ ಬಂದಿದೆ. ಯೋಗ ಬೇಕು ಅಂತ ಅಂದ್ರೆ ಕಾಯಕ ಮಾಡಿ, ಯೋಗ ಮಾಡಿ, ಯೋಗ ಮಾಡ್ತಾ ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳಿ, ಎಲ್ರಿಗೂ ಒಳ್ಳೇದೇ ಆಗ್ತದೆ ಅನ್ನೋದನ್ನ ವಿಶ್ವ ಯೋಗ ದಿನಾಚರಣೆ ದಿನ ಎಲ್ಲರೂ ಬಹಳ ಗ್ರಾಮತ್ ಬರೀ ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲೂ ಪ್ರಾರಂಭ ಆಗಬೇಕು ಅನ್ನೋದೇ ನನ್ನ ಆಶಯ.
1: ಒಳ್ಳೆಯದು. ಡಾಕ್ಟರ್ ತ್ರಿನೇಂದ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಇದುವರೆಗೂ ವಿಶ್ವ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾವೇ ಪ್ರಯೋಗಶೀಲರಾಗಿ ಆರಂಭ ಮಾಡಿರುವಂತಹ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಇದನ್ನ ಪ್ರಚುರ ಪಡಿಸುವಲ್ಲಿ ನಿಮ್ಮ ಆಶ್ರಮ ಏನೆಲ್ಲ ಕೆಲಸಗಳನ್ನು ಮಾಡಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ತಮ್ಮ ಕೈಂಕರ್ಯ ಏನಿದೆ ಅದು ಯಶಸ್ವಿಯಾಗಲಿ, ಜಲಯೋಗ ವಿಶ್ವ ಮಟ್ಟವನ್ನು ಮುಟ್ಟಲಿ, ಜನ ಸಮುದಾಯವನ್ನು ಅಭಿವೃದ್ಧಿಪಡಿಸ್ಲಿ ಅನ್ನೋ ಒಂದು ಆಶಯ ನಾವು ಕೂಡ ಇಟ್ಕೋತೀವಿ. ತಾವು ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ, ಇಲ್ಲಿವರೆಗೂ ನಮ್ಮ ಜೊತೆ ಕೇಳುಗರ ಜೊತೆ ಮಾತಾಡಿದ್ದೀರಿ, ಇದಕ್ಕಾಗಿ ಮತ್ತೊಮ್ಮೆ ತಮಗೆ ವಂದನೆಗಳು, ಅಭಿನಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ನಿಜವಾಗಲೂ ನಾಡಿಗೆ ಅತ್ಯಂತ ಪ್ರಮುಖ ತಾಯಿ ಸ್ಥಾನ ಇದ್ದಂಗೆ, ನಮ್ಮೆಲ್ಲರಿಗೂ ಚಿಕ್ಕವರಿದ್ದಾಗ ರೇಡಿಯೋ ಅಂದರೆ ಆಕಾಶವಾಣಿನೇ ಕೇಳ್ತಾ ಇದ್ದು, ಇವತ್ತು ಅದನ್ನು ತುಂಬ ಪ್ರೀತಿಸ್ತಾ ಇದ್ದೆ. ಆಕಾಶವಾಣಿಯಲ್ಲೇ ಕುತ್ಕೊಂಡು ಆಕಾಶದ ಮಾತುಗಳನ್ನು ಹಾಡುವಂತ ಒಂದು ಸುಸಂದರ್ಭ ಬಂತಲ್ಲ ಅಂತೇಳಿ ನಾನು ತುಂಬ ಖುಷಿಯಾಗಿದೆ. ನಮ್ಮ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಂಗದರ್ ಅವರಿಂದ ಮಾಹಿತಿ.
3: ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನು ಘೋಷಿಸಿದೆ. ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದಿಸುವುದರಿಂದ ಮುಗಿದು ಹೋಗಲಾರದ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆಯಾಗುತ್ತದೆ ಮತ್ತು ಸೀಮಿತ ಹಾಗೂ

ಕುಗ್ಗಿದು ಹೋಗಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಈ ದೇಶದ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವುದು ಈ ಗುರಿಯನ್ನು ಸರ್ಕಾರ ಹೊಂದಿದೆ. ಫೆಬ್ರವರಿ 15, 2024 ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ 71,021 ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರತ್ಯೇಕವಾಗಿ ಮೀಸಲಿರಿಸಿದೆ. ಭಾರತದ ವಿವಿಧ ರಾಜ್ಯಗಳನ್ನೊಳಗೊಂಡಂತೆ ಕರ್ನಾಟಕದಲ್ಲಿಯೂ ಸಹ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಈ ಯೋಜನೆಯ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಸೂರ್ಯಘರ ಯೋಜನೆಗೆ ಹೇಗೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಈಗ ನಾವು ಗಮನಿಸೋಣ. ಈ ಯೋಜನೆಯ ಅಡಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ 60%ವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಸಬ್ಸಿಡಿ ಕುರಿತು ಇನ್ನೂ ವಿವರವಾಗಿ ಗಮನಿಸುವುದಾದರೆ 1 ಕೆವಿ ವಿದ್ಯುತ್ ಇಂದ 3 ಕೆವಿ ವಿದ್ಯುತ್ ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರ ಧನ ಸಹಾಯ ನೀಡಲಿದೆ. ಅಂದರೆ 1 ಕೆವಿ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ ಸಹಾಯಧನ, ಹಾಗೆಯೇ 2 ಕೆವಿ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ ಮುಂದುವರೆದು 3 ಕೆವಿ ಅಥವಾ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಗರಿಷ್ಠ 78,000 ರೂಪಾಯಿ ಸಹಾಯಧನ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ ಲಭ್ಯವಾಗಲಿದೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತನ್ನ ಮನೆಯ ಬಳಕೆಗೆ ಬೇಕಾಗುವ ವಿದ್ಯುತ್ ಅನ್ನು ತಾನೇ ಉತ್ಪಾದಿಸುವಲ್ಲಿ ಸ್ವಾವಲಂಬಿಯಾಗುತ್ತಾನೆ. ಇದರಿಂದ ಪ್ರತಿ ತಿಂಗಳು 300 ಯೂನಿಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದಿಸಬಹುದಲ್ಲದೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕವಾಗಿ 17,000 ರಿಂದ 18,000 ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಬಹುದಾಗಿದೆ. ಇನ್ನು ಸೂರ್ಯಘರ ಯೋಜನೆಯ ಅಗತ್ಯವೇನು ಎಂಬುದನ್ನು ಗಮನಿಸುವುದಾಗ ಭಾರತ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ರಾಷ್ಟ್ರವಾಗಿದ್ದು ಸೌರಶಕ್ತಿಯ ಬಳಕೆಯಲ್ಲಿ 5ನೇ ಸ್ಥಾನದಲ್ಲಿರುವುದು ಇಲ್ಲಿ ಗಮನಾರ್ಹ. ಕಳೆದ 9 ವರ್ಷದಲ್ಲಿ ದೇಶದ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. March 31, 2020 ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು 274.68 ಗಿಗಾವ್ಯಾಟ್ ತಲುಪಿದ್ದು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ರಾಷ್ಟ್ರಗಳಿಗಿಂತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಈ ಹಿಂದೆಯೇ ತಜ್ಞರು ಇದನ್ನು ಘೋಷಿಸಿದ್ದರು. ಹೀಗಾಗಿ ಸೂರ್ಯಘರ ಯೋಜನೆಯ ಮೂಲಕ ಸೌರ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಉದ್ದೇಶಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಮತ್ತು ಬಳಕೆ ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದ ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನೆಯನ್ನು ಈ ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ಪಡೆಯಬಹುದಾಗಿದೆ. ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಈ ಯೋಜನೆಯ ಪ್ರಯೋಜನೆಯನ್ನು ಪಡೆಯಬಹುದಾಗಿದ್ದು ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಬಯಲುಸೀಮೆ ಜಿಲ್ಲೆಗಳೆಂದೇ ಪ್ರಖ್ಯಾತಿಯಾದ ಪಶ್ಚಿಮ ಜಿಲ್ಲೆಗಳಲ್ಲಿ ವರ್ಷದುದ್ದಕ್ಕೂ ಅತ್ಯಧಿಕ ಪ್ರಮಾಣದಲ್ಲಿ ಬಿಸಿಲು ಇರುವುದರಿಂದ ಈ ಯೋಜನೆಗೆ ಇಂತಹ ಜಿಲ್ಲೆಗಳು ಹೇಳಿ ಮಾಡಿಸದ ಪ್ರದೇಶಗಳೆಂದು ಎಲ್ಲರ ಅಭಿಪ್ರಾಯ. ಇನ್ನು ಸೂರ್ಯಘರ ಯೋಜನೆಯ ಪ್ರಯೋಜನಗಳೇನೆಂಬುದನ್ನು ಗಮನಿಸಿದಾಗ ನಮಗೆ ಕೆಲವು ಅಂಶಗಳು ಇಲ್ಲಿ ವೇದ್ಯವಾಗುತ್ತವೆ. ಮೊದಲನೆಯದಾಗಿ ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಹೆಚ್ಚುವರಿಯಾಗಿ 300 ಗಿಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಮನೆಯ ಸದಸ್ಯರು ತಮ್ಮ ಮಾಸಿಕ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಬಹುದಾಗಿದೆ. ಈ ಯೋಜನೆಯಿಂದ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆಯ ವಲಯಗಳಲ್ಲಿ ಅಂದಾಜು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಇದಲ್ಲದೆ ಇದರಿಂದ ರಾಜ್ಯಕ್ಕೂ ಸಹ ವಿದ್ಯುತ್ ಉತ್ಪಾದನೆಯ ಮೇಲಿನ ವೆಚ್ಚ ವಾರ್ಷಿಕವಾಗಿ 75,000 ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಸೂರ್ಯಘರ ಯೋಜನೆಯಲ್ಲಿ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅವರಿಗೆ ಅದು ಮರಳಲಿದೆ. 20 ವರ್ಷಗಳವರೆಗೆ ನಿರಂತರವಾಗಿ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ. ತಮ್ಮ ಮನೆಯಲ್ಲಿ ಉತ್ಪಾದಿಸಲಾದ ಈ ವಿದ್ಯುತ್ ಅಲ್ಲಿ ಅಳವಡಿಸಲಾದ ಬ್ಯಾಟರಿಯಲ್ಲಿ ಸಂಗ್ರಹವಾಗಲಿದ್ದು ಅದನ್ನು ಜೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಸಂಸ್ಥೆಗಳಿಗೆ ಮಾರಾಟ ಮಾಡುವ ಮೂಲಕ ಹಣವನ್ನೂ ಸಹ ಫಲಾನುಭವಿಗಳು ಇಲ್ಲಿ ಗಳಿಸಬಹುದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಬಿಡುಗಡೆಯಾಗುವ ಇಂಗಾಲವನ್ನೊಳಗೊಂಡಂತೆ ಅನೇಕ ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು

0: ಮಾಲಿನ್ಯ ಕೂಡ ನಿಯಂತ್ರಣವಾಗುವ ಸಾಧ್ಯತೆ ಇದೆ. ಮುಂದುವರೆದು ವಿದ್ಯುತ್ ಸಂಪರ್ಕವೇ ಇಲ್ಲದ ಪ್ರದೇಶಗಳಿಗೂ ಸಹ ಸೌರ ವಿದ್ಯುತ್ ಯೋಜನೆಯನ್ನು ತಲುಪಿಸಬಹುದು. ಹಾಗಾಗಿ ಎಲ್ಲಾ ಪ್ರದೇಶಗಳಲ್ಲಿಯೂ ನಿರಂತರವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡಬಹುದಾದ ಇದೊಂದು ಸ್ವಾವಲಂಬಿಯ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದನ್ನು ಪ್ರೋತ್ಸಾಹಿಸಲು ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ಮಾದರಿ ಸೌರ ಗ್ರಾಮವನ್ನು ನಿರ್ಮಾಣ ಮಾಡಲು ಮುಂದಾಗಿರುವುದು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಮತ್ತೆ ಅದನ್ನು ಹೇಗೆ ಆ ಫಲವನ್ನು ಗಳಿಸಬಹುದೆಂದು ಪ್ರಶ್ನಿಸಿದಾಗ, ಫಲಾನುಭವಿಯು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕು ಮತ್ತು ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸಾಕಷ್ಟು ಸೂಕ್ತವಾದ ಜಾಗ ಇರಬೇಕು. ಮನೆಯಲ್ಲಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಪೂರೈಕೆಯ ಸಂಪರ್ಕ ಕೂಡ ಇರಬೇಕು. ಆ ಮನೆಯ ಸದಸ್ಯರು ಈ ಮೊದಲು ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆದುಕೊಂಡಿರಬಾರದು. ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗೆ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಗಳು 7% ಬಡ್ಡಿಯೊಂದಿಗೆ ಮೇಲಾಧಾರ ರಹಿತ ಸಾಲದ ಉತ್ಪನ್ನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲುವ ಪ್ರಕ್ರಿಯೆ ಹೇಗೆ ಮತ್ತು ಇದರ ಫಲವನ್ನು ಪಡೆಯುವುದು ಹೇಗೆ ಎಂಬುದನ್ನು ಇಲ್ಲಿ ನಾವು 9 ಹಂತಗಳ ಮೂಲಕ ಇದನ್ನು ಅರಿತುಕೊಳ್ಳಬಹುದಾಗಿದೆ. ಹಂತ 1, ಅಧಿಕೃತ ಜಾಲತಾಣ https://www.pmsurvagher.gov.in ಇದಕ್ಕೆ ಭೇಟಿ ನೀಡಬೇಕು. ನೋಂದಣಿಯ ವೇಳೆ ಮಾಹಿತಿಗಳನ್ನು ವಿವರವಾಗಿ ಒದಗಿಸತಕ್ಕದ್ದು. ಮೊದಲು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ, ನಂತರ ನಿಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯ ಹೆಸರನ್ನು ಆಯ್ಕೆ ಮಾಡಿ, ಮುಂದುವರೆದು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದ ಗ್ರಾಹಕ ಸಂಖ್ಯೆಯನ್ನು ಪೂರ್ಣವಾಗಿ ನಮೂದಿಸಬೇಕು. ನೆಟ್ ಮತ್ತು ವಾಟ್ಸಪ್ ಹೊಂದಿರುವ ನಿಮ್ಮ ಮೊಬೈಲ್ ಫೋನಿನ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮುಂದುವರೆದು ಪೋರ್ಟಲ್ನಲ್ಲಿ ತಿಳಿಸಿರುವ ಸೂಚನೆಗಳನ್ನು ಕ್ರಮಬದ್ಧವಾಗಿ ಸ್ಪಷ್ಟವಾಗಿ ಅನುಸರಿಸಬೇಕು. 3ನೇ ಹಂತದಲ್ಲಿ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು. 4ನೇ ಹಂತದಲ್ಲಿ ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಸಲು ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. 5ನೇ ಹಂತದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಕಡ್ಡಾಯ. 6ನೇ ಹಂತದಲ್ಲಿ ವಿದ್ಯುತ್ ಸರಬರಾಜು ಸಂಸ್ಥೆಯಿಂದ ಕಾರ್ಯಸಾಧ್ಯತೆಯ ಅನುಮೋದನೆಗಾಗಿ ಕಾಯಿರಿ. ಮುಂದುವರೆದು ನೀವು ಕಾರ್ಯಸಾಧ್ಯತೆಯ ಅನುಮೋದನೆಯನ್ನು ಪಡೆದ ನಂತರ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಸಂಸ್ಥೆಯ ನೋಂದಾಯಿತ ಮಾರಾಟಗಾರರು ಬಂದು ಘಟಕವನ್ನು ಅಳವಡಿಸುತ್ತಾರೆ. ನೆಟ್ ಮೀಟರ್ ಅಳವಡಿಕೆಯ ಬಳಿಕ ವಿದ್ಯುತ್ ವಿತರಣಾ ಸಂಸ್ಥೆಯವರು ನಿಮ್ಮ ಮನೆಗೆ ಖುದ್ದಾಗಿ ಭೇಟಿ ನೀಡಿ ತಪಾಸಣೆ ಮಾಡುತ್ತಾರೆ. ಅದಾದ ನಂತರ ಅಧಿಕಾರಿಗಳು ನಿಮಗೆ ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ಒದಗಿಸಲಾಗುತ್ತದೆ. 9ನೇ ಹಂತದಲ್ಲಿ 1ನೇ ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದ ಬಳಿಕ ಬ್ಯಾಂಕ್ ವಿವರ ಪೋರ್ಟಲ್ ಮೂಲಕ ಸಲ್ಲಿಸಬೇಕು. ಇದಾದ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಬಂದು ಜಮಾ ಆಗುತ್ತದೆ. ಈ ವಿವರಗಳನ್ನು ಚಾಚೂ ತಪ್ಪದೆ ಪ್ರತಿಯೊಬ್ಬ ಫಲಾನುಭವಿಯಾಗ ಬಯಸುವ ಗ್ರಾಹಕರು ಕೂಡ ಅನುಸರಿಸಲು ಈ ಮೂಲಕ ವಿನಂತಿಸಲಾಗಿದೆ. ಈ ಯೋಜನೆಯ ಮೂಲಕ ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮನೆ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿರುವುದು ಇದೊಂದು ಸ್ವಸ್ಥ ಅಭಿವೃದ್ಧಿಯ ಮಾದರಿ ಯೋಜನೆಯಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ.
1: ಇದುವರೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಾಂಗಧರ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ.

0: ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಲಿರುವ ಚೀತಾಗಳನ್ನು ಕಾಡಿಗೆ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಭೇಟಿ ಸಮಯದಲ್ಲಿ ರಾಷ್ಟಪತಿಯವರು ಉದ್ಯಾನವನದ ಚಿರತೆ ನಿರ್ವಹಣಾ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ವೇಳೆ ಯೋಜನೆಯ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದ ಮೊದಲ ಚೀತಾಗಳ ತಾಣವಾದ ಕುನೋ ಉದ್ಯಾನವನದಲ್ಲಿ ಈ ಪ್ರಭೇದಗಳಿಗೆ ಸೂಕ್ತವಾದ ಆವಾಸ ಸ್ಥಾನ, ಸಾಕಷ್ಟು ಬೇಟೆಗೆ ಅವಕಾಶ ಮತ್ತು ಮಾನವ ಅಡಚಣೆಯನ್ನು ಕಡಿಮೆ ಮಾಡಲು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ ಆರಂಭಿಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಮಂಗೋಲಿಯಾ ತಲುಪಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ವಿಶೇಷ ಪಾಲುದಾರಿಕೆಯನ್ನು ಮುನ್ನಡೆಸಲು ಫಲಪ್ರದ ಮಾತುಕತೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಮಂಗೋಲಿಯಾ ವಿದೇಶಾಂಗ ಸಚಿವ ಬಿ ಬ್ಯಾಟ್ಸೆಟ್ಸೆಗ್ ಸೇರಿದಂತೆ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಡಾ ಎಸ್ ಜೈಶಂಕರ್ ಅವರು ಈ ತಿಂಗಳ 24 ಮತ್ತು 25ರಂದು ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಜೋ ಹ್ಯೂನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಜೆಜುವಿನಲ್ಲಿ ಇದೇ ಗುರುವಾರ ಶಾಂತಿ ಮತ್ತು ಸಮೃದ್ಧಿಗಾಗಿ ಜೆಜು ವೇದಿಕೆಯಲ್ಲಿ ಸಚಿವರು ಪ್ರಮುಖ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸಂಸದ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಕಾರ್ಯತಂತ್ರದ ಗಡಿ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಸ್ಯೆಗಳನ್ನು ಪರಿಶೀಲಿಸಲು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ 4 ದಿನಗಳ ಅಧ್ಯಯನ ಭೇಟಿ ಪ್ರಾರಂಭಿಸಿದೆ. ಗಡಿ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತಾ ಪರಿಸ್ಥಿತಿ ಕುರಿತು ನೇರ ಒಳನೋಟಗಳನ್ನು ಪಡೆಯಲು ಸಮಿತಿಯು ಇದೇ 25ರವರೆಗೆ ಜಮ್ಮು ಕಾಶ್ಮೀರ, ಕಾರ್ಗಿಲ್ ಮತ್ತು ಲೇಹ್ಗೆ ಭೇಟಿ ನೀಡಲಿದೆ. ಭಾರತದ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಿಂಧು ಜಲ ಒಪ್ಪಂದ ರದ್ದು, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದನೆಯಿಂದ ಉಂಟಾಗುವ ಬೆದರಿಕೆಯನ್ನು ಸಮಿತಿ ಪರಿಶೀಲಿಸುತ್ತಿದೆ. ಅಲ್ಲದೆ ಭಾರತ ಚೀನಾ ಸಂಬಂಧಗಳು ಮತ್ತು ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ ಪರಿಸ್ಥಿತಿಯ ಮೇಲೂ ಕೇಂದ್ರೀಕರಿಸಲಿದೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಭೆಯು 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸುತ್ತದೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಎದುರಾಗುತ್ತಿರುವ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಕುರಿತು ಚರ್ಚೆಗಳು ಗಮನಹರಿಸಲಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26ರಂದು ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆ ಕುರಿತು ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಗಳ ಕುರಿತು ಗಮನ ಕೇಂದ್ರೀಕರಿಸಲಿವೆ. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಸಮಗ್ರ ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಈ ಸಭೆ ಭಾರತಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ. 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಿನ್ನೆ ಸಂಪನ್ನಗೊಂಡಿತು. ಪೋಲೆಂಡ್ನ ಸಾಕ್ಷ್ಯಚಿತ್ರ ಸಿಲ್ವರ್ ಅಂತಾರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕಾಂಚ್ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಮಾಯಾಸ್ ಸಾಂಗ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಅಂಡರ್ ದಿ ಸ್ನೋ ಸಿಲ್ವರ್ ಕಾಂಚ್ ಪ್ರಶಸ್ತಿ ಪಡೆದಿವೆ. ರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಅಂಗಾಳಮ್ಮನ್ ಕೋವಿಲ್ ಸ್ಟ್ರೀಟ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಸ್ಮಾಲ್ ಕ್ಲೌಡ್ಸ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ವಾಯ್ ಸಿಲ್ವರ್ ಕಾಂಚ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸೆರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ದು ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟೀಯ ಹೆದ್ದಾರಿ 27 ಜಲಪೈಗುರಿ ಜಿಲ್ಲೆ ಜಲದಬರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿದೆ. ಮೃತರಲ್ಲಿ 2 ಮಹಿಳೆಯರು ಮತ್ತು 1 ಮಗು ಸೇರಿದ್ದಾರೆ. ಘಟನೆಯಲ್ಲಿ 25 ಪ್ರಯಾಣಿಕರು ಗಾಯಗೊಂಡಿದ್ದು ಜಲಪೈಗುರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 32 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಉತ್ತರ ಬಂಗಾಳ ರಾಜ್ಯ ಸಾರಿಗೆ ನಿಗಮದ ಬಸ್ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ ಇಂಧನ ಕೇಂದ್ರಗಳಲ್ಲಿ ಒಂದಾದ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಬರ್ಜಾನ್ ಅನಿಲ ಪೂರೈಕೆ ಸೌಲಭ್ಯದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಸ್ಫೋಟದ ಕಾರಣದ ಬಗ್ಗೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ. ತುರ್ತು ಮತ್ತು ಭದ್ರತಾ ತಂಡಗಳು ಸ್ಥಳದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ ಜಯ ಸಾಧಿಸಿತು. ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ಪಂದ್ಯಾವಳಿಯಲ್ಲಿ ತಮ್ಮ ಮೊದಲ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಈಜಿಪ್ಟ್ ಜಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಜೆಕಿಯಾ ದೇಶದಲ್ಲಿ ನಡೆದ 56 ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವಲಿನಾ ಬೊರ್ಗೊಹೈನ್, 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 51 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಚೌಧರಿ ಹಾಗೂ 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಚಿನ್ನದ ಪದಕಗಳನ್ನು ಗೆದ್ದರು. 65 ಕೆಜಿ ವಿಭಾಗದಲ್ಲಿ ಪರ್ವಿನಾ ಹುಡಾ ಬೆಳ್ಳಿ ಪದಕಕ್ಕೆ ಪಾತ್ರರಾದರು. ಪುರುಷರ 55 ಕೆಜಿ ವಿಭಾಗದಲ್ಲಿ ಜದುಮಣಿ ಸಿಂಗ್, 60 ಕೆಜಿ ವಿಭಾಗದಲ್ಲಿ ಸಚಿನ್, 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಹಾಗೂ 90 ಕೆಜಿಗಿಂತ ಹೆಚ್ಚಿನ ವಿಭಾಗದಲ್ಲಿ ನರೇಂದರ್ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದು 102.6 ಮೆಗಾಹೆರ್ಟ್ಸ್ಗಳು. ಸಮಯ 1:20:22. ಇದೀಗ ಕಾರ್ಯಕ್ರಮ ಉಲ್ಲಾಸ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನೀವು ಭಾವಗೀತೆಯನ್ನು ಕೇಳ್ತೀರಿ, ಕರುಣಾಳ ಬಾಬೆಳಕೆ ಹಾಗೂ ಆರೋಗ್ಯ ಬಿಂದು ಸಹ ಪ್ರಸಾರವಾಗುತ್ತೆ. ಇಂದಿನ ಭಾವಗೀತೆಗಳು ಸಂತ

ಸ್ನೇಹಿತರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ ಶರೀಫರ ರಚನೆಯ ಭಾವಗೀತೆಯನ್ನು ಕೇಳ್ತಾ ಇದ್ರಿ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ಯಾಕೆ ಕೇಳಲಿಲ್ಲ ಅಂತ ಅನ್ಕೊಂಡ್ರ, ಓಕೆ, ಪ್ರಶ್ನೆಯನ್ನು ಈಗ ಕೇಳ್ತಾ ಇದ್ದೀನಿ. ಆಧುನಿಕ ಮುದ್ರಣ ತಂತ್ರಜ್ಞಾನದ ಪಿತಾಮಹ ಯಾರು? ಆಧುನಿಕ ಮುದ್ರಣ ತಂತ್ರಜ್ಞಾನದ ಪಿತಾಮಹ ಯಾರು? ಉತ್ತರವನ್ನು ಕಳಿಸಿಕೊಡಿ ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆಗೆ 9448640273. ಈ ಸಂಖ್ಯೆಗೆ ಇನ್ನೂ ಒಂದು ಹಾಡಿನ ಕಾಲಾವಕಾಶ ಇದೆ, ಉತ್ತರವನ್ನು ಕಳಿಸಿಕೊಡಿ. ಪ್ರಶ್ನೆ ಮತ್ತೊಮ್ಮೆ, ಆಧುನಿಕ ಮುದ್ರಣ ತಂತ್ರಜ್ಞಾನದ ಪಿತಾಮಹ ಯಾರು? ಓಕೆ, ಮತ್ತೊಂದು ಭಾವಗೀತೆಯನ್ನು ಕೇಳಿ ಬರೋಣ ಕಸ್ತೂರಿ ಶಂಕರ್ ಅವರ ಸ್ವರದಲ್ಲಿ.

0: ಕೇಳಿದ್ರೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ನಿಮ್ಮ ಉತ್ತರದ ಸಂದೇಶವನ್ನು ನಾನು ತೆಗೆದುಕೊಳ್ತೀನಿ. ಈಗ ಕೇಳಿ ಬರೋಣ ಕರುಣಾಳು ಬಾಬೆಳಕೆ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಈ ಕಥೆ ಮಾಸ್ತಿಯವರ ನವರಾತ್ರಿ ಕಥೆಗಳಲ್ಲಿ ಬರುವಂತಹ ಪ್ರಸಂಗ. ತಾವು ದಯವಿಟ್ಟು ಓದಬೇಕು. ಮಾಸ್ತಿಯವರ ನವರಾತ್ರಿ ಕಥೆಗಳು ಅದ್ಭುತ ಕಥೆಗಳು, ಸಣ್ಣ ಸಣ್ಣ ಕಥೆಗಳು, ಬಹಳ ಶ್ರಮ ಬೇಕಾಗಿಲ್ಲ ಓದೋದಕ್ಕೆ. ಆ ಒಂದು ಕಥೆಯಲ್ಲಿ ಮೇಲ್ಕೋಟೆ ದೇವಸ್ಥಾನದಲ್ಲಿ ದೇವರ ಪೂಜೆಗೆ ಅಂತ ಇಬ್ಬರು ಅರ್ಚಕರು ಇದ್ದರಂತೆ. ಹಿರಿಯ ಅರ್ಚಕರು ದೊಡ್ಡ ವಿದ್ವಾಂಸರು, ಶ್ರುತಿ ಸ್ಮೃತಿ ಪುರಾಣ ಆಳವಾಗಿ ಅಧ್ಯಯನ ಮಾಡಿದ್ದಾರೆ, ಶಾಸ್ತ್ರೋಕ್ತವಾಗಿ ಪೂಜೆ ಕಲ್ತಿದ್ದಾರೆ. ಅವ್ರ ಬಗ್ಗೆ ಎಲ್ಲರೂ ಗೌರವ ವಿಶ್ವಾಸ ಪ್ರೀತಿ ಎಲ್ಲ ಇತ್ತು. ಇನ್ನೊಬ್ಬರು ಇದ್ದಾರಲ್ಲ ಕಿರಿಯ ಆಚಾರ್ಯರು ಅಂತ, ಅವ್ರ ವಿಷಯ ಹಂಗಲ್ಲ. ಅವರು ಅಷ್ಟು ಶಾಸ್ತ್ರಗಳನ್ನು ಗಟ್ಟಿಯಾಗಿ ಓದ್ಕೊಂಡಿದ್ದಾರೆ ಅಂತ ಅನಿಸ್ಲಿಲ್ಲ. ಅದು ಅಲ್ಲದೆ ಅವರು ಉಚ್ಚಾರ ಸ್ಪಷ್ಟ ಇಲ್ಲ, ಅಲ್ಲರ ಮಂತ್ರ ತಪ್ತಾರೆ. ಕೇಳೋಕೆ ಬಂದವ್ರು ಎಷ್ಟೋ ಜನಕ್ಕೆ ಮಂತ್ರ ಬರ್ತದಲ್ಲ, ಅವ್ರು ಕೂಡ ಅನ್ನೋರು ಈ ಕಿರಿಯ ಆಚಾರ ತಪ್ಪಂತಾರೆ ಮಂತ್ರ ತಪ್ಪಂತಾರೆ ಅಂತ. ಹೀಗಾಗಿ ಬಹಳಷ್ಟು ಜನ ಹಿರಿ ಮಂದಿಗೆ ಮಡಿ ಮಂದಿಗೆ ಭಕ್ತರಿಗೆ ಅಸಮಾಧಾನ ಇತ್ತು ಇವ್ರ ಬಗ್ಗೆ. ಪೂಜೆ ಮಾಡುವ ವಿಧಾನದಲ್ಲೂ ಅಲ್ಲಲ್ಲಿ ತಪ್ಪಾಗ್ತಿರೋದನ್ನು ಭಕ್ತರು ಕಂಡಿದ್ರು. ಹಾಗೆ ನೋಡಿದ್ರೆ ಕಿರಿಯ ಆಚಾರ್ಯರು ದಿನ ಏನು ಪೂಜೆ ಮಾಡ್ತಿರ್ಲಿಲ್ಲ. ಹಿರಿಯ ಆಚಾರ್ಯರು ಕೆಲಸದ ಮೇಲೆ ಹೊರಗಡೆ ಹೋದಾಗಲೋ ಸ್ವಂತದ ಕೆಲಸಕ್ಕೆ ದೇವಸ್ಥಾನಕ್ಕೆ ಬರದೇ ಇದ್ದಾಗ ಕಿರಿಯ ಆಚಾರ ಹೋಗಿ ಸೇವೆ ಮಾಡ್ತಿದ್ರು. ಕೆಲವೊಂದು ಜನ ಭಕ್ತರು ಹೋಗಿ ಗುರುಗಳಿಗೆ ದೂರು ಕೊಟ್ರಂತೆ, ಶ್ರೀಮಠದ ಗುರುಗಳಿಗೆ ಸ್ವಾಮಿಗಳಿಗೆ, ಈ ಸ್ವಾಮಿ ಇಂಥವ್ರು ಇದ್ದಾರೆ, ಹಿರಿಯ ಆಚಾರ್ಯನೋ ಚೆನ್ನಾಗಿ ಮಾಡ್ತಾರೆ, ಈ ಕಿರಿಯ ಆಚಾರ್ಯದ ಅಪಚಾರ ಆಗಿ ಹೋಗ್ತಾ ಇದೆ, ಮಂತ್ರ ತಪ್ತಾರೆ, ಪೂಜೆ ಸರಿ ಮಾಡಲ್ಲ, ಅವ್ನು ದಯವಿಟ್ಟು ಬದಲಾಯಿಸ್ಬಿಡಿ ಅಂತ ಕೇಳ್ಕೊಂಡ್ರಂತೆ. ಸ್ವಾಮಿಗಳು ಎಲ್ಲ ಕೇಳ್ಕೊಂಡು ಆಯ್ತಪ್ಪ ನಾನು ನೋಡ್ಕೋತೀನಿ, ಸರಿಯಾದ ಸಮಯದಲ್ಲಿ ಅದಕ್ಕೇನು ಮಾಡಬೇಕೋ ಮಾಡ್ತೀನಿ ಅಂದರು. ಒಂದ್ಸಲ ಹಿರಿಯ ಆಚಾರ್ಯ ಇಲ್ಲದೇ ಇದ್ದಾಗ ಕಿರಿಯ ಆಚಾರ್ಯ ಪೂಜೆ ಬಂದಿದ್ದಾರೆ. ಆಗ ಸ್ವಾಮಿಗಳು ಬಂದರು, ಅವ್ರೇನು ಮಾಡೋದು ಯಾರಿಗೂ ಹೇಳಬೇಡಿ ಅಂಥೇಳಿ ಒಂದು ಕಂಬದ ಹಿಂದೆ ಕೂತ್ಕೊಂಡ್ರು ಪೂಜೆ ನೋಡಬೇಕು ಅಂತ. ಈ ಕಿರಿಯ ಆಚಾರ್ಯ ಏನು ಮಾಡಿದ್ರು, ಗರ್ಭಗುಡಿಗೆ ಹೋಗಿ ವಿಗ್ರಹದ ಮೇಲೆ ಇದ್ದಂಥ ಹೂವು ಹಾರ ಅಲಂಕಾರ ಎಲ್ಲ ತೆಗೆದು ಅಭಿಷೇಕ ಮಾಡೋಕೆ ಶುರು ಮಾಡಿದರು. ಹೇಳು ವಿಷ್ಣು ಸಹಸ್ರನಾಮ ಹೇಳ್ತಾ ಅಭಿಷೇಕ ಮಾಡ್ತಾ ಇದ್ರು. ಅವರಿಗೆ ಮಂತ್ರ ಸರಿಯಾಗಿ ಬರೋಲ್ಲ, ತಪ್ತದೆ ಅಲ್ಲಲ್ಲಿ. ಈ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಸಾಲಿದೆ, ವತ್ಸರೋ ವತ್ಸಲೋ ವತ್ಸಿ ಅನ್ನೋದಿದೆ. ಅದನ್ನು ಅವರು ಪಾಪ ಸರಿಯಾಗಿ ಅಂದೇನೆ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತಿದ್ರು. ವತ್ಸರೋ ವತ್ಸಲೋ ವತ್ಸಿ ಅನ್ನೋದ್ರ ಬದಲು ಹೊಚ್ಚಾಳೋ ಹುಚ್ಚಳೋ ಹುಚ್ಚಿ ಅಂತ ರಾಗವಾಗಿ ಹೇಳ್ಕೊಂಡು ನೀರು ಹಾಕ್ತಾ ಇದ್ರು. ಹಾಕೋದಷ್ಟೇ ಅಲ್ಲ, ಅವ್ರ ಕಣ್ಣಲ್ಲಿ ದಳ ದಳದ ನೀರು ಇಳಿತಿತ್ತು, ಅಳತಿದ್ರಂತೆ. ಸ್ವಾಮಿಗಳು ನೋಡಿದ್ರು ಪೂಜೆ ಎಲ್ಲ ಆಯ್ತು. ಆಚಾರ್ಯ ಗೊತ್ತಿಲ್ಲ ಪಾಪ ಅದು ಅಭಿಷೇಕ ಮಾಡೋದು ನೋಡ್ತಾ ಎಲ್ಲ ಮುಗಿಸಿದ್ರು. ಪೂಜೆ ಮಾಡಿ ಅಲಂಕಾರ ಮಾಡಿ ಹೊರಗಡೆ ಬಂದರು. ನೋಡ್ತಾರೆ ಎದುರಿಗೆ ಸ್ವಾಮಿಗಳು ಕೂತಿದ್ದಾರೆ. ಗಾಬರಿ ಆಗ್ಬಿಡ್ತು. ಎಲ್ಲ ಇಟ್ಟು ದೀರ್ಘದಂಡ ಪ್ರಣಾಮ ಮಾಡಿ ನಿಂತ್ಕೊಂಡು ಕೈ ಕಟ್ಕೊಂಡ್ರು. ಸ್ವಾಮಿಗಳು ಕೇಳಿದ್ರಂತ ಆಶೀರ್ವಾದ ಮಾಡಿ, ಆಚಾರ್ಯರೇ ಒಂದು ಪ್ರಶ್ನೆ ಕೇಳಬೇಕು ನಾನು ನಿಮಗೆ, ನೀವು ಅಭಿಷೇಕ ಮಾಡುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿತ್ತಲ್ಲ, ಯಾಕೆ ಯಾಕೆ ಕಣ್ಣಲ್ಲಿ ನೀರು ಬಂದು ದುಃಖ ಯಾಕಾಯ್ತು ನಿಮಗೆ ಅಂತ. ಅವು ಆಚಾರ್ಯ ಕೈ ಬುಕ್ಕೊಂಡು ಹೇಳಿದಂತೆ, ಸ್ವಾಮಿ ನನ್ನ ದಿನಾ ಸಂಕಟ ಆಗತ್ತೆ ಅಭಿಷೇಕ ಮಾಡುವಾಗ. ಯಾಕೆ? ಆ ಶ್ರೀಮನ್ನಾರಾಯಣ ಹಾಲಿನ ಸಮುದ್ರದ ಮೇಲೆ ಮಲಗಿದ್ದಾನೆ. ಅವನು ನೋಡಿ ಮೈ ಮೇಲೆ ಬಟ್ಟೆ ಸರಿಯಾಗಿಲ್ಲ, ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಎಲ್ಲಿ ಮಲ್ಕೊಂಡಿದ್ದಾನೆ ಸ್ವಾಮಿ? ಅವನು ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ಮೊದಲೇ ತಂಪದ ಹಾವು, ಹಾಲಿನ ಸಮುದ್ರ ಅದು ತಂಪೆ. ಅವನ ಕಾಲಿನ ಹತ್ರ ಕೂತಿದ್ದಾಳ ಲಕ್ಷ್ಮಿ, ಆಕೆಗೆ ಸ್ವಲ್ಪ ಜವಾಬ್ದಾರಿ ಇದ್ದಂಗಿಲ್ಲ. ಆಕೆಗೆ ಹೊಚ್ಚಬೇಕು ಹೊಚ್ಚಬಾರ್ದು, ಅವನಿಗೆ ಸುಮ್ಮನೆ ಕೂತಾಳ ಕಣ್ಣು ಮುಚ್ಕೊಂಡು. ಅದಕ್ಕೆ ಆ ಮಂತ್ರ ಅನ್ನುವಾಗ ಹೊಚ್ಚಾಳೋ ಹೊಚ್ಚ

0: ಹುಚ್ಚಿ ಅಂತೀನಿ. ಹುಚ್ಚಿ ಕೂತಿದ್ದಾಳ ಅಲ್ಲಿ ಕಾಲ್ ಹತ್ರ, ಹೊಚ್ಚಬಾರ್ದ, ಹೊಚ್ಚಿದ್ದಾಳೋ ಇಲ್ಲೋ, ನನಗೆ ಬಹಳ ಕಷ್ಟ ಆಗುತ್ತೆ ಸ್ವಾಮಿ, ಅದ್ರ ಮ್ಯಾಲೆ ನೀರು ಹಾಕ್ತಿದ್ದೀನಿ ನಾನು, ಚಳಿ ಆಗಲ್ವಾ ದೇವರಿಗೆ, ಎಷ್ಟು ಕಷ್ಟ ಪಾಪ ಆತನಿಗೆ ಅಂತ ದುಃಖ ಆಗಿ ಅಳು ಬರ್ತದೆ ಅಂದ್ರಂತ. ಆಗ ಶ್ರೀಗಳು ಹೇಳಿದ್ರಂತೆ, ನೀನು ಹೋಗಪ್ಪ ಅಂತ ಕಳಿಸಿ, ಆ ಭಕ್ತರಿದ್ರಲ್ಲ ಯಾರು ದೂರ ಕೊಟ್ಟಿದ್ರಲ್ಲ ಇವ್ರು ತೆಗೆದಾಕಿ ಇವ್ರನ್ನ ಅಂತ ಅವ್ರು ಹೇಳಿದ್ರಂತೆ. ತಪ್ಪು ತಿಳ್ಕೊಬೇಡಿ, ಈ ಕಿರಿಯ ಆಚಾರ್ಯರ ಪೂಜೆ ಭಗವಂತನಿಗೆ ನೇರವಾಗಿ ತಲುಪಿದೆ, ಹಿರಿಯ ಆಚಾರ್ಯದ ಗೊತ್ತಿಲ್ಲ. ಭಗವಂತನಿಗೆ ಮಂತ್ರಗಳ ಆಡಂಬರ ಬೇಕಾಗಿಲ್ಲ, ಭಾಷೆ ಬೇಕಾಗಿಲ್ಲ, ಉಚ್ಚಾರಣೆ ಬೇಕಾಗಿಲ್ಲ, ಆ ಮಂತ್ರಗಳ ಹಿಂದಿರುವಂಥ ಭಾವನೆ ಇದೆಯಲ್ಲ, ಸರ್ವಾರ್ಪಣ ಭಾವ ಇದೆಯಲ್ಲ, ಅದು ಮುಖ್ಯ. ಮಂತ್ರಗಳನ್ನು ಗಿಳಿ ಮಾಡುತ್ತೆ, ಟೇಪ್ ರೆಕಾರ್ಡರ್ ಮಾಡುತ್ತೆ, ಹಾಕಿಟ್ಕೋಬಹುದು ನೀವು, ಆದರೆ ಹಿಂದಿನ ಆರ್ತತೆ ಇದೆಯಲ್ಲ, ಅದು ಸಹೃದಯರಿಗೆ ಮಾತ್ರ ಸಾಧ್ಯ. ಈ ಆಚಾರ ಮಾಡಿದ ಪೂಜೆ ಭಗವಂತನಿಗೆ ಒಪ್ಪಿಗೆ ಆಯ್ತು. ಯಾಕಂದ್ರೆ ಭಗವಂತ ಕಲ್ಲಿನ ವಿಗ್ರಹ ಅಂತ ಅನಿಸ್ತಾ ಇಲ್ಲ ಆತನಿಗೆ, ಪಾಪ ಥಂಡಿ ಆಗ್ತದೆ, ಅವನು ಚಳಿ ಆಗ್ತದೆ, ಲಕ್ಷ್ಮೀ ಬಗ್ಗೆ ಕೋಪ ಇದೆ, ಅಯ್ಯೋ ಅಲ್ಲೇ ಕೂತಿದ್ದಾಳೆ, ಕಣ್ಣು ಮುಚ್ಚಿಕೊಂಡು ಹೊಚ್ಚಬಾರದೆ ಒಂದು, ಪಾಪ ಚಳಿ ಆಗಲ್ವ ಅವನಿಗೆ, ಅದು ಬದುಕಿದಂಥ ಜೀವಂತ ಚೈತನ್ಯ ಅಂತ ಭಾವಿಸಿದ್ದಾರೆ ನಿಮ್ಮ ಆಚಾರ್ಯರು. ಆದ್ದರಿಂದ ಆಚಾರ್ಯರ ಭಕ್ತಿ ಅವರ ಪೂಜೆ ಭಗವಂತನಿಗೆ ಒಪ್ಪತೆ ಹೊರತಾಗಿ ಮಂತ್ರ ಒಪ್ಪೋದಿಲ್ಲ ಅವನಿಗೆ. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ನಮ್ಮ ಹೃದಯದ ಭಾವನೆಗಳು ಭಗವಂತನನ್ನು ಮುಟ್ಟಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿರುವಂಥ ಭಾವನೆ ಮುಖ್ಯ ಹೊರತಾಗಿ ಶಬ್ದದ ಆಡಂಬರ ಅಲ್ಲ. ಶಬ್ದದ ಆಡಂಬರ ಭಗವಂತನಿಗೆ ಬೇಕಿಲ್ಲ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು, ಆಧುನಿಕ ಮುದ್ರಣ ತಂತ್ರಜ್ಞಾನದ ಪಿತಾಮಹ ಯಾರು ಅಂತ. ತಾವುಗಳು ಕೂಡ ಉತ್ತರದ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮ ಸಂದೇಶವನ್ನು ಓದುವಂತಹ ಸಮಯ ಈಗ. ಓಕೆ, ಮೊದಲನೇದಾಗಿ ನಮಗೆ ಸಂದೇಶ ಬಂದಿದೆ. ನೇತ್ರಾ ನಟರಾಜ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು 12 ಗಂಟೆಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಮಾಹಿತಿ ಕಣಜ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು, ಜನಪದ ಗೀತೆಗಳು ಕೂಡ ಚೆನ್ನಾಗಿ ಮೂಡಿಬಂತು ಅಂತ ಇವರು ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮಗೆ. ಓಕೆ, ಮುಂದಿನ ಈಗ ಉತ್ತರದ ಸಂದೇಶವನ್ನು ತೆಗೆದುಕೊಳ್ಳೋಣ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶ ಬಂದಿದೆ. ಓಕೆ, ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ. ಓಕೆ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶ ಬಂದಿದೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ಚಿತ್ರದುರ್ಗ ಇಲ್ಲಿಂದ ಸಂದೇಶ ಬಂದಿದೆ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ಇಲ್ಲಿಂದ ಸಂದೇಶ ಬಂದಿದೆ. ಕೆಬಿ ಪಾಲಯ್ಯ ಚಿರತಗುಂಡು. ಓಕೆ, ನಿಮ್ಮ ಸಂದೇಶ ತಲುಪಿದೆ. ಮುಂದಿನ ಸಂದೇಶ ಕಳಿಸಿದ್ದಾರೆ ಸಿ ಎಲ್ ಉಮಾಮಹೇಶ್ವರಿ. ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಮತ್ತೊಂದು ಸಂದೇಶ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮುಂದಿನ ಸಂದೇಶ ಕಳಿಸಿದ್ದಾರೆ. ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್. ಓಕೆ, ಕೈವಲ ಸಾಹಿತಿ ಭೋಪಾ ವೆಂಕಟೇಶ್ ಅವರು ಬೋಧನಾ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಶಾಂತಾಚಾರ ಬಡಗಿರ ಕೊಕ್ಕನೂರು ಹರಿಹರ ತಾಲೂಕು ಇಲ್ಲಿಂದ ಸಂದೇಶ ಬಂದಿದೆ. ಓಕೆ, ಮುಂದಿನ ಸಂದೇಶ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಪ್ಪಾಜಿ ಮುಸ್ಟೂರು ಸುಧಾರಾಣಿ ಚಂದನಾ ಸ್ಪಂದನಾ ಮುಸ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ಎಂ ಈಶಣ್ಣ ಮುತ್ತಿಕಾರ ಹಳ್ಳಿಯಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಸುಭಾನ್ ಕೋರಿಯವರು ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಶಕುಂತಲಮ್ಮ ಶ್ರೀನಿವಾಸಮೂರ್ತಿ

0: ರೂಪಾ ರಾಘವೇಂದ್ರ, ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಉಮಾದೇವಿ PWD ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ, ಓಕೆ, ಒನಕೆ ಓಬವ್ವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಅವರು, ಚೈತ್ರ, ಸೋನು, ಪ್ರಜ್ವಲ್ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಶೆಟ್ಟಿ ಗುಮಾಸ್ತ್ರ ಕಾಲೋನಿ ಚಿತ್ರದುರ್ಗದಿಂದ, ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ವಸಂತಲಕ್ಷ್ಮಿ ಅನಂತಲಕ್ಷ್ಮಿ ಜೋಯಿಶ್, ಶಂಕರನಾರಾಯಣ ಜೋಯಿಶ್ ಇವರು ತಮ್ಮಟ್ಕಲ್ಲು ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್, ನಿಮ್ಮ ಸಂದೇಶ ಬಂದಿತ್ತಲ್ವಾ? ಅನಂತಲಕ್ಷ್ಮಿ ಟ್ರೇಡರ್ಸ್, ಮೇದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಓಕೆ, ಮುಂದಿನ ಸಂದೇಶ, ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅನಂತ ರಾಜಗೋರ್ಲಡುಕು ಹಿರಿಯೂರಿನಿಂದ, ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಬೊಕ್ಕನಕೆರೆ ವೀರೇಂದ್ರ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. CT ಚಂದ್ರಶೇಖರ್, ವಸಂತಕುಮಾರಿ ಇವರು ಹತ್ತಿಚೋಡೇನಹಳ್ಳಿ ಹೊಳೆಯ ನರಸೀಪುರ ತಾಲೂಕು ಹಾಸನದಿಂದ ಸಂದೇಶ ಕಳಿಸಿದ್ದಾರೆ. ವಿಜಯಪುರದಿಂದ ಸಂಗಮೇಶ್ವರ ಬಡಾವಣೆಯಿಂದ ಗುರುರಾಜ, ಕಾವೇರಿ, ಪ್ರವೀಣ ಹಾಗೂ ಸಮರ್ಥ ಕುಲಕರ್ಣಿ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದ ಸುದರ್ಶನ್, ಭರತ್ ಕುಮಾರ್, ಬಂದೆ ನವಾಜ್ ಅವರು, ಪ್ರೇಮಾ ನಟರಾಜ ನಾಯಕನಹಟ್ಟಿಯಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಶಿಲ್ಪಾ ಅವರು ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಸ್ನೇಹಿತರೆ, ಸಂದೇಶವನ್ನು ಕಳಿಸಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಪ್ರಯತ್ನಪಟ್ಟಂಥವ್ರಿಗೂ ಕೂಡ ಧನ್ಯವಾದಗಳು. ಆಧುನಿಕ ಮುದ್ರಣ ತಂತ್ರಜ್ಞಾನದ ಪಿತಾಮಹ ಜೋಹಾನ್ಸ್ ಗುಟೆನ್ಬರ್ಗ್ ಅವರು 15ನೇ ಶತಮಾನದಲ್ಲಿ ಚಲಿಸಬಲ್ಲ ಪ್ರಕಾರದ ಮುದ್ರಣಾಲಯವನ್ನು ಕಂಡುಹಿಡಿತಾರೆ. ಅವರ ಆ ಆವಿಷ್ಕಾರವು ಇಡೀ ಜಗತ್ತಿನಲ್ಲಿ ಮುದ್ರಣ ಕ್ರಾಂತಿಗೆ ನಾಂದಿ ಹಾಡುತ್ತೆ. ಓಕೆ ಸ್ನೇಹಿತರೆ, ಉತ್ತರ ಗೊತ್ತಾಯ್ತಲ್ವಾ? ಓಕೆ, ಈಗ ಒಂದು ಜಾಹೀರಾತನ್ನು ಕೇಳಿಬರೋಣ.
1: ಮಂಗಲ ಭವನ ಮಂಗಲ ಹಾರಿ ದ್ರವಹು ಸುದರ್ಶನ್.
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬ 7 ಬಜೆ ಔರ್ ದೊಪಹರ್ 12:30 ಬಜೆ DD ನ್ಯಾಷನಲ್ ಔರ್ ವೇವ್ಸ್ OTT ಪರ್.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇಂದು ಪ್ರಸಾರವಾಗುವ ಗೀತೆಗಳು ನೀ ನನ್ನ ಗೆಲ್ಲಲಾರಿ ಚಿತ್ರದಿಂದ,
5: ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ,
0: ನಾ ನಿನ್ನ ಮರೆಯಲಾರೆ ಚಿತ್ರದಿಂದ, ಕಾಮನಬಿಲ್ಲು ಚಿತ್ರದಿಂದ,
6: ಇಂದು ಆನಂದನ ತಾಳಲಾರೆ ಚಿನ್ನ ಮಾತಲ್ಲಿ.
0: ಈ 3 ಗೀತೆಗಳು ಇಂದು ಸಂಜೆ 5 ಗಂಟೆಯಿಂದ ಪ್ರಸಾರ ಆಗ್ತಿದೆ. ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಬಹುದು. ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ ಹೀಗಿದೆ, 9448640273. ಈ ಸಂಖ್ಯೆಗೆ ನಿಮಗೆ ಯಾವ ಹಾಡು ಇಷ್ಟ ಆಯಿತು ಎನ್ನುವಂಥ ಸಂದೇಶವನ್ನು ಕಳಿಸಿಕೊಡಿ. ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಆರೋಗ್ಯ ಬಿಂದು.
7: ನಮ್ಮ ಅರಿವಿಲ್ಲವಿದೆ ಸದಾಕಾಲವು ಉದ್ಯಾನವನಗಳಲ್ಲಿ ಕಾಡು ಮೇಡುಗಳಲ್ಲಿ ಈ ಸಸ್ಯವನ್ನು ತುಳಿಯುತ್ತಲೇ ಇರುತ್ತೇವೆ. ಆದರೂ ಸಹ ಈ ಸಸ್ಯವು ಬದುಕಿ ಹರಡುತ್ತಲೇ ಇರುತ್ತದೆ. ಇದೇ ಗಣಪತಿಗೆ ಪೂಜಿಸುವ ಗರಿಕೆ ಹುಲ್ಲು. ಆಯುರ್ವೇದದಲ್ಲಿ ಇದನ್ನು ದೂರ್ವ ಎನ್ನುತ್ತಾರೆ. ಬೇರು ಒಂದು ಕಡೆ ಇದ್ದು ಗಿಡವು ಎಲ್ಲ ಕಡೆ ಹರಡುತ್ತದೆ. ಈ ಗಿಡವು ಮುಂದೆ ಮುಂದೆ ಹೋಗಿ ಬೇರನ್ನು ಬಿಟ್ಟು ಪುನಃ ಮುಂದಕ್ಕೆ ಹರಡಿಕೊಳ್ಳುವುದರಿಂದ ಇದನ್ನು ಶತ

0: ಪರ್ವ ಎಂದು ಕೂಡ ಕರೆಯುತ್ತಾರೆ. ಉದ್ಯಾನವನಗಳಲ್ಲಿ ಹುಲ್ಲು ಹಾಸಿಗೆಯಾಗಿ ಗರಿಕೆಯನ್ನು ಬೆಳೆಸುತ್ತಾರೆ. ಇದರ ಮೇಲೆ ನಡೆದಾಗ ಮೃದುವಾಗಿ ಹಾಗೂ ತಂಪಾಗಿ ಇರುತ್ತದೆ. ಈ ಗಿಡವನ್ನು ಆಯುರ್ವೇದದಲ್ಲಿ ಹಲವಾರು ರೋಗಗಳನ್ನು ತಡೆಗಟ್ಟಲು ಹಾಗೂ ಚಿಕಿತ್ಸೆಗಾಗಿ ಬಳಸುತ್ತಾರೆ. ಗರಿಕೆಯಿಂದ ಸಾಮಾನ್ಯವಾಗಿ ಕಷಾಯ ತಯಾರಿಸಬಹುದು ಅಥವಾ ಅದರ ರಸವನ್ನು ಕೂಡ ಉಪಯೋಗಿಸಬಹುದು. ದೇಹದಲ್ಲಿ ಉಷ್ಣ ಹೆಚ್ಚಾದಾಗ ಗರಿಕೆಯ ರಸವನ್ನು ಅಥವಾ ಕಷಾಯವನ್ನು ಕುಡಿಯುವುದರಿಂದ ದೇಹವು ತಂಪಾಗುತ್ತದೆ. ಮೈಯಲ್ಲಿ ಉರಿ ಇದ್ದಾಗ ಗರಿಕೆಯ ರಸವನ್ನು ಹಚ್ಚುವುದರಿಂದ ಉರಿ ಕಡಿಮೆ ಆಗುತ್ತದೆ. ಔಷಧಿಯಾಗಿ ಹರ್ಪಿಸ್ ಅಥವಾ ಸರ್ಪಸುತ್ತುವಿನಲ್ಲಿ ಉರಿಯಲ್ಲಿಯೂ ಸಹ ಗರಿಕೆ ಹುಲ್ಲಿನ ಲೇಪವು ತುಂಬಾ ಉಪಯುಕ್ತ. ಗರಿಕೆ ಹುಲ್ಲಿನ ಲೇಪವನ್ನು ಮಾಡುವುದರಿಂದ ಚರ್ಮದ ಕಾಂತಿ ಕೂಡ ವೃದ್ಧಿಸುತ್ತದೆ. ಒಂದು ಹಿಡಿ ಗರಿಕೆ, 2 ಚಮಚ ಜೀರಿಗೆ ಮತ್ತು 1 ಚಮಚ ಕಾಳು ಮೆಣಸಿನ ಪುಡಿಯನ್ನು 2 ಲೋಟ ನೀರು ಹಾಕಿ ಕುದಿಸಿ ಅದನ್ನು ಅರ್ಧಾಂಶ ಅಥವಾ 1 ಗ್ಲಾಸಿಗೆ ಇಳಿಸಿ ಸೋಸಿ ದಿನಕ್ಕೆ 2 ಬಾರಿ ಕುಡಿಯಬೇಕು. ಈ ರೀತಿ ತಯಾರಿಸಿದ ಕಷಾಯವನ್ನು ಸೇವಿಸಿದರೆ ತುರಿಕೆ, ಅಲರ್ಜಿ ಮುಂತಾದವು ಬಾರದಂತೆ ತಡೆಗಟ್ಟಬಹುದು. ಗರಿಕೆ ಹುಲ್ಲಿನ ರಸವನ್ನು ಕುಡಿಯುವುದರಿಂದ ರಕ್ತಸ್ರಾವ ನಿಲ್ಲುತ್ತದೆ. ಸಾಮಾನ್ಯವಾಗಿ ಕಂಡುಬರುವ ಮೂಲ ವ್ಯಾಧಿ ಅಥವಾ ಮೊಳೆ ರೋಗ ಅಥವಾ ಪೈಲ್ಸ್ ರಕ್ತಸ್ರಾವ ಕಂಡು ಬಂದಲ್ಲಿ ರಾತ್ರಿ ಹೊತ್ತು 1 ಹಿಡಿ ಗರಿಕೆಯನ್ನು 1 ಲೋಟ ನೀರಿನಲ್ಲಿ ಅರೆದು ಬೆಳಿಗ್ಗೆ ಬಟ್ಟೆಯಲ್ಲಿ ಸೋಸಿ 1 ವಾರ ಕುಡಿಯುವುದರಿಂದ ರಕ್ತಸ್ರಾವ ಕಡಿಮೆ ಆಗುತ್ತದೆ. 1/4 ಮುಷ್ಟಿ ಗರಿಕೆಯನ್ನು ನೀರಿನಲ್ಲಿ ತೊಳೆದು ಅರೆದು 3 ಚಮಚ ರಸ ತೆಗೆದು ಅದಕ್ಕೆ 2 ಚಮಚ ಕಲ್ಲು ಸಕ್ಕರೆ, 1 ಲೋಟ ಹಾಲು ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಈ ರೀತಿ 1 ವಾರ ಸೇವಿಸುವುದರಿಂದ ಅತಿಯಾದ ಋತುಸ್ರಾವ ಅಥವಾ ಮುಟ್ಟಿನ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವವಾಗುವುದನ್ನು ತಡೆಗಟ್ಟಬಹುದು. 1 ಮುಷ್ಟಿ ಗರಿಕೆ ಹುಲ್ಲನ್ನು ನೀರಿನಲ್ಲಿ ತೊಳೆದು 2 ಲೋಟ ನೀರಿನಲ್ಲಿ ಕುದಿಸಿ ಅದು ಅರ್ಧಾಂಶ ಆದ ಮೇಲೆ ಸೋಸಬೇಕು. ಈ ರೀತಿ ತಯಾರಿಸಿದ ಕಷಾಯವನ್ನು ಸೇವಿಸುವುದರಿಂದ ಉರಿ ಮೂತ್ರ ಅಥವಾ ಮೂತ್ರ ಸರಿಯಾಗಿ ಆಗದೇ ಇರುವುದನ್ನು ತಡೆಯಬಹುದು. ಗರಿಕೆಯ ರಸದಿಂದ ತಯಾರಾದ ಎಣ್ಣೆಗಳನ್ನು ಹಚ್ಚುವುದರಿಂದ ಕಜ್ಜಿ, ತುರಿಕೆ ಮುಂತಾದ ಚರ್ಮ ರೋಗಗಳನ್ನು ತಡೆಯಬಹುದು. ಆಗತಾನೇ ಆದ ಗಾಯದಿಂದ ರಕ್ತ ಸುರಿಯುತ್ತಿದ್ದರೆ ತಕ್ಷಣ ಗರಿಕೆ ಹುಲ್ಲಿನ ರಸವನ್ನು ತೆಗೆದು ಆ ಜಾಗಕ್ಕೆ ಹಚ್ಚಿದರೆ ರಕ್ತಸ್ರಾವ ನಿಲ್ಲುತ್ತದೆ. ರೋಗಗಳನ್ನು ನಿರ್ಣಯ ಮಾಡಿದ ನಂತರವೇ ವೈದ್ಯರ ಸಲಹೆ ಮೇಲೆ ಇದನ್ನು ಔಷಧಿಗಾಗಿ ಬಳಸಬೇಕು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಗರಿಕೆಯ ಉಪಯೋಗಗಳು ಈ ಕುರಿತು ಡಾಕ್ಟರ್ ಮಮತಾ ಆಚಾರ್ಯ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ನೀ ನನ್ನ ಗೆಲ್ಲಲಾರೆ ಚಿತ್ರದಿಂದ ನಾನಿನ್ನ ಮರೆಯಲಾರೆ ಚಿತ್ರದಿಂದ ಕಾಮನಬಿಲ್ಲು ಚಿತ್ರದಿಂದ

ಈ ಮೂರು ಗೀತೆಗಳಲ್ಲಿ ನಿಮ್ಮ ನೆಚ್ಚಿನ ಗೀತೆಗಾಗಿ ನಿಮ್ಮ ಅನಿಸಿಕೆ ಸಂದೇಶವನ್ನು ಕಳಿಸಿಕೊಡಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ. ವಾಟ್ಸಪ್ ಸಂಖ್ಯೆ ಹೀಗಿದೆ: 9448640273. ಈ ಸಂಖ್ಯೆಗೆ ನಿಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿಕೊಡಿ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಒಂದು ಭಾವಗೀತೆನಾ.

ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ನೀ ನನ್ನ ಗೆಲ್ಲಲಾರೆ ಚಿತ್ರದಿಂದ. ನಾನಿನ್ನ ಮರೆಯಲಾರೆ ಚಿತ್ರದಿಂದ

ಈ ಮೂರು ಗೀತೆಗಳಲ್ಲಿ ನಿಮ್ಮ ಇಷ್ಟವಾದ ಗೀತೆಗೆ ನಿಮ್ಮ ಸಂದೇಶವನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡ್ಬೋದು. ಇಂದು ಮಧ್ಯಾಹ್ನ 4 ಗಂಟೆಯಿಂದ ವಾಟ್ಸಪ್ ಸಂಖ್ಯೆ ಹೇಗಿದೆ? 9

4864 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿಕೊಡಿ, ನಿಮ್ಮ ಇಷ್ಟವಾದ ಹಾಡಿಗೆ. ಓಕೆ, ಸಂತ ಶಿಶುನಾಳ ಶರೀಫರ ರಚನೆಯ ಭಾವಗೀತೆಗಳನ್ನು ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕಸ್ತೂರಿ ಶಂಕರ್ ಅವರ ಸ್ವರದಲ್ಲಿ ಈ ಭಾವಗೀತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ. ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲ ನ್ಯಾಯಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತಿಯ ಸಹಯೋಗ ಮತ್ತು ಸಂಶೋಧನೆ ಅತ್ಯಗತ್ಯವಾಗಿದೆ ಎಂದು ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ನಾಗಮಂಗಲದ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತೀಯ ವಿಧಾನಗಳು ವಿಷಯದ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತೀಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ

ಸಾರ್ವಜನಿಕ ಆರೋಗ್ಯ ಹಾಗೂ ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ದಿಮತ್ತೆ ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಲಿದ್ದು ಆರಂಭಿಕ ರೋಗ ನಿರ್ಣಯ ಔಷಧ ಅಭಿವೃದ್ದಿ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ

0: ಸಂಘಕ್ಕೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ದರ್ಶನ್ ಧ್ರುವನಾರಾಯಣ್, ಬ್ರಿಟಿಷ್ ಡೆಪ್ಯೂಟಿ ಹೈಕೌನ್ಸಿಲ್ ಓವೆನ್ ರಿಚರ್ಡ್ಸ್, ಬ್ರಿಟಿಷ್ ಕೌನ್ಸಿಲ್ ದಕ್ಷಿಣ ಭಾರತ ನಿರ್ದೇಶಕಿ ಜನಕಾ ಪುಷ್ಪನಾಥನ್, ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಮತ್ತಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಕುರಿತಂತೆ ರೈತರೊಂದಿಗೆ ಚರ್ಚೆ ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಅಂದು ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿಸಿದ್ದರು. ಈ ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂಬುದಾಗಿ 4,500 ರೈತರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ್ದು ಸರ್ಕಾರ ಒಂದಕ್ಕೂ ಉತ್ತರಿಸಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯ ಅಧಿಕೃತ ಕೆಲಸಗಳು ಹಾಗೂ ಕಡತ ವಿಲೇವಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ ಎಐಎಡಿಎಂಕೆ, ಪಿಎಂಕೆ ಮತ್ತು ಸಿಪಿಎಂ, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಪ್ರಯೋಜನ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿವೆ. ಇದೇ ವೇಳೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಮೇಕೆದಾಟು ಜಲ ನ್ಯಾಯಮಂಡಳಿ ರಚನೆಯನ್ನು ಕೋರಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಚರ್ಚೆಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎನ್ ಆನಂದ್, ಮೇಕೆದಾಟು ಅಣೆಕಟ್ಟಿನ ಯೋಜನಾ ವರದಿಯನ್ನು ಅನುಮೋದಿಸಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಖಜಾನೆಗೆ ಹೊರೆ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಶಿಥಿಲಗೊಂಡ ತರಗತಿ ಕೊಠಡಿಗಳನ್ನು ದುರಸ್ತಿ ಮಾಡಲು ಶಾಲೆಗಳಲ್ಲಿ ಹಣದ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಸಮಿತಿ ರಚಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ನೀರುಣಿಸುವ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯ ಹಾಗೂ ಕಡಿಮೆ ನೀರು ಬಳಸುವ ಅರೆ ನೀರಾವರಿ ಬೆಳೆ ಬೆಳೆಯುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರೈತರಿಗೆ ಸಲಹೆ ನೀಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಬೇಡಿಕೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇವು ಲಭ್ಯತೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಡಿಎಪಿ ರಸಗೊಬ್ಬರ ಬದಲು ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸುವಂತೆ ಸೂಚಿಸಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿದ್ದ ಮಳೆಯಲ್ಲಿ ತೀವ್ರ ಕೊರತೆ ಕಂಡುಬಂದಿದ್ದು ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ ಶೇಕಡಾ 5.67%. ಪೂರ್ವ ಮುಂಗಾರು ಮತ್ತು ಮುಂಗಾರುಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ಜೂನ್ ಅಂತ್ಯಕ್ಕೆ ಶೇಕಡಾ 56% ಮಳೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದಂತಹ ಅಧಿಕ ನೀರುಣಿಸುವ ಬೆಳೆಗಳ ಬದಲಾಗಿ ರಾಗಿ, ಹುರುಳಿ, ಸಜ್ಜೆ, ನವಣೆ, ಶೇಂಗಾ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರಿಗಳು ರೈತರ ಮನವೊಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ಧಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಜನೆಗಳ ಪ್ರಯೋಜನಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಕೇಂದ್ರ ಸರ್ಕಾರ

0: ಸರ್ಕಾರದ ಅನೇಕ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತಲುಪುವುದು ಅತ್ಯಂತ ಅವಶ್ಯವಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ ಏಳನೇ ಆವೃತ್ತಿಯು ನಾಳೆಯಿಂದ ಜುಲೈ 3ರವರೆಗೆ ನಡೆಯಲಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಏರ್ ಮಾರ್ಷಲ್ ಎಸ್ ಶಿವಕುಮಾರ್, ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು 16 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಒಟ್ಟು ಬಹುಮಾನದ ಮೊತ್ತವನ್ನು 7.51 ಲಕ್ಷದಿಂದ 26.25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆಯಲಿದ್ದು, ರನ್ನರ್ಸ್ ಅಪ್ ತಂಡಕ್ಕೆ 8 ಲಕ್ಷ ಬಹುಮಾನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ.
1: The efforts of the Air Force Sports Control Board to conduct this prestigious tournament in a manner befitting its magnitude will bring alive the glorious traditions of Indian hockey. I'm quite sure you will all participate in the true spirit of the game and enhance the beauty of this game. I believe that a collective effort from all of us can take this tournament and, more importantly, Indian hockey to greater heights in the years to come.
0: Innu hava vartamana. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಭಾರೀ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಇದೇ 26ರವರೆಗೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗಾರರು ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ಆಗಮಿಸಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಮಾವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ, ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz. ಸಮಯ 2:40:20. ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ನಾವು ನಾವಾಗಿಯೇ ಇರಬೇಕು. ಯಾವ ಸಂದರ್ಭದಲ್ಲೂ ನಮ್ಮತನವನ್ನು ಕಳೆದುಕೊಳ್ಬಾರ್ದು ಅಲ್ವಾ? ನಮ್ಮಲ್ಲಿರುವ ವಿಶೇಷತೆಯನ್ನು ಗುರುತಿಸಿ ಬೆಳೆಸುವುದು ಮುಖ್ಯ. ಈ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಪುಟ್ಟ ಕಥೆಯನ್ನು ಹೇಳೋಣ ಅಂತ. ಕಥೆಯನ್ನು ಹೇಳ್ತೀನಿ, ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬರೋಣ ಗಡಿಬಿಡಿಗಂಡ ಚಿತ್ರದ ಗೀತೆಯನ್ನು.
3: ಸುಭಾಷ್.

0: ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದು ಪ್ರಸಾರವಾಗುವ ಗೀತೆಗಳು ನೀ ನನ್ನ ಗೆಲ್ಲಲಾರೆ ಚಿತ್ರದಿಂದ. ನಾನಿನ್ನ ಮರೆಯಲಾರೆ ಚಿತ್ರದಿಂದ. ಕಾಮನಬಿಲ್ಲು ಚಿತ್ರದಿಂದ.
1: ಇಂದು ಆನಂದನ ತಾಳಲಾರೆ ಚಿನ್ನ ಮಾತಲ್ಲಿ.
0: ಈ ಮೂರು ಹಾಡುಗಳು ಇಂದು ಸಂಜೆ 5 ಗಂಟೆಯಿಂದ ಪ್ರಸಾರ ಆಗ್ತಾ ಇದೆ. ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಾಗಿ ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ ಹೀಗಿದೆ: 9448640273. ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿಕೊಡಿ 4 ಗಂಟೆಯ ನಂತರ. ಸ್ನೇಹಿತರೆ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವು ನಾವಾಗಿ ಇರಬೇಕು, ಯಾವ ಸಂದರ್ಭದಲ್ಲೂ ನಮ್ಮತನವನ್ನು ಕಳೆದುಕೊಳ್ಬಾರ್ದು, ನಮ್ಮಲ್ಲಿರುವ ವಿಶೇಷತೆಯನ್ನು ಗುರುತಿಸಿ ಬೆಳೆಸೋದು ಮುಖ್ಯ ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದೆ. ಒಂದು ಕಾಡಿನಲ್ಲಿ ಒಂದು ಸುಂದರವಾದ ಹಂಸ ವಾಸ ಮಾಡ್ತಾ ಇರುತ್ತೆ. ಅದರ ಬಿಳಿ ಬಣ್ಣದ ರೆಕ್ಕೆಗಳು, ನಾಜುಕಾದ ನಡೆ,

ಮತ್ತು ಶಾಂತ ಸ್ವಭಾವ ಎಲ್ಲರ ಗಮನ ಸೆಳಿತಾ ಇರುತ್ತೆ. ಆದರೆ ಹಂಸಕ್ಕೆ ಒಂದು ಚಿಕ್ಕ ದುಃಖವಿತ್ತು. ಕಾಡಿನ ಬೇರೆ ಪಕ್ಷಿಗಳನ್ನು ನೋಡಿದಾಗ ಅದು ತನ್ನನ್ನು ತಾನು ಕಡಿಮೆ ಎಂದುಕೊಳ್ತಾ ಇತ್ತು. ಒಂದು ದಿನ ಅದು ಗಿಳಿಯನ್ನು ನೋಡಿ ಗಿಳಿಗೆ ಹೇಳ್ತಂತೆ, ಅಯ್ಯೋ, ನಿನ್ನಷ್ಟು ಬಣ್ಣ ಬಣ್ಣದ ರೆಕ್ಕೆಗಳು ನನಗಿದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳುತ್ತಂತೆ. ಆಗ ಗಿಳಿ ಏನು ಹೇಳುತ್ತೆ ಅಂತ ಹೇಳ್ತೀನಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅಪ್ಪು ಚಿತ್ರದ ಗೀತೆಯನ್ನು.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಸ್ನೇಹಿತರೆ, ಹಂಸ ಗಿಳಿಯನ್ನು ನೋಡಿಬಿಟ್ಟು ನಿನ್ನ ರೆಕ್ಕೆಗಳು, ನಿನ್ನ ಬಣ್ಣ ಮಾಡಿದ ರೆಕ್ಕೆಗಳು ನನಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳುತ್ತೆ. ಆಗ ಗಿಳಿ ನಕ್ಕು ಹೇಳುತ್ತೆ, ನಾನು ನವಿಲನ್ನು ನೋಡಿದಾಗ ಹಾಗೆ ಯೋಚಿಸ್ತೀನಿ, ಅವನಷ್ಟು ಸುಂದರನಲ್ಲ ನಾನು ಅಂತ ಅಂದ್ಕೊಳ್ತೀನಿ ನಾನು ಅಂತ ಹೇಳುತ್ತೆ. ನಂತರ ಹಂಸ ನವಿಲಿನ ಬಳಿಗೆ ಹೋಗುತ್ತೆ. ಅಲ್ಲಿ ನವಿಲು ಬಹಳ ಬೇಸರದಿಂದ ಕುಳಿತಿರುತ್ತೆ. ಹಂಸ ನವಿಲಿಗೆ ಕೇಳುತ್ತೆ, ನಿನಗೆ ಏನು ದುಃಖ, ಎಲ್ಲರೂ ನಿನ್ನ ಸೌಂದರ್ಯವನ್ನು ಹೊಗಳ್ತಾರಲ್ವೇ ಅಂತ ಕೇಳುತ್ತೆ. ಆಗ ನವಿಲು ಹೇಳುತ್ತೆ, ಹೌದು, ಆದರೆ ನನ್ನ ಸೌಂದರ್ಯವೇ ನನ್ನ ಸಮಸ್ಯೆ. ಜನರು ನನ್ನನ್ನು ಹಿಡಿದು ಪಂಜರದಲ್ಲಿ ಇಡ್ತಾರೆ, ನಾನು ಸ್ವತಂತ್ರವಾಗಿ ಹಾರಲಾರೆ. ಆದರೆ ನೀನು ನದಿಯಲ್ಲಿ ಈಜಬಹುದು, ಆಕಾಶದಲ್ಲಿ ಹಾರಬಹುದು, ಎಲ್ಲೆಡೆ ಸ್ವತಂತ್ರವಾಗಿ ಸಂಚರಿಸಬಹುದು ಅಂತ ಹೇಳುತ್ತೆ. ಮುಂದೆ ಏನಾಗುತ್ತೆ ಹೇಳ್ತೀನಿ, ಈ ಗೀತೆಯನ್ನು ಕೇಳಿ ಬರೋಣ.

ನವಿಲು ಹಂಸಕ್ಕೆ ಹೇಳುತ್ತೆ, ನನ್ನ ಸೌಂದರ್ಯವೇ ನನ್ನ ಸಮಸ್ಯೆ, ಜನರು ನನ್ನನ್ನು ಹಿಡಿದು ಪಂಜರದಲ್ಲಿ ಇಡ್ತಾರೆ, ನಾನು ಸ್ವತಂತ್ರವಾಗಿ ಹಾರಲಾರೆ, ಆದರೆ ನೀನು ನದಿಯಲ್ಲಿ ಈಜಬಹುದು, ಆಕಾಶದಲ್ಲಿ ಹಾರಬಹುದು, ಎಲ್ಲೆಡೆ ಸ್ವತಂತ್ರವಾಗಿ ಸಂಚರಿಸಬಹುದು ಅಂತ ಹೇಳುತ್ತೆ. ಈ ಮಾತನ್ನು ಕೇಳಿ ಹಂಸಕ್ಕೆ ಅದರ ಒಂದು ಮಾತು ಅದಕ್ಕೆ ಒಂದು ದೊಡ್ಡ ಪಾಠವಾಗುತ್ತೆ. ಕೆಲವು ದಿನಗಳ ನಂತರ ಕಾಡಿನಲ್ಲಿ ಭೀಕರವಾದ ಚಂಡಮಾರುತ ಬರುತ್ತೆ. ಬಣ್ಣ ಬಣ್ಣದ

ರೆಕ್ಕೆಗಳಿದ್ದ ಅನೇಕ ಪಕ್ಷಿಗಳು ಗಾಳಿಯ ಹೊಡೆತಕ್ಕೆ ಸಿಲುಕಿಕೊಳ್ತವೆ. ಆದರೆ ಹಂಸ ತನ್ನ ಸಹಜ ಶಕ್ತಿಯಿಂದ ನದಿಯ ಮಧ್ಯೆ ಈಜಿಕೊಂಡು ಮತ್ತೊಂದು ಸ್ಥಳಕ್ಕೆ ಹೋಗಿ ಸುರಕ್ಷಿತವಾಗಿ ತಲುಪುತ್ತೆ. ಈ ದಿನದಿಂದ ಹಂಸ ತನ್ನ ಬಗ್ಗೆ ಹೆಮ್ಮೆ ಪಟ್ಟು ಬದುಕಲು ಆರಂಭಿಸುತ್ತೆ. ಸ್ನೇಹಿತರೆ, ಇಂದು ಇಂಟರ್ನ್ಯಾಷನಲ್ ಬೀಯಿಂಗ್ ಯು ಡೇ, ಅಂತಾರಾಷ್ಟ್ರೀಯ ನೀವಾಗಿರಿ ದಿನ. ನಾವು ನಾವಾಗಿಯೇ ಇರಬೇಕು. ಯಾವ ಸಂದರ್ಭದಲ್ಲೂ ನಮ್ಮ ತನವನ್ನು ಕಳೆದುಕೊಳ್ಳಬಾರದು. ಇತರರನ್ನು ನೋಡಿ ಬದಲಾಗಲು ಪ್ರಯತ್ನಿಸುವುದಕ್ಕಿಂತ ನಮ್ಮಲ್ಲಿರುವ ವಿಶೇಷತೆಯನ್ನು ಗುರುತಿಸಿ ಬೆಳೆಸುವುದು ಮುಖ್ಯ. ನವಿಲು ನವಿಲಾಗಿಯೇ ಸುಂದರ, ಗಿಳಿ ಗಿಳಿಯಾಗಿಯೇ ಆಕರ್ಷಕ, ಹಂಸ ಹಂಸವಾಗಿಯೇ ಅದ್ಭುತ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ವೈಶಿಷ್ಟ್ಯದಿಂದ ಅಮೂಲ್ಯ. ಜಗತ್ತು ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸಬಹುದು, ಸಂದರ್ಭಗಳು ನಿಮ್ಮ ಮೌಲ್ಯವನ್ನು ಪರೀಕ್ಷಿಸಬಹುದು. ಆದರೆ ನಿಮ್ಮ ಒಳ್ಳೆಯತನ, ಪ್ರಾಮಾಣಿಕತೆ ಮತ್ತು ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ ಉಳಿಸಿಕೊಂಡರೆ ಅದೇ ನಿಜವಾದ ಯಶಸ್ಸು. ಯಾವ ಪರಿಸ್ಥಿತಿಯಲ್ಲೂ ನಮ್ಮ ತನವನ್ನು ಬಿಡದವನು ಸೋತರೂ ಗೌರವ ಪಡೆಯುತ್ತಾನೆ, ನಮ್ಮ ತನವನ್ನು ಬಿಟ್ಟವನು ಗೆದ್ದರೂ ನೆಮ್ಮದಿ ಪಡೆಯುವುದಿಲ್ಲ. ಈ ಮಾತಿನೊಂದಿಗೆ ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಯುವರಾಜ ಚಿತ್ರದ ಗೀತೆಯನ್ನು.

ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಚಂದ್ರೊಳ್ಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ಸ್ಟುಡಿಯೋದಿಂದ ನಾನು ದ್ಯಾಮಲಂಬಿಕಾ ಎಂಎಸ್. ಸಮಯ ಸರಿಯಾಗಿ 5:20. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಪ್ರಸಾರ ಆಗುವಂತಹ ಹಾಡುಗಳು ಯಾವುದು ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಾಗಿದೆ. ಹಾಗೆ ಆ ಹಾಡುಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನೊಳಗೊಂಡ ಸಂದೇಶಗಳು ಕೂಡ ನಮಗೆ ತಲುಪಿವೆ. ಸಂದೇಶಗಳ ಜೊತೆ ಹಾಡುಗಳನ್ನು ಕೇಳೋಣ. ಆರಂಭದಲ್ಲಿ ಮೀರಾ ನಾಡಿಗವರು ಉಪನ್ಯಾಸಕ್ಕೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಇವರು ಕಳುಹಿಸಿರುವಂತಹ ಸಂದೇಶ ಏನಿದೆ ಅಂತಂದರೆ, ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭ ಸಂಜೆ. ಈ ಸಂಜೆ ಪ್ರಸಾರ ಆಗ್ತಾ ಇರುವಂಥ ಮೂರು ಹಾಡುಗಳು ರಾಜ್ಕುಮಾರ್ ಅಭಿನಯದ ಹಾಗೂ ಅವರ ಮಧುರ ಕಂಠದಿಂದ ಸೊಗಸಾದ ಗೀತೆಗಳಾಗಿವೆ. ಅದರಲ್ಲೂ ನನಗೆ ಇಷ್ಟವಾದ ಹಾಡು ಕಾಮನಬಿಲ್ಲು ಚಿತ್ರದ ಇಂದು ಆನಂದನ ತಾಳಲಾರೆ ಈ ಹಾಡು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಿಟ್ಟಿರಲು ಆಗದ ಸಂಬಂಧ ಅನ್ಯೂನ್ಯತೆ ಪ್ರೀತಿಯ ಶಕ್ತಿಯಾಗಿದೆ. ಪ್ರಕೃತಿಯ ಪ್ರತಿ ಜೀವಿಯೂ ಪ್ರೀತಿಯನ್ನೇ ಅವಲಂಬಿಸುತ್ತದೆ, ಒಲವಿಂದ ಶುಭ ಕೋರುತ್ತವೆ ಎಂದು ಸೂಚಿಸುತ್ತದೆ. ಒಟ್ಟಾರೆ ಈ ಗೀತೆಯ ಸಾಹಿತ್ಯ ಸಂಗೀತ ಮಧುರವಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮೀರಾ ನಾಡಿಗ್ ಅವರಿಗೆ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ನೋಡೋದಾದರೆ, ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ. ಈ ದಿನದ ನಮ್ಮ ಹಾಡು ನೀ ನನ್ನ ಗೆಲ್ಲಲಾರೆ ಚಿತ್ರದಿಂದ ನನ್ನ ನೀನು ಗೆಲ್ಲಲಾರೆ ಈ ಹಾಡನ್ನು ಪ್ರಸಾರಿಸಿ. ಇನ್ನು ಈ ಹಾಡು ಚೆಲುವು ಒಲವುಗಳ ಮಧುರ ಬಾಂಧವ್ಯಗಳ ಪ್ರೇಮ ಗೀತೆ. ಪ್ರೇಮಮಯ ಉಯ್ಯಾಲೆಯಲ್ಲಿ ತೇಲಾಡುವ ಯುವ ಪ್ರೇಮಿಗಳ ಹೃದಯ ಸ್ಪಂದನದ ಮಧುರ ಮಿಲನದ ಬಾಂಧವ್ಯದ ಅರ್ಥಗರ್ಭಿತವಾದ ಪದಗಳಿಂದ ರಚಿತವಾಗಿರುವ ಹಾಡಾಗಿದೆ. ತುಂಬ ಅಂದ ಚಂದದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳ್ತಾ ಮೈ ಮರಿಬಹುದು. ಈ ಶುಭ ಸೋಮವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳು. ಈ ಹಾಡಿನಲ್ಲಿ ಗೀತೆ ರಚನೆ ಸಂಗೀತ ಛಾಯಾಗ್ರಹಣ ದೃಶ್ಯ ಮಾಧ್ಯಮ ನಿರ್ದೇಶನ ತುಂಬ ಚೆನ್ನಾಗಿದೆ ಅಂಥೇಳಿ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿಯವರು ಚಳ್ಳಕೆರೆಯಿಂದ ಕಳುಹಿಸಿರುವಂಥ ಈ ಒಂದು ಸಂದೇಶ. ಓಕೆ, ನನ್ನ ನೀನು ಗೆಲ್ಲಲಾರೆ ಹಾಡಲ್ಲಿ ಆ ಹೀರೋ ಮತ್ತು ಹೀರೋಯಿನ್ ಒಂದು ಸಣ್ಣದೊಂದು ಜಗಳ ಅನ್ನುವಂಥದ್ದು, ತುಂಟ ಜಗಳ ಅಂತೀವಲ್ಲ ಆ ರೀತಿಯಾಗಿ ಇರುವಂಥ ಹಾಡಿದು ಕೇಳೋಣ. ನಂತರ ಹಾಡನ್ನು ಪ್ರಸಾರ ಮಾಡ್ತೀನಿ. ಮತ್ತೊಂದು ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ನೋಡೋದಾದರೆ, ಈ ಸಂದೇಶ ಬಂದಿದೆ ಹೇಮಾವತಿಯವರು, ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ ಅಂತ ಹೇಳ್ತಾ ಇದ್ದಾರೆ. ನೀ ನನ್ನ ಗೆಲ್ಲಲಾರೆ ಸಿನಿಮಾದಿಂದ ಇಂದು ನನ್ನ ನೀನು ಇದರಲ್ಲಿ ಗೆಲ್ಲಲಾರೆ ಹಾಡು ಪ್ರಸಾರ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಮಂಜುಳ ಅವರ ಜೊತೆ ಮಾಡಿದಂಥ ಪಾತ್ರಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಕಳಿಸಿರುವಂಥದ್ದು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಹಾಗೂ ಇವತ್ತಿನ ಸಿನಿಮಾ ನೀ ನನ್ನ ಗೆಲ್ಲಲಾರೆ ಇದರಲ್ಲಿ ನನ್ನ ನೀನು ಗೆಲ್ಲಲಾರೆ ಈ ಹಾಡು ಕೇವಲ ಒಂದು ಕಾವ್ಯವಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನೂ ತನ್ನ ಕಷ್ಟದ ಸಮಯದಲ್ಲಿ ನೆನಪಿಸಿಕೊಳ್ಳಬೇಕಾದ ದಿವ್ಯ ಮಂತ್ರ. ಹೊರಗಿನ ಸೋಲುಗಳಿಗಿಂತ ಒಳಗಿನ ಆತ್ಮವಿಶ್ವಾಸ ದೊಡ್ಡದು ಎಂಬ ಸತ್ಯ

ನಮಗೆ ಇದು ನೆನಪಿಸುತ್ತೆ. ಬದುಕಿನ ಹೋರಾಟದಲ್ಲಿ ಸದಾ ಮುನ್ನಡೆಯಲು ಇದು ಸಾಹಸದ ಚೇತನವನ್ನ ತುಂಬುತ್ತೆ. ಹೀಗೆ ನಿಜವಾದ ಛಲವಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ಅರಿತರೆ ಎಲ್ಲವೂ ಸಾಧ್ಯವಾಗುತ್ತೆ ಅಲ್ವೇ. ಹಾಗಾಗಿ ಈ ಹಾಡಿನಲ್ಲಿ ಸಾಹಿತ್ಯ ಸಂಗೀತ ಕೇಳೋದಕ್ಕೆ ಮನಸ್ಸಿಗೆ ಮುದ ನೀಡುತ್ತೆ, ಕೇಳಲು ಬಯಸುವೆ, ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಗುವಂತಹ ಹಾಡುಗಳೇ ನಿಮಗೆ ಪಟ್ಟಿಯನ್ನು ಕಳಿಸಿದೀವಿ, ಕೇಳ್ತಾ ಇರಿ, ಬರುತ್ತೆ. ಇನ್ನು ಕೆ ಶಿವಾನಂದಪ್ಪ ಅವರು, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಕಳುಹಿಸಿರುವಂತದ್ದು. ಆತ್ಮೀಯ ನಿರೂಪಕರಿಗೆ ಸಂಜಯ್ ಶುಭಾಶಯಗಳು ಮತ್ತು ವಂದನೆಗಳು. ಇಂದು ನೀವು ಆರಿಸಿಕೊಂಡ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ ಮೂರು ಚಲನಚಿತ್ರ ಗೀತೆಗಳು ಸೂಪರ್ ಆಗಿವೆ ಅಂತ ಹೇಳಿ ಆ ಸಿನಿಮಾದ ಹೆಸರುಗಳನ್ನು ತಿಳಿಸಿದ್ದಾರೆ. ಹಾಗೆ ಅವರು ರಾಜ್ಕುಮಾರ್ ನಟಿಸಿರುವ ಚಿತ್ರಗಳೇ ಆಗಿವೆ, ಅವರೇ ಹಾಡಿರುವ ಹಾಡುಗಳು ನನಗೆ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಮತ್ತು ಹಾಡಿರುವ ಚಿತ್ರಗಳು ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟ, ನೀವು ಆಯ್ಕೆ ಮಾಡಿಕೊಂಡು ಮೂರು ಬೇರೆ ಬೇರೆ ಚಿತ್ರದ ಹಾಡುಗಳು, ನಿರ್ದೇಶನ, ಚಿತ್ರಕಥೆ, ಚಿತ್ರೀಕರಣ ಎಲ್ಲವೂ ಚೆನ್ನಾಗಿವೆ. ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ಹಿನ್ನೆಲೆ ಗಾಯನ ಎಲ್ಲ ಚೆನ್ನಾಗಿದೆ. ಮೂರು ಗೀತೆಗಳನ್ನು ಪ್ರಸಾರ ಮಾಡಿ, ಪ್ರಸಾರ ಮಾಡುತ್ತಿರುವ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ನಿರೂಪಣೆ ಮಾಡುತ್ತಿರುವ ನಿಮಗೂ ಸಹ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳಿದೆ, ಹಾಡನ್ನು ಕೇಳಿಬಿಟ್ಟು ಮತ್ತಷ್ಟು ಸಂದೇಶಗಳನ್ನು ತಗೊಳ್ಳೋಣ. ಹಾಗಾಗಿ ಆರಂಭದಲ್ಲಿ ನಾನು ಯಾವ ಹಾಡು ಕೇಳಿಸ್ತಾ ಇದ್ದೀನಿ ಗೊತ್ತಾ? ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ.

ಸ್ನೇಹಿತರೆ, ಮುಂದಿನ ಸಂದೇಶದ ಜೊತೆ ಮುಂದುವರಿಯೋಣ. ಬೆಳಗಾವಿಯಿಂದ ಅಶೋಕ್ ಭೀಮ್ಸೇನ್ ನಲವಡೆ ಅವರು ಕಳುಹಿಸಿರುವಂಥದ್ದು. ಇಂದು ನೀನನ್ನ ಗೆಲ್ಲಲಾರೆ ಚಿತ್ರದ ಆರೋಗ್ಯಕರ ಸ್ಪರ್ಧೆಯಿಂದ ಪ್ರಾರಂಭವಾಗುವ ಹಾಡು ನನ್ನ ನೀನು ಗೆಲ್ಲಲಾರೆ. ತುಂಬ ಅರ್ಥಗರ್ಭಿತ ಹಾಡು. ನಾಯಕ ನಾಯಕಿಯನ್ನು ಆರೋಗ್ಯಕರವಾಗಿ ಸೋಲಿಸುವ ಗೀತೆ. ಬಹಳ ಸೂಪರ್ ರೀ ಮಾರಾಯರೇ ಅಂತ ಹೇಳ್ತಾ ಪ್ರಸಾರ ಮಾಡುವ ಚಿತ್ರದುರ್ಗ ಆಕಾಶವಾಣಿ ಯಾವಾಗಲೂ ಅಭಿನಂದನಾರ್ಹ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಸಂದೇಶಕ್ಕೆ ಹೋಗೋಣ. ಇದು ಡಿಲೀಟ್ ಮಾಡಿದರೆ ಒಂದು ಸಂದೇಶ ಅದರಲ್ಲಿದೆ. ಮತ್ತೊಂದು ಸಂದೇಶದಲ್ಲಿ ಚಳ್ಳಕೆರೆಯಿಂದ ಶುಭ ಸೋಮಶೇಖರ್ ಅವರು ನಾನಿನ್ನ ಮರೆಯಲಾರೆ ಸಾಂಗ್ ನನಗೆ ತುಂಬ ಇಷ್ಟ ಅಂದಿದ್ದಾರೆ. ಖಂಡಿತ. ಓಕೆ, ಹಾಡನ್ನು ಈಗ ಕೇಳಿದಿರಿ, ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂದೇಶಕ್ಕೆ ನೋಡೋದಾದರೆ ಯಾರು ಕಳುಹಿಸಿದ್ದಾರೆ. ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟಿನಿಂದ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ನನಗೆ ಎಲ್ಲ ಹಾಡುಗಳು ಇಷ್ಟವಾಗಿದೆ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ, ಮರೆಯಲಾಗದ ಹಾಡುಗಳು, ಧನ್ಯವಾದಗಳು, ಶುಭ ಸಂಜೆ ಫ್ರಮ್ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಡುಗಳನ್ನು ಖಂಡಿತ ಕೇಳಿ, ಹಾಗೆ ನಿಮಗೂ ಕೂಡ ಧನ್ಯವಾದಗಳು ನಿಮ್ಮ ಒಂದು ಸಂದೇಶವನ್ನು ನಮಗೆ ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ ಇನ್ನು ಯಾರು ಕಳುಹಿಸಿದರೆ ಮುಂದಿನ ಸಂದೇಶ ಅಂದರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಮಧುರವಾದ ಹಾಡುಗಳು, ರಾಗ ತಾಳ ಪಲ್ಲವಿ ಕೂಡ ನನಗೆ ತುಂಬ ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತೇವೆ, ಶುಭ ಸಂಜೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ ಧನ್ಯವಾದಗಳು ಸಂದೇಶಕ್ಕೆ ಅಂತ ಹೇಳ್ತಾ ಇನ್ನು ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ, ಚಿತ್ರದುರ್ಗ ಆಕಾಶವಾಣಿ ಆತ್ಮೀಯ ನಿರೂಪಕರಿಗೆ ಸೋಮವಾರದ ಶುಭ ಸಂಜೆ ಅಂತ ಹೇಳಿ ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿನ ನಮ್ಮ ಹಾಡು ನಿಮ್ಮ ಮನಸ್ಸಿಗೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಮೂರು ಬೇರೆ ಬೇರೆ ಚಿತ್ರದಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಆದರೂ ನಿಯಮಗಳ ಪ್ರಕಾರ ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ವಿಜಯ್ ಅವರ ನಿರ್ದೇಶನದಲ್ಲಿ 1981 ಬಿಡುಗಡೆಯಾದ ನೀ ನನ್ನ ಗೆಲ್ಲಲಾರೆ ಚಿತ್ರದ ನನ್ನ ನೀನು ಗೆಲ್ಲಲಾರೆ ತಿಳಿದು ಅನ್ನುವಂಥ ಹಾಡು. ಯಾಕೆ ಅಂತ ಅನ್ನೋದಕ್ಕೆ ಕಾರಣ ಹೇಳ್ತಾರೆ, ಈ ಗೀತೆಯು ಖ್ಯಾತ ನಟರುಗಳಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಅಮೋಘ ಅಭಿನಯದೊಂದಿಗೆ ಮತ್ತು ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಇಳಯರಾಜ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರ ಮಧುರ ಕಂಠಗಳಲ್ಲಿ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಮತ್ತು ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ. ಸಂದೇಶಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಶುಭ ಸಂಜೆ. ಇಂದು ನೀವು ಕೊಟ್ಟಿರುವ ಹಾಡುಗಳಲ್ಲಿ ನೀನು ನನ್ನ ಗೆಲ್ಲಲಾರೆ, ಓಕೆ, ಈ ಹಾಡು ನನ್ನ ನೀನು ಗೆಲ್ಲಲಾರೆ ತುಂಬ ಚೆನ್ನಾಗಿದೆ, ರಾಗ ತಾಳ ಲಯ ಚೆನ್ನಾಗಿದೆ, ಹಾಡು ಅರ್ಥಪೂರ್ಣವಾಗಿದೆ, ಸಾಹಿತ್ಯ ಸಂಗೀತ ಉತ್ತಮವಾಗಿದೆ, ಧನ್ಯವಾದಗಳು ಅಂತ ಹೇಳಿಬಿಟ್ಟಿದ್ದೀರಿ ಯಾರು ಅಂತ ಅನ್ನೋದನ್ನು ನಾನು ಹಿಂದಿನ ಸಂದೇಶವನ್ನು ತೆಗೆದು ನೋಡಬೇಕು. ಯಾರು ಅಂದರೆ ರಾಯಭಾಗ ತಾಲೂಕು ಮೊಗಳ ಖೋಡದಿಂದ ಶಿವಲಿಂಗಯ್ಯ ಕಲಾವತಿಯ ಅಭಿಷೇಕ ಹಿರೇಮಠ ಅವರು. ಓಕೆ, ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕೆ, ಹಾಡಿಷ್ಟಪಟ್ಟು ಯಾವುದು ಅಂತ ತಿಳಿಸಿದ್ದಕ್ಕಾಗಿ ಅಂತ. ಇನ್ನೊಂದು ಬಂದಿದೆ, ಈ ಒಂದು ಸಂದೇಶ ಕವಿತೆಯ ರೂಪದಲ್ಲಿ. ನವಿಲು ನಲಿಯಿತು ನಾಟ್ಯದಿಂದ, ಲಾಗ ಹಾಕಿತು ಮಂಗ ಮುದದಿಂದ, ಗಿಳಿಯು ಹಾಡಿತು ರಾಗದ ಆಲಾಪದಿಂದ, ಕೋಳಿ ಕೂಗಿತ್ತು ಕೊಕ್ಕೋ ಕೋ ಕೂಗಿನಿಂದ, ಚಂದ್ರವಳ್ಳಿ ಗಾನ ಮೊಳಗಿತ್ತು ಅಂದ ಚಂದದಿಂದ, ಈ ದಿನದ ಗಾನದ ಕೇಳುಗರು ಆಲಿಸಿದ್ದರು ಆನಂದದಿಂದ. ಯಾರು ಕಳುಹಿಸ್ತಾ ಇದ್ದಾರೆ ಈ ರೀತಿಯ ಒಂದು ಸಂದೇಶ ಅಂದರೆ, ಬೋಪ ವೆಂಕಟೇಶ್ ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಓಕೆ, ಥ್ಯಾಂಕ್ ಯು. ಸುಂದರವಾದಂತೂ ಕವನದ ಮೂಲಕ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇನ್ನೊಂದು ಸಂದೇಶ ತಗೊಂಡ್ಬಿಟ್ಟು ನಂತರ ಮುಂದಿನ ಹಾಡನ್ನು ಕೇಳೋಣ. ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇದ್ದೀರಿ. ಓಕೆ, ನಮ್ಮ ಮೆಚ್ಚಿನ ಚಿತ್ರ ನೀ ನನ್ನ ಗೆಲ್ಲಲಾರೆ ಹಾಡು ನನ್ನ ನೀನು ಗೆಲ್ಲಲಾರೆ, ಈ ಹಾಡಿನ

ಸಾರಾಂಶ. ನಾಯಕ ಮತ್ತು ನಾಯಕಿಯ ನಡುವಿನ ಮಧುರವಾದ ವಿನೋದ ಭರಿತ ಮತ್ತು ಸ್ಪರ್ಧಾತ್ಮಕ ಪ್ರಣಯವನ್ನು ಬಿಂಬಿಸುತ್ತೆ. ಗಂಡು ಮತ್ತು ಹೆಣ್ಣು ಇಬ್ಬರೂ ಒಬ್ಬರನ್ನೊಬ್ಬರು ಸವಾಲಿಗೆ ಒಡ್ಡಿಕೊಳ್ತಾರೆ. ಹೆಣ್ಣು ತನ್ನ ಸೌಂದರ್ಯ ಮತ್ತು ನಾಟ್ಯ ಕಲೆಯ ಬಲದಿಂದ ನನ್ನನ್ನು ಗೆಲ್ಲುವುದು ಅಸಾಧ್ಯ ಎಂದು ಅಹಂಕಾರದಿಂದ ಹಾಡಿದರೆ ನಾಯಕನು ಅದನ್ನು ಸವಾಲಾಗಿ ಸ್ವೀಕರಿಸಿ ತಾನು ಗೆಲ್ಲುವುದಾಗಿ ಪಂಥ ಹೂಡ್ತಾನೆ. ಗಾಯನ, ನೃತ್ಯ ಮತ್ತು ಕಲೆಗಳಲ್ಲಿ ಯಾರು ಶ್ರೇಷ್ಠರು ಎಂಬ ಬಗ್ಗೆ ಇಬ್ಬರ ನಡುವೆ ತಮಾಷೆಯ ಪೈಪೋಟಿ ನಡೆಯುತ್ತೆ. ಇಳೆಯರಾಜ ಅವರ ಸಂಗೀತ ಮತ್ತು ಚಿ ಉದಯಶಂಕರ್ ಅವರ ಸಾಹಿತ್ಯವು ಹಾಡಿನಲ್ಲಿ ಅರ್ಷೋದ್ಗಾರವನ್ನು ತುಂಬುತ್ತೆ. ಹಾಡಿನ ಕೊನೆಯಲ್ಲಿ ಇದು ಕೇವಲ ಒಂದು ಸ್ಪರ್ಧೆಯಲ್ಲ, ಬದಲಿಗೆ ಇಬ್ಬರ ನಡುವಿನ ಪ್ರೀತಿಯ ಮುನ್ನುಡಿ ಮತ್ತು ಆಕರ್ಷಣೆಯ ಸಂಕೇತವಾಗಿದೆ ಎಂಬುದು ವ್ಯಕ್ತವಾಗುತ್ತೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವು ಒಂದು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಹಾಡಿನ ಸಾರಾಂಶದೊಂದಿಗೆ ಬಂದಿರುವಂಥದ್ದು ನಿಮ್ಮ ಸಂದೇಶ, ಥ್ಯಾಂಕ್ ಯು ಅಂತ ಹೇಳ್ತಾ ಓಕೆ ಸ್ನೇಹಿತರೆ, ಮುಂದಿನ ಗೀತೆಯನ್ನು ಕೇಳೋಣ. ಕಾಮನಬಿಲ್ಲು ಚಿತ್ರದಿಂದ.

ಸ್ನೇಹಿತರ ಗಮನಿಸಿ, ಇನ್ನು ಮುಂದೆ 5:30 ಯುವ ತರಂಗ ಯುವ ಜನತೆಗಾಗಿ ಕಾರ್ಯಕ್ರಮದಲ್ಲಿ ಬಿಟೆಕ್ ಫುಡ್ ಅಂಡ್ ಟೆಕ್ನಾಲಜಿ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಯುವ ಪ್ರತಿಭೆ ನಂದನ್ ಬಂದಾಳ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ ಯುವ ತರಂಗ ಯುವ ಜನತೆಗಾಗಿ ಕಾರ್ಯಕ್ರಮ 5:30. ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ತಗೊಳ್ತಾ ಇದ್ದೀನಿ. ಯಾರು ಕಳುಹಿಸಿದ್ದಾರೆ ಅಂತ ನೋಡೋಣ. ಹಲೋ ಆಕಾಶವಾಣಿ, ಮುಸ್ಸಂಜೆ ನಮಸ್ಕಾರ ಅಂತ ಹೇಳಿ ಪ್ರೇಮಾ ನಟರಾಜ ನಾಯಕನ ಹಟ್ಟಿಯಿಂದ. ಈ ದಿನ ನೀವು ಪ್ರಸಾರ ಮಾಡುವ ಮೂರು ಹಾಡುಗಳಲ್ಲಿ ಎಲ್ಲಾ ಹಾಡುಗಳು ಹಳೆಯ ಚಲನಚಿತ್ರದ ಹಾಡು, ತುಂಬಾ ತುಂಬಾ ಇಷ್ಟ ಆಗಿವೆ. ಮೂರು ಹಾಡುಗಳು ಕೇಳ್ತೇವೆ. ಹಾಡುಗಳು ಈ ಮೂರು ಹಾಡುಗಳು ನೀವು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೆ ಇಷ್ಟ ಆಗಿ ಸಂದೇಶ ಕಳುಹಿಸಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದ ಅಂತ ಹೇಳ್ತಾ, ಹಾಯ್ ಹಲೋ ಗುಡ್ ಈವ್ನಿಂಗ್. ಇವತ್ತು ನೀವು ಕೊಟ್ಟಿರೋ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ಅವರವರ ಪಾತ್ರಗಳು ತುಂಬ ಚೆನ್ನಾಗಿವೆ. ಎಲ್ಲ ಹಾಡುಗಳನ್ನು ಕೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಖಂಡಿತ ಹಾಡುಗಳನ್ನು ಕೇಳಿ ಖುಷಿಪಡಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಆಕಾಶವಾಣಿಗೆ ನಮಸ್ತೆ, ನನಗೆ ರಾಜ್ಕುಮಾರ್ ಹಾಡುಗಳು ಅಂದರೆ ತುಂಬ ಇಷ್ಟ, ಮೂರು ಹಾಡುಗಳು ಕೇಳ್ತೇವೆ ಅಂತ ಹೇಳ್ತಾ ಇರೋದು ರಾಮಚಂದ್ರಪ್ಪ ಸಂಡೂರಿನಿಂದ. ಈಗಾಗಲೇ ಎರಡು ಹಾಡನ್ನು ಕೇಳಿದಿರಿ, ಮತ್ತೊಂದು ಹಾಡು ಬಾಕಿ ಇದೆ, ಕೇಳಿಸ್ತೇನೆ. ಧನ್ಯವಾದಗಳು ಅಂತ ಹೇಳ್ತಾ ಇನ್ನು ಶುಭ ಸಂಜೆ ನಮಸ್ಕಾರಗಳು ಅಂತ ಹೇಳಿಬಿಟ್ಟು ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಕಳುಹಿಸಿದ್ದಾರೆ. ನಿಮಗೂ ಕೂಡ ನಮಸ್ಕಾರ, ಶುಭ ಸಂಜೆ, ಧನ್ಯವಾದಗಳು. ಇನ್ನು ತುಂಗಭದ್ರಾ ನದಿ ದಡದಲ್ಲಿರುವ ಪುಣ್ಯಕ್ಷೇತ್ರ ಹರಿಹರ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಇವರು ಕಳುಹಿಸಿರುವಂಥದ್ದಿದು. ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳೋದಕ್ಕೆ ತುಂಬ ಇಂಪಾಗಿವೆ. ನಾನಿನ್ನ ಮರೆಯಲಾರೆ ನೀ ನನ್ನ ಗೆಲ್ಲಲಾರೆ ಸಿನಿಮಾ ಹಾಡುಗಳು ನನಗೆ ಇಷ್ಟ ರೀ. ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಂದೇಶಕ್ಕಾಗಿ ನಿಮಗೂ ಕೂಡ ಥ್ಯಾಂಕ್ಸ್ ರೀ ಅಂತ ಹೇಳ್ತಾ ಮತ್ತೊಂದು ಸಂದೇಶ. ಇದು ರಾಧಿಕಾ ಚಿತ್ರದುರ್ಗದಿಂದ. ಅವರು ಟೈಪ್ ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಕೊನೆಗೂ ಕೂಡ ಅವರ ಒಂದು ಸಂದೇಶವನ್ನು ಡಿಲೀಟ್ ಮಾಡಿದ್ದಾರೆ. ಆದರೆ ಹೆಸರೊಂದು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಏನು ಹೇಳಬೇಕಂತಿದ್ರಿ ಅನ್ನೋವಂಥದ್ದು ನಮಗೆ ಗೊತ್ತಾಗಲಿಲ್ಲ. ಒಟ್ಟಾರೆಯಾಗಿ ಕಾರ್ಯಕ್ರಮದಲ್ಲಿ ಬರ್ತಾ ಇರುವಂಥ ಹಾಡುಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಓಕೆನಾ, ಥ್ಯಾಂಕ್ ಯು. ಇನ್ನು ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ. ಇಂದಿನ ಮೂರು ಹಾಡುಗಳು ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿ ಶುಭ ಸಂಜೆ, ಧನ್ಯವಾದಗಳು ಅಂತ ಹೇಳಿಬಿಟ್ಟಿದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗ್ತಾ ಇವೆ, ಕೇಳಿ ಧನ್ಯವಾದಗಳು ಅಂತ ಹೇಳ್ತಾ ಶುಭ ಸಂಜೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕಾಮನಬಿಲ್ಲು ಚಿತ್ರದ ಇಂದು ಆನಂದನ ತಾಳಲಾರೆ ಈ ಹಾಡು. ಚಿಕ್ಕವರಿದ್ದಾಗ ಈ ಚಿತ್ರ ನೋಡಿದ್ದೆ, ರಾಜ್ಕುಮಾರ್ ಅನಂತನಾಗ್ ಅವರ ಅಭಿನಯ ಹಾಗೆ ತುಂಬ ಚೆನ್ನಾಗಿದೆ. ಈ ಗೀತೆ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಗಜಾನನ ಭಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ಕಳುಹಿಸಿದ್ದಾರೆ ಈ ಸಂದೇಶವನ್ನು. ಓಕೆ, ರಾಜ್ಕುಮಾರ್ ಅನಂತನಾಗ್ ಹಾಗೆ ಸರಿತವರ ಅಭಿನಯವನ್ನು ಕೂಡ ನಾವಿಲ್ಲಿ ನೆನಪು ಮಾಡಿಕೊಳ್ಳೇಬೇಕು ಅಲ್ವಾ. ಓಕೆ, ಥ್ಯಾಂಕ್ ಯು. ನಿಮ್ಮ ಒಂದು ಬಾಲ್ಯದ ನೆನಪು, ಚಿಕ್ಕವರಿದ್ದಾಗಿನ ನೆನಪುಗಳನ್ನು ನೆನಪು ಮಾಡಿಸಿದ್ದಕ್ಕಾಗಿ ಆಕಾಶವಾಣಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಇಳಿ ಸಂಜೆಯ ತಂಪಿನ ವಾತಾವರಣದಲ್ಲಿ ತಮ್ಮ ನೈಜ ನಿರೂಪಣೆಯಿಂದ ಮತ್ತಷ್ಟು ಕೇಳುಗರ ಮನರಂಜಿಸುವ ನಿಮಗೆ ಹೃದಯಪೂರ್ವಕ ಸ್ವಾಗತ ಮೇಡಮ್ ಅಂತ ಹೇಳಿಬಿಟ್ಟಿದ್ದೀರಿ. ನಿಮಗೆ ಥ್ಯಾಂಕ್ ಯು. ಇಂದಿನ ಮೂರು ಗೀತೆಗಳು ಕೇಳುಗರ ಮನ ಗೆಲ್ಲುವುದರ ಜೊತೆಗೆ ನನಗೆ ಡಾಕ್ಟರ್ ರಾಜ್ ಮತ್ತು ಮಂಜುಳಾ ಅಭಿನಯದ ನೀ ನನ್ನ ಗೆಲ್ಲಲಾರೆ ಚಿತ್ರದ ಪ್ರೇಮಿಗಳಿಬ್ಬರ ತಮ್ಮ ತಮ್ಮ ಪ್ರೀತಿಯ ನುಡಿಗಳಿಂದ ಮನ ಎಳೆಯಲು, ಓಕೆ ಕೇಳುಗರಿಗೆ ಹಾಡಿನ ರೂಪದಲ್ಲಿ ರಂಜಿಸಲು, ಕೇಳುಗರಿಗೆ ಹಾಡಿನ ರೂಪದಲ್ಲಿ ಮತ್ತೆ ರಂಜಿಸಲು ಅಂತ ಸೇರಿಸಿದ್ದೀರಿ. ಅಂದಿನ ಖ್ಯಾತ ಮೇರು ಸಾಹಿತಿ ಕೇಳುಗರಿಗೆ ಒಂದು ರೀತಿಯ ಆಸ್ತಿ ರೂಪದಲ್ಲಿ ರಂಜಿಸಿದ್ದಾರೆ ಅಂತ ಹೇಳಿಬಿಟ್ಟು ಈ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತಂದರೆ ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ ಕಳುಹಿಸಿರುವಂಥ ಸಂದೇಶ ಇದು. ಓಕೆ, ಥ್ಯಾಂಕ್ ಯು ನಿಮ್ಮ ಒಂದು ಸಂದೇಶಕ್ಕೆ ಅಂತ ಹೇಳ್ತಾ ನಮಸ್ತೆ, ಶುಭ ಸಂಜೆ ಮೇಡಮ್, ಇಂದಿನ ಎಲ್ಲ ಹಾಡುಗಳು ಕೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅನಂತರಾಜ ಗೋರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಕಳುಹಿಸಿದರೆ. ಓಕೆ, ಹಾಗೆ ಕೇಳ್ತಾ ಇರಿ. ಥ್ಯಾಂಕ್ ಯು. ಶುಭ ಸಂಜೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿ ಚಂದ, ನೀರಿನಲ್ಲಿ ಈಜುವ ಮೀನು ಚಂದ,

ಮರದ ಮರೆಯಲ್ಲಿ ಕೋಗಿಲೆಯ ನಿನಾದ ಚಂದ. ಚಿತ್ರದುರ್ಗದಲ್ಲಿ ಆಕಾಶವಾಣಿಯ ಆಯ್ಕೆ ನಮ್ಮ ಅನಿಸಿಕೆ ಚಂದ. ನೀವು ಕೊಟ್ಟಿರುವ ಹಾಡುಗಳು ನನಗೆ ಚಂದ, ತುಂಬಾ ಚಂದ ಇದೆ ನಿಮ್ಮ ಸಂದೇಶ. ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಕೇಳೋಣ. ನೀವೆಲ್ಲರೂ ಕಾಯ್ತಾ ಇದ್ದೀರಲ್ವಾ ಈ ಗೀತೆಗೋಸ್ಕರ? ಹೌದು, ನೀ ನನ್ನ ಗೆಲ್ಲಲಾರೆ ಚಿತ್ರದ ಈ ಗೀತೆ.

0: ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚಿತ್ರದುರ್ಗ. ಯುವತರಂಗ, ಯುವಜನರಿಗಾಗಿ ಕಾರ್ಯಕ್ರಮ.
2: ಇಂದಿನ ಯುವತರಂಗ ಕಾರ್ಯಕ್ರಮದಲ್ಲಿ ಬಿಟೆಕ್ ಫುಡ್ ಅಂಡ್ ಟೆಕ್ನಾಲಜಿ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿರುವ ಯುವ ಪ್ರತಿಭೆ ನಂದನ್ ಬಂದಿಹಾಳ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
3: ಕೆಳಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನುಗ್ಗಿಹಳ್ಳಿಯ ಯುವ ವಿದ್ಯಾರ್ಥಿ ನಂದನ್ ಬಂದಾಳ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಇವರು ಅಂತಿಮ ವರ್ಷದ ಫುಡ್ ಟೆಕ್ನಾಲಜಿ ಕೋರ್ಸ್ ಅನ್ನ ಅಧ್ಯಯನ ಮಾಡ್ತಿದ್ದಾರೆ. ಈಗಿನ ಯುವಕರಿಗೆ ಹಾಗೂ ಈಗಿನ ಜನಗಳಿಗೆ ಆರೋಗ್ಯದ ಸುಧಾರಣೆ ಹಾಗೂ ಆರೋಗ್ಯದ ಗುಣಮಟ್ಟ, ಆಹಾರದ ಗುಣಮಟ್ಟ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನ ಇವರೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ತಿಳ್ಕೊಳ್ಳೋಣ. ಮೊದಲೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಂದನ್ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ.
4: ನಮಸ್ಕಾರ ಸರ್.
3: ನಂದನ್ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
4: ಸರ್, ನನ್ನ ಹೆಸರು ನಂದನ್, ನಂದನ್ ಬಂದಾಳ್. ನಮ್ದು ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್, ನುಗ್ಗಿಹಳ್ಳಿ ವಿಲೇಜ್. ನಾನು ವಿದ್ಯಾಭ್ಯಾಸ ಎಲ್ಲ 1-10 ತನಕ ನಾ ಅಲ್ಲೇ ಲೋಕಲ್ ಮುಗಿಸಿದ್ದು. ನೆಕ್ಸ್ಟು ಪಿ ಯು ದಾವಣಗೆರೆ. ಈಗ ನೆಕ್ಸ್ಟು ನಾನು ಡಿಗ್ರಿ ಬಿಟೆಕ್ ಫುಡ್ ಟೆಕ್ನಾಲಜಿ DSLT ಚೆಫ್ಟ್ ದೇವಿ ಹೊಸೂರು ಹಾವೇರಿ ಡಿಸ್ಟಿಕ್ ಕಾಲೇಜ್ ಇರೋದು.
3: ತಾವು ಓದಿದ್ದೆಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ, ತಮ್ಮ ಪ್ರಾಪರ್ ಕೂಡ ದಾವಣಗೆರೆ.
4: ಹೌದು ಸರ್.
3: ಒಳ್ಳೇದು ನಂದನ್ ಅವರೇ. ನಂದನ್ ಅವರೇ, ತಮಗೆ ಯಾಕೆ ಈ ಬಿಟೆಕ್ ಫುಡ್ ಅಂಡ್ ಟೆಕ್ನಾಲಜಿಯನ್ನೇ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅನ್ನಿಸ್ತು, ಹಾಗೂ ಆ ಕೋರ್ಸ್ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಿ.
4: ಸರ್, ಫುಡ್ ಟೆಕ್ನಾಲಜಿ ಯಾವ ಥರ ಅಂದರೆ, ಆಫ್ಟರ್ ಎ ಬಂದಮೇಲೆ ಎಲ್ಲ ಜಾಬ್ಸ್ ಕೂಡ ಥ್ರೆಟ್ಸ್ ಸ್ಟಾರ್ಟ್ ಆಯಿತು. ಎ ಎಲ್ಲದಕ್ಕೂ ಪ್ರಾಬ್ಲಮ್ ಇಂಟರ್ಫಿಯರ್ ಆಯಿತು. ಆದರೆ ಜನ ಏನೇ ಆದರೂ ಏನೇ ಬಿಟ್ಟರು ಫುಡ್ ಅಂತೂ ಬಿಡೋಕ್ಕಾಗಲ್ಲ. ಇದು ಫ್ಯೂಚರಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಆಗೋದಿಲ್ಲ. ಅದಕ್ಕೋಸ್ಕರ ಫುಡ್ ಟೆಕ್ನಾಲಜಿ ಆಪ್ ಮಾಡಿದ್ದು.
3: ಅದಕ್ಕೋಸ್ಕರ ಫುಡ್ ಟೆಕ್ನಾಲಜಿನ ಚಾಯ್ಸ್ ಮಾಡಿದೆ
4: ಸರ್.
3: ನಂದನ್ ಅವರೇ, ಈಗಿನ ಜೀವನ ಶೈಲಿಗೆ ಹಾಗೂ ಎಲ್ಲಾ ವರ್ಗದ ಜನರಿಗೆ ಆಹಾರದ ಗುಣಮಟ್ಟ ಹೇಗಿರಬೇಕು ಹಾಗೂ ಯಾವ ರೀತಿ ಸುಧಾರಣೆ ತರಬೇಕು, ಯಾವ ರೀತಿಯ ಆಹಾರ ಸೇವನೆ ಅತ್ಯವಶ್ಯಕ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸಿ.
4: ಓಕೆ ಸರ್. ಮೇಯ್ನ್ ನಾವು ಬದುಕ್ತಿರೋದೇ ಫುಡ್ ಮೇಲೆ. ನಾವು ಏನು ತಿಂತೀವೋ ಅದ್ರ ಥರ ನಾವು ಇರ್ತೀವಿ. ಮೇಯ್ನ್ ಆಗಿ ನಮ್ಮದು ಮುಂಚೆ ಎಲ್ಲ ಆಹಾರ ಪದ್ಧತಿ ಯಾವ ಥರ ಇತ್ತು ಅಂದರೆ, ಎಲ್ಲ ಥರದ್ದು ನ್ಯೂಟ್ರಿಯೆಂಟ್ಸು ಸಿಗ್ತಾ ಇತ್ತು ಬಾಡಿಗೆ. ಕಾರ್ಬ್ಸ್ ಆಗಿರಲಿ, ಪ್ರೋಟೀನ್ ಆಗಲಿ,

0: ವಿಟಮಿನ್ ಆಗಲಿ ಮಿನರಲ್ಸ್ ಆಗಲಿ ಎಲ್ಲದು ಒಳ್ಳೆ ಕ್ವಾಂಟಿಟಿಯಲ್ಲಿ ಸಿಗ್ತಾ ಇತ್ತು. ಮತ್ತು ಅವಾಗ ಹಾರ್ಡ್ ವರ್ಕ್ ಮಾಡೋರು ಜನ, ಅದು ಏನೇ ಫುಡ್ ತಿಂದ್ರೂ ಅದು ಡೈಜೆಸ್ಟ್ ಆಗಿ ಬಾಡಿಗೆ ಅಕ್ಯುಮುಲೇಷನ್ ಆಗ್ತಿತ್ತು. ಈಗ ಏನಾಗ್ತಿರಂದರೆ ಹಾರ್ಡ್ ವರ್ಕ್ ಕಡಿಮೆ, ಎಲ್ಲ ಕೂತ ಥರನೇ ವರ್ಕ್ ಜಾಸ್ತಿ. ಈಗಿಂದು ಫುಡ್ ಸ್ಟೈಲೇ ಬೇರೆ, ಆಗಿನ ಫುಡ್ ಸ್ಟೈಲ್ ಬೇರೆ ಇತ್ತು, ಈಗಿನ ಫುಡ್ ಸ್ಟೈಲು. ನಾವು ಮುಂಚೆ ಹಳೆ ಪದ್ಧತಿದೆ ಊಟ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಈಗ ನ್ಯೂಯರ್ ಟ್ರೆಂಡ್ಸ್ ಯಾವ ಥರ ಇದೆಯಲ್ಲ, ನಮ್ಮದು ಬಾಡಿ ಡೈಲಿ ಅಪ್ಟೇಕ್ ಎಷ್ಟಿದೆ, ಇಂಟೇಕ್ ಎಷ್ಟಿದೆ, ನಮ್ಮದು ವರ್ಕ್ ಯಾವ ಥರ ಇದೆ, ಅದ್ರದ್ದು ಮೇಲ್ಗಡೆ ನಾವೊಂದು ಪ್ರೊಫೈಲ್ ಮಾಡ್ಕೊಂಡು ಊಟ ಮಾಡ್ಕೊಳ್ತ ಸ್ಟಾರ್ಟ್ ಮಾಡಬೇಕಾಗುತ್ತೆ.
1: ಒಳ್ಳೆಯದು ನಂದನವರೆ. ನಂದನವರೆ, ತಾವು ಈಗ ಅಂತಿಮ ವರ್ಷದ ಫುಡ್ ಟೆಕ್ನಾಲಜಿ ಕೋರ್ಸಸ್ಸನ್ನು ಮಾಡ್ತಾ ಇದ್ದೀರಾ, ತಮ್ಮ ಕೋರ್ಸಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀರಾ?
0: ಸರ್, ನಮ್ಮದು ಫುಡ್ ಟೆಕ್ನಾಲಜಿ ಅಂತ ಬಂದರೆ ನಾವು ಎರಡು ಮೇನು, ಒಂದು ಫುಡ್, ಇನ್ನೊಂದು ಟೆಕ್ನಾಲಜಿ. ಫುಡ್ ರಿಲೇಟೆಡ್ ವರ್ಕ್ ಮಾಡ್ತೀವಿ, ಟೆಕ್ನಾಲಜಿ ರಿಲೇಟೆಡ್ ವರ್ಕ್ ಮಾಡ್ತೀವಿ. ಫುಡ್ ಅಂತ ಬಂದರೆ ನಾವು ಏನೇನು ತಿಂತೀವಲ್ಲ ಎಲ್ಲದ್ರ ಬಗ್ಗೆನೇ ಬರುತ್ತೆ. ಒಂದು ತರಕಾರಿ ಆಗಿರಲಿ, ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಮಸಾಲ ಪೌಡರ್ಸ್ ಆಗಲಿ, ಸೀರಿಯಲ್ಸು, ಪಲ್ಸಸ್ಸು, ಮಿಲ್ಲೆಟ್ಸು, ಮತ್ತು ಆಲ್ಮೋಸ್ಟ್ ಎಲ್ಲ ಪ್ಲಾಂಟೇಷನ್ ಕ್ರಾಪ್ಸು, ಮತ್ತು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಎಲ್ಲದ್ರ ಬಗ್ಗೆ ನಾನು ಸ್ಟಡೀಸ್ ಮಾಡ್ತೀವಿ. ನಮ್ಮದು ಫುಡ್ ಟೆಕ್ನಾಲಜಿಯಲ್ಲಿ ಯಾವ ಥರ ಅಂದರೆ, ಫಸ್ಟು ಬೆಳೆಯೋಕು,

0: ಟೆಕ್ನಾಲಜಿ. ಫುಡ್ ರಿಲೇಟೆಡ್ ವರ್ಕ್ ಮಾಡ್ತೀವಿ, ಟೆಕ್ನಾಲಜಿ ರಿಲೇಟೆಡ್ ವರ್ಕ್ ಮಾಡ್ತೀವಿ. ಫುಡ್ ಅಂತ ಬಂದರೆ ನಾವು ಏನೇನು ತಿಂತೀವಲ್ಲ ಎಲ್ಲದ್ರ ಬಗ್ಗೆನೇ ಬರುತ್ತೆ. ಒಂದು ತರಕಾರಿ ಆಗಿರಲಿ, ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಮಸಾಲ ಪೌಡರ್ಸ್ ಆಗಲಿ, ಸೀರಿಯಲ್ಸು, ಪಲ್ಸಸ್ಸು, ಮಿಲ್ಲೆಟ್ಸು, ಮತ್ತು ಆಲ್ಮೋಸ್ಟ್ ಎಲ್ಲ ಪ್ಲಾಂಟೇಷನ್ ಕ್ರಾಪ್ಸು, ಮತ್ತು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಕ್ರಾಪ್ಸ್ ಎಲ್ಲದ್ರ ಬಗ್ಗೆನೂ ಸ್ಟಡೀಸ್ ಮಾಡ್ತೀವಿ. ನಮ್ಮದು ಫುಡ್ ಟೆಕ್ನಾಲಜಿಯಲ್ಲಿ ಯಾವ ಥರ ಅಂದರೆ, ಫಸ್ಟ್ ಬೆಳೆಯೋಕೆ, ಬೆಳೆದು ಅದನ್ನು ಪ್ರೊಸೆಸಿಂಗ್ ಮಾಡಬೇಕು. ಡೈರೆಕ್ಟ್ ಹಂಗಾದ್ರೂ ಕೊಡಿ ಇಲ್ಲ, ಅಥವಾ ಅದನ್ನ ಏನು ವ್ಯಾಲ್ಯೂಯೇಷನ್ ಮಾಡಿಕೊಡಿ. ಅದನ್ನ ನೆಕ್ಸ್ಟ್ ಮಾರ್ಕೆಟಿಂಗು, ಅಲ್ಲಿ ತನಕಲೂ ನಾವು ಸ್ಟಡೀಸ್ ಮಾಡ್ತೀವಿ. ನೆಕ್ಸ್ಟ್ ಟೆಕ್ನಾಲಜಿ, ಟೆಕ್ನಾಲಜಿಯಲ್ಲಿ ಯಾವ ಥರ ಅಂದರೆ ಅದೇ ಪ್ರಾಡಕ್ಟ್ನ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂದರೆ ವಿತೌಟ್ ಟೆಕ್ನಾಲಜಿ ಯಾವ ವರ್ಕ್ ಆಗಲ್ಲ.
1: ವ್ಯಾಲ್ಯೂಯೇಷನ್ ಅಂದರೆ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತೀರಾ?
0: ಇಲ್ಲ ಸರ್, ವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯವರ್ಧನೆ.
1: ಮೌಲ್ಯವರ್ಧನೆ
0: ಮಾಡೋದು, ಆಹಾರನ ಅದೇ ಸಂಸ್ಕರಣೆ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ರೈತರಿಂದ ಡೈರೆಕ್ಟ್ ಫಾರ್ಮರ್ ಕಸ್ಟಮರ್ಸ್ಗೆ ರೀಚ್ ಮಾಡೋ ಥರ ವರ್ಕ್ ಮಾಡ್ತೀವಿ.
1: ಅಂದರೆ ಆಹಾರದ ಮೌಲ್ಯವರ್ಧನೆಯನ್ನು ಯಾವೆಲ್ಲ ಅಂಶಗಳನ್ನು ಪರಿಗಣಿಸಿ ಮೌಲ್ಯವರ್ಧನೆಯನ್ನು ಮಾಡ್ತೀರಾ ತಾವು?
0: ಸರ್, ಈಗ ಮೂರು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ ಫುಡ್ಡನ್ನು. ಒಂದು ಪೆರಿಷಬಲು, ಒಂದು ಸೆಮಿ ಪೆರಿಷಬಲು, ಒಂದು ಸೆಲ್ಫ್ ಸ್ಟೇಬಲ್ ಅಂತ ನಾವು ಮೂರು ಡಿವಿಷನ್ ಮಾಡಿರ್ತೀವಿ. ಪೆರಿಷಬಲ್ ಅಂತಂದರೆ ಜಲ್ದಿ ಕೆಡುವಂಥವು ಫುಡ್ಗಳು, ಹಾಲು, ತರಕಾರಿ ಇವೆಲ್ಲ. ಎರಡು ಹಾಲು ಇದೆಯಲ್ಲ, ಎರಡು ದಿವಸ ಅಷ್ಟೇ ಇಡ್ಬೋದು. ಇಂಥ ಫ್ರಿಡ್ಜಲ್ಲಿ ಇಡ್ತೀವಿ ಅಂದರೆ ಎರಡು ದಿವಸ ಇಡ್ತೀವಿ, ಅದು ಎರಡೇ ದಿವಸ ಶೆಲ್ಫ್ ಲೈಫು. ಅದಕ್ಕೇನಂತೀವಿ ಪೆರಿಷಬಲ್ ಅಂದರೆ ಜಲ್ದಿ ಕೆಡೋ ವಸ್ತುಗಳು. ಅದಕ್ಕೆ ಬೇರೆ ಇರುತ್ತೆ ಸಂಸ್ಕರಣಾ ವಿಧಿ, ಬೇರೆ ಇರುತ್ತೆ.
1: ಆದರೆ ಈಗ ತಾವು ಗಮನಿಸಿರ್ಬೋದು, ಈಗ ಕೆಲವೊಂದು ಹಾಲುಗಳು ಗುಣಮಟ್ಟ ಅದರಲ್ಲಿ ಕೆಮಿಕಲನ್ನು ಬಳಸಿಬಿಟ್ಟು ಅಂದರೆ ಎರಡು ದಿನಕ್ಕಿಂತ ಹೆಚ್ಚಿನ ದಿನಗಳು ಕೂಡ ಅದನ್ನು ಫ್ರಿಡ್ಜಲ್ಲಿ, ಫರ್ಟಿಲೈಸರ್ಸಲ್ಲಿ ಅದನ್ನು ಸ್ಟೋರ್ ಮಾಡಿಬಿಟ್ಟು ಮಾರಾಟವನ್ನು ಮಾಡ್ತಾರೆ. ಆ ರೀತಿಯ ಹಾಲುಗಳನ್ನು ನಾವು ಸೇವನೆ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ, ಅದರಿಂದ ದುಷ್ಪರಿಣಾಮಗಳು ಆಹಾರದ ಮೇಲೆ ಏನೆಲ್ಲ ಪ್ರಭಾವವನ್ನು ಬೀರ್ತವೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸರ್, ಈಗ ಮಾರ್ಕೆಟಲ್ಲಿ ಒಂದು ನಾಲ್ಕೈದು ಥರದ ಹಾಲು ಸಿಗುತ್ತೆ. ಕಾಮನ್ ಮಿಲ್ಕೆ ತೊಗೊಂಡ್ರೆ ನಮಗೇನು ಸಿಗುತ್ತೆ, ಟೋನ್ ಮಿಲ್ಕ್ ಅಂತ ಸಿಗುತ್ತೆ, ಸ್ಕೀಮ್ ಮಿಲ್ಕ್ ಅಂತ ಸಿಗುತ್ತೆ, ಮತ್ತು ಫುಲ್ ಟೋನ್ ಮಿಲ್ಕ್ ಅಂತ ಸಿಗುತ್ತೆ, ಫುಲ್ ಕ್ರೀಮ್ ಮಿಲ್ಕ್ ಸಿಗುತ್ತೆ, ಯು ಎಚ್ ಡಿ ಮಿಲ್ಕ್ ಅಂತ ಸಿಗುತ್ತೆ. ಅದು ಪ್ಯಾಕೆಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆರೆಂಜ್ ಕಲರ್ ಇತ್ತು ಅಂದರೆ ಸ್ಕೀಮ್ ಮಿಲ್ಕು, ಫುಲ್ ಟೋನ್ ಮಿಲ್ಕ್ ಅಂತ. ಬ್ಲೂ, ನಿಮ್ಮ ನಂದಿನಿ ಪ್ಯಾಕೆಟೇ ನೋಡಿ, ಬ್ಲೂ ಕಲರ್ ಬರುತ್ತೆ, ಆರೆಂಜ್ ಕಲರ್ ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ. ಈಗ ಅದರಲ್ಲಿ ಎ ಟು ಮಿಲ್ಕ್ ಅಂತಲೂ ಬರುತ್ತಿದೆ. ಎ ಟು ಮಿಲ್ಕ್ ಅಂದರೆ ದೇಸಿ ಹಾಲು, ದೇಸಿ ಹಸುವಿನ ಹಾಲುಗಳು ಬರ್ತಿದೆ. ಅವೆಲ್ಲ ಪೆರಿಷಬಲ್.
1: ಅದರಲ್ಲಿ ಯಾವ ಕಲರ್ ಹಾಲಿನ ಅದು
0: ಆಲ್ಮೋಸ್ಟ್ ಆರೆಂಜ್ ಯೂಸ್ ಮಾಡ್ತಾರೆ. ಆರೆಂಜ್ ಇದೆಯಲ್ಲ, ಅದು ಸ್ಕೀಮ್ ಮಿಲ್ಕ್. ಅದು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಫ್ಯಾಟ್. ಸ್ಕೀಮ್ ಮಿಲ್ಕ್ ಅಂದರೆ ಅದರಲ್ಲಿ ಹಾಲಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ಎಸ್ ಎನ್ ಎಫ್ ಇರುತ್ತೆ, ಮತ್ತೆ ಫ್ಯಾಟ್ ಕಂಟೆಂಟ್ ಇರುತ್ತೆ. ಫ್ಯಾಟ್ ಕಂಟೆಂಟ್ ಅನ್ನ ನೀವು ಸ್ಟ್ಯಾಂಡರ್ಡೈಸ್ ಮಾಡ್ತೀರಿ. ಫುಲ್ ಟೋನ್ ಮಿಲ್ಕ್ ಅಂದ್ರೆ ನಮ್ದು ಹಸುವಿನ ಹಾಲು ಯಾವ ತರ ಇರುತ್ತಲ್ಲ, ಡೈರೆಕ್ಟ್ ಕರ್ದಿರುತ್ತಲ್ಲ ಗಟ್ಟಿ ಹಾಲು, ಅದೇ ಸಿಗುತ್ತೆ ನಿಮ್ಗೆ. ಸ್ಕೀಮ್ ಮಿಲ್ಕ್ ಅಂದ್ರೆ ಅದ್ರಗಿಂತ ಫ್ಯಾಟ್ ತೆಗ್ದಿರ್ತೀವಿ ನೀವು, ಫ್ಯಾಟ್ ತೆಗ್ದಿರ್ತಾರೆ. ಈಗ ನಮ್ಗೆ ಆ ತರದೆಲ್ಲ ಸಿಗುತ್ತಲ್ಲ, ಅದ್ರ ಮೇಲೆ ಆ ಕಲರ್ ವೇರಿಯೇಷನ್ ಆಗುತ್ತೆ. ಆರೆಂಜ್ ಕಲರ್ ಬೆಸ್ಟ್ ಒನ್. ನೆಕ್ಸ್ಟ್ ಎ ಟು ಮಿಲ್ಕ್ ಕೂಡ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಅಂದ್ರೆ ದೇಸಿ ಹಸುವಿನ ಹಾಲು. ಎ ಟು ಮಿಲ್ಕ್ ಅಂದ್ರೆ ಎ ಟು ಪ್ರೋಟೀನ್ ಇರುತ್ತೆ. ಅದು ಈ ನಾರ್ಮಲ್ ಜೆರ್ಸಿ ಎಚ್ ಎಫ್ ಅಲ್ಲಿ ಏನಿರುತ್ತೆ, ಎ ಒನ್ ಪ್ರೋಟೀನ್ ಇರುತ್ತೆ. ಇದರಲ್ಲಿ ಎ ಟು ಪ್ರೋಟೀನ್ ಇರುತ್ತೆ. ಎ ಟು ಪ್ರೋಟೀನ್ ಇದೆಲ್ಲ, ಇದು ಸ್ವಲ್ಪ ಒಳ್ಳೇದು ಆರೋಗ್ಯಕ್ಕೆ, ಅಂದ್ರೆ ಕಾಸ್ಟ್ಲಿ ಅದು, ಅದು ಕೂಡ ತೊಗೊಂತಿಲ್ಲ. ಇನ್ನೊಂದು ಬರುತ್ತೆ ಯು ಎಸ್ ಟಿ ಮಿಲ್ಕ್ ಅಂದು, ಗುಡ್ ಲೈಫ್ ಅಂತ ಬರುತ್ತೆ ಗೊತ್ತಾ ನಂದಿನಿಲಿ, ಯು ಎಸ್ ಟಿ ಮಿಲ್ಕ್ ಅಂದು. ಅದು ನಾರ್ಮಲ್ ಹಾಲು ಎರಡರಿಂದ ಮೂರು ದಿವಸ ಬಂದ್ರೆ ಇದು ಆರು ತಿಂಗಳು ಬರುತ್ತೆ.
1: ಹೌದು, ಅದನ್ನ ಹೆಂಗೆ ಸ್ಟೋರೇಜ್ ಅನ್ನ ಮಾಡ್ತೀರಾ, ಅದ್ರ ಗುಣಮಟ್ಟವನ್ನ ಅಷ್ಟು ದಿನಗಳ ಕಾಲ ಯಾವ ರೀತಿ ಮೇಂಟೈನ್ ಅನ್ನ ಮಾಡ್ತೀರಾ?
0: ಸರಿ, ಯು ಎಸ್ ಟಿ ಮಿಲ್ಕ್ ಅಂತ ಯಾಕಂತಂದ್ರೆ ಅಲ್ಟ್ರಾ ಹೈ ಟೆಂಪರೇಚರ್ ಟ್ರೀಟ್ಮೆಂಟ್ ಅಂತಾರೆ ಅದಕ್ಕೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಬೌವ್ 121 ಡಿಗ್ರಿ ಸೆಲ್ಸಿಯಸ್ ಹಾಲನ್ನ ಬಾಯ್ಲ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದರಲ್ಲಿ ಕ್ಲಾಸ್ಟ್ರಿಡಿಯಂ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದು ಸಾಯ್ತು ಅಂದ್ರೆ ಎಲ್ಲಾ ಬ್ಯಾಕ್ಟೀರಿಯಾ ಸತ್ತೋದಂಗೆ. ಬ್ಯಾಕ್ಟೀರಿಯಾ ನಮ್ದು ಫುಡ್ ಹಾಳ್ ಮಾಡೋದು ಯಾವುದು, ಮೈಕ್ರೋಬಲ್ ಲೋಡು, ಮೈಕ್ರೋಬ್ಸ್, ಫಂಗಸ್, ಬ್ಯಾಕ್ಟೀರಿಯಾಸ್ ಏನಿರುತ್ತಲ್ಲ, ನಾವು ಫುಡ್ನ ಹಾಳ್ ಮಾಡೋದೇ ಅದು. ನಾವು ಅದನ್ನೇ ಬ್ಯಾಕ್ಟೀರಿಯಾಸ್ ಎಲ್ಲದನ್ನ ತೆಗೆದು ನಾವು ಪ್ಯಾಕ್ ಮಾಡಿದ್ವಿ ಅಂದ್ಕೊಳ್ಳಿ, ಏನಾಗೋದಿಲ್ಲ. ಮತ್ತೆ ಅದು ಪ್ಯಾಕೇಜಿಂಗ್ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಮಲ್ಟಿಲೇಯರ್ ಪ್ಯಾಕೇಜಿಂಗ್ ಯೂಸ್ ಮಾಡ್ತೀವಿ. ನಮ್ದು ನೋಡಿ ಅದರಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ ಅಂದ್ರೆ ಅಲ್ಟ್ರಾ ಹೈ ಟೆಂಪರೇಚರ್, ಹೈ ಟೆಂಪರೇಚರ್ ಟ್ರೀಟ್ ಮಾಡ್ತೀರಿ. ನೆಕ್ಸ್ಟ್ ಪ್ಯಾಕೇಜಿಂಗ್ ಇದೆ, ಮಲ್ಟಿಲೇಯರ್ ಪ್ಯಾಕೇಜಿಂಗ್ ಅದು, ಪೌಚ್ ಪ್ಯಾಕಿಂಗ್ ಅದು. ನೆಕ್ಸ್ಟ್ ಅದನ್ನ ನೀವು ನಾರ್ಮಲ್ ಸ್ಟೋರೇಜ್ ಮಾಡಿದ್ರೆ ತೊಂದರೆ ಇಲ್ಲ, ಅದು ಹಾಲನ್ನ ಫ್ರಿಡ್ಜಲ್ಲಿ ಇಡಬೇಕು ನೀವು. ಇದನ್ನ ನಾರ್ಮಲ್ ಆಂಬಿಯೆಂಟ್ ಟೆಂಪರೇಚರ್, ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟರು ಕೆಡೋದಿಲ್ಲ. ಇದು ಪ್ರೊಸೆಸಿಂಗ್ ಇನೋವೇಷನ್ಸ್ ಏನಂತೀವಲ್ಲ, ಫುಡ್ ಟೆಕ್ನಾಲಜಿ ಇನೋವೇಷನ್ಸ್ ಇವೆ. ಇದು ಬಂತು, ಮತ್ತೆ ರಿಟಾರ್ಟ್ ಟೆಕ್ನಾಲಜಿ ಒಂದು ಬರುತ್ತೆ, ಫ್ರೀಸ್ ಡ್ರೈಯಿಂಗ್ ಬರುತ್ತೆ, ವ್ಯಾಕ್ಯೂಮ್ ಫ್ರೈಯಿಂಗ್ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸ್ಪ್ರೇ ಡ್ರೈಯಿಂಗ್ ಎಲ್ಲ ಬರುತ್ತೆ, ಇವೆಲ್ಲ ಇನ್ನೋವೇಶನ್ಸ್ ಫುಡ್ ಟೆಕ್ನಾಲಜೀಸ್ ಅಲ್ಲಿ, ಇವನ್ನೆಲ್ಲ ಯೂಸ್ ಮಾಡ್ಕೊಂತಾರೆ ಫುಡ್ ಟೆಕ್ನಾಲಜೀಸ್ ಅಲ್ಲಿ.
1: ನಂದನ್ ಅವ್ರೆ, ಈಗಿನ ಜನರೇಷನ್ ಅಲ್ಲಿ ರೆಡಿ ಟು ಈಟ್ ಪ್ರಾಡಕ್ಟ್ ಬಹಳ ಜನ ಮೊರೆ ಹೋಗ್ತಾ ಇದಾರೆ, ಇದ್ರ ಬಗ್ಗೆ ನೀವು ಏನನ್ನ ಹೇಳಿಕ್ ಇಷ್ಟಪಡ್ತೀರಾ?
0: ಸರ್, ಈಗ ಯಾವ ತರ ಆಗ್ತಿದ್ರೆ ವರ್ಕ್ ಬಹಳ ಆಗ್ತಿದೆ ಜನಕ್ಕೆ.
1: ಹೌದು,
0: ಆದಷ್ಟು ಟೈಮ್ ಸಿಗ್ತಿಲ್ಲ ಅಡಿಗೆ ಕುಕ್ ಮಾಡಕ್ ಕೂಡ ಟೈಮ್ ಸಿಗ್ತಿಲ್ಲ ಅವ್ರಿಗೆ. ಆದಷ್ಟು ಎರಡ್ ಕ್ಯಾಟಗರಿ, ಅದಕ್ಕೋಸ್ಕರ ಎರಡ್ ಕ್ಯಾಟಗರಿ ಕ್ರಿಯೇಟ್ ಆಯ್ತು ಈಗ, ರೆಡಿ ಟು ಈಟ್, ರೆಡಿ ಟು ಕುಕ್. ಎರಡ್

0: ಕೆಟಗರಿ ಕ್ರಿಯೇಟ್ ಆಯ್ತು.
1: ಅಂದ್ರೆ ಅವೆರಡರಲ್ಲಿ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು, ಯಾವುದು ಸೇವನೆ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ತೊಂದರೆ ಅಂತೇನಿಲ್ಲ, ಎರಡು ಕನ್ಸಂಪ್ಷನ್ ಸೇಫ್. ರೆಡಿ ಟು ಕುಕ್ ಅಂತ ಅಂದ್ರೆ ಅದನ್ನ ತೋಮದು ನಾವು ಮತ್ತೆ ವಾಪಸ್ ಕುಕ್ ಮಾಡ್ತೀವಿ. ಈಗ ಮ್ಯಾಗಿ ಇದೆಯಲ್ಲ, ರೆಡಿ ಟು ಕುಕ್, ಅದು ನೀವೇನು ಮಾಡಂಗಿಲ್ಲ, ಅದನ್ನ ತೋಮಂದ್ರಿ ನೀರ್ ಹಾಕಿದ್ರಿ, ಕುಕ್ ಮಾಡಿದ್ರಿ, ಬಿಸಿ ಮಾಡಿ, ರೆಡಿ ಟು ಕುಕ್ ಐಟಮ್ಸ್ ಇದು. ಇದು ಫ್ರೋಜನ್ ಸ್ಟೇಟ್ ಅಲ್ಲಿ ಬರುತ್ತೆ, ಡಿಹೈಡ್ರೇಟೆಡ್ ಸ್ಟೇಟ್ ಅಲ್ಲಿ ಬರುತ್ತೆ, ಫ್ರೀಸ್ ಡ್ರೈಡ್ ಸ್ಟೇಟ್ ಅಲ್ಲಿ ಬರುತ್ತೆ. ಇದು ರೆಡಿ ಟು ಕುಕ್. ರೆಡಿ ಟು ಈಟ್ ಅಂದ್ರೆ ಪ್ಯಾಕೆಟ್ ಓಪನ್ ಮಾಡಿದ್ರಿ ತಿನ್ನೋದು ಸೀದಾ, ಈ ತರದ್ದು. ಅದಕ್ಕೆ ರೆಡಿ ಟು ಹೀಟ್.
1: ಇವಾಗ ಆಹಾರದ ಪದಾರ್ಥಗಳ ಅಲ್ಲದೆ ಕೂಡ ಇವಾಗ ಜಂಕ್ ಫುಡ್ ಕೂಡ ರೆಡಿ ಟು ಹೀಟ್ ತುಂಬಾ ಜನ ಯೂಸ್ ಮಾಡ್ತಾರೆ. ಅದು ಎಕ್ಸ್ಪೆಷಲಿ ಕಾಲೇಜ್ ವಿದ್ಯಾರ್ಥಿಗಳು, ಸ್ಕೂಲ್ ಮಕ್ಕಳು ಕೂಡ ಬಹಳ ಆ ತರ ಪ್ರಾಡಕ್ಟ್ ಗಳನ್ನ ಉಪಯೋಗಿಸ್ತಾರೆ. ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ, ಅದೊಂದು ಚಟ ಆಗಿ ಮಾರ್ಪಾಡಾಗಿದೆ. ಅದು ಎಷ್ಟು ಒಳ್ಳೇದು, ಅದು ಎಷ್ಟು ಆರೋಗ್ಯಕ್ಕೆ ಅನಾರೋಗ್ಯವನ್ನ ಉಂಟು ಮಾಡುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸರ್, ಕೆಲವೊಂದು ಪ್ರಾಡಕ್ಟ್ಸ್ ಇದೆ. ಪ್ರಾಡಕ್ಟ್ಸ್ ಯಾವ ತರ ಅಂದ್ರೆ, ನಾನು ಹೇಳಿದೆ ಆಗ್ಲೇ, 10% ಬಿಲೋ ಇತ್ತು ಅಂದ್ರೆ ಮಾಯಿಶ್ಚರ್ ಕಂಟೆಂಟು, ಯಾವುದೇ ಪ್ರಿಸರ್ವೇಟಿವ್ಸ್ ಬೇಡ. ಅದಕ್ಕೆ ನಾವು ಫುಡ್ ನ ಶೆಲ್ಫ್ ಲೈಫ್ 2 ದಿವಸ ಬರೋದು, ನಾವು 6 ತಿಂಗಳು ಮಾಡ್ತಿದೀವಿ ಅಂದ್ರೆ ಏನಾದ್ರು ಹಾಕ್ಲೇಬೇಕಾ? ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾರೆ. ಪ್ರಿಸರ್ವೇಟಿವ್ಸ್, ಆಂಟಿ ಆಕ್ಸಿಡೆಂಟ್ಸ್, ಅಸಿಡಿಟಿ ರೆಗ್ಯುಲೇಟರ್ಸ್, ಇವನ್ನೆಲ್ಲ ಆಡ್ ಮಾಡ್ಕೊಂಡು ನಾವು ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡ್ತೀವಿ. ಅದು 10% ಅಬೋವ್ ಇತ್ತು ಅಂದ್ರೆ ಮಾಯಿಶ್ಚರ್ ಕಂಟೆಂಟ್, 10% ಗಿಂತ ಬಿಲೋ ಮಾಯಿಶ್ಚರ್ ಇತ್ತು ಅಂದ್ರೆ ಇವೆಲ್ಲ ಬೇಡ ಪ್ರಿಸರ್ವೇಟಿವ್. ನೀವು ಸಪೋಸ್ ಮೆಕ್ಕೆಜೋಳ ಅನ್ಕೊಳ್ಳಿ, ಮೆಕ್ಕೆಜೋಳ ಅವ್ರು ಏನ್ ಮಾಡ್ತಾರೆ ನಿಮ್ ಹಾಕಕ್ ಹೋದ್ರೆ ಅಂದ್ರೆ ಮಾರ್ಕೆಟ್ಗೆ ಮಾಯಿಶ್ಚರ್ ಕಂಟೆಂಟ್ ಚೆಕ್ ಮಾಡ್ತಾರೆ, ಏನಿರುತ್ತೆ ಅದು ಬಿಲೋ 10% ಇರ್ಬೇಕು. ಇತ್ತು ಅಂದ್ರೆ 6 ತಿಂಗಳು ಮಿನಿಮಮ್ ಸ್ಟೋರೇಜ್ ಮಾಡಬಹುದು. ಅದೇ ಫುಡ್ಡಲ್ಲೂ ಅಷ್ಟೇ, ಫುಡ್ಡಲ್ಲೂ ಆದ್ರೂ ಅಷ್ಟೇ, 10%ಗಿಂತ ಮಾಯಿಶ್ಚರ್ ಬಿಲೋ ಇತ್ತು ಅಂದ್ರೆ ನೀವು ವಿತೌಟ್ ಪ್ರಿಸರ್ವೇಟಿವ್ ಮಿನಿಮಮ್ 2 to 3 months ಅಂತೂ ಸ್ಟೋರೇಜ್ ಮಾಡ್ಕೋಬಹುದು. ಕೆಲವೊಂದು ಪ್ರಾಡಕ್ಟ್ 1 year 2 year ತನಕ ಇಟ್ಟರು ಸ್ಟೋರೇಜ್ ಮಾಡ್ಕೋಬಹುದು. ಅದಕ್ಕೆ ಕೆಮಿಕಲ್ಸ್ ಬೇಕು. ಮತ್ತೆ ಇನ್ನೊಂದಿಷ್ಟು ಟೆಕ್ನಾಲಜೀಸ್ ಇದೆ. ರಿಟಾರ್ಟ್ ಪೌಚ್ ಅಂತ ಬರುತ್ತೆ, ರಿಟಾರ್ಟ್ ಟೆಕ್ನಾಲಜಿ. ಅದು ಹೆಂಗೆ ಅಂದ್ರೆ, ಅಬೌವ್ 121 degrees Celsius ಅಲ್ಲಿ ಹೀಟ್ ಟ್ರೀಟ್ ಮಾಡಿ ವ್ಯಾಕ್ಯೂಮ್ ಸೀಲ್ ಮಾಡಿ ಅದನ್ನ ಆಂಬಿಯೆಂಟ್ ಟೆಂಪರೇಚರ್ ಸ್ಟೋರ್ ಮಾಡ್ತಾರೆ. ಅದರಲ್ಲಿ ಯಾವ ತರ ಅಂದ್ರೆ, ಈಗ ಬಿರಿಯಾನಿ ಅನ್ಕೊಳ್ಳಿ, ನೀವು ಬಿರಿಯಾನಿ ತಿನ್ಬೇಕು ಅಂತ ಮನ್ಸಾಯ್ತು ಅಂದ್ರೆ ನಿಮ್ಗೆ ಆ ಪ್ಯಾಕೆಟ್ ಇರುತ್ತೆ, ರೆಡಿ ಪ್ಯಾಕೆಟ್ ಇರುತ್ತೆ, ಪ್ಯಾಕೆಟ್ ನ ಓಪನ್ ಮಾಡಿ ಡೈರೆಕ್ಟ್ ಬಿಸಿ ಮಾಡ್ಕೊಂಡು ತಿನ್ನೋ ತರ ಬರುತ್ತೆ. ಇನ್ನೂ ಒಂದ್ ಯಾವ ತರ ಅಂದ್ರೆ, ಆ ಪ್ಯಾಕೆಟ್ ಹಾಟ್ ಕುದಿಯೋ ನೀರಲ್ಲಿ ಆ ಪ್ಯಾಕೆಟ್ ಒಂದೇ ನಿಮಿಷ ಡಿಪ್ ಮಾಡ್ಬೇಕು, ಒಳಗಡೆ ಬಿಸಿ ಆಗುತ್ತೆ ಪ್ಯಾಕೆಟ್ ಒಳಗಡೆ.
1: ದೇಶಗಳಲ್ಲಿ ಈ ರೀತಿಯ ಆಹಾರ
0: ಇಂಡಿಯಾದಲ್ಲೂ ಇದೆ ಸರ್,
1: ಚಾಲ್ತಿಯಲ್ಲಿವೆ.
0: ಇಂಡಿಯಾದಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಅದನ್ನ, ಸ್ಟೂಡೆಂಟ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ. ಜಸ್ಟ್ ಸಿಂಪಲ್ ಅಲ್ಲ, ಪ್ಯಾಕೆಟ್ ತರ್ತಾರೆ, ಅದನ್ನ ಹಾಟ್ ವಾಟರ್ ಅಲ್ಲಿ ಡಿಪ್ ಮಾಡ್ತಾರೆ, ಒಂದೇ ನಿಮಿಷ ಕುಕ್ ಮಾಡ್ತಾರೆ, ಒಳಗಡೆ ಪ್ಯಾಕೆಟ್ ಒಳಗಡೆ ಕುಕ್ ಆಗತ್ತದು. ಪ್ಯಾಕೆಟ್ ಕೂಡ ಸೇಫ್ ಅದು. ಈಗ ಪ್ಲಾಸ್ಟಿಕ್ ಹೀಟ್ ಮಾಡ್ರೆ ಹಾಳಾಗಲ್ವಾ ಅಂತ ಕೇಳ್ತಾರೆ ಜನ, ಅದಕ್ಕೆ ಏನ್ ಮಾಡ್ತಾರೆ, ಮಲ್ಟಿ ಲೇಯರ್ ಪ್ಯಾಕೇಜಿಂಗ್ ಅಂತಾರೆ. ಮಲ್ಟಿ ಲೇಯರ್ ಪ್ಯಾಕೇಜಿಂಗ್ ಅಲ್ಲಿ ಒಳಗಡೆ ಪೆಟ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಪೆಟ್ ಅಂದ್ರೆ ಪಾಲಿಇಥಿಲಿನ್ ಟೆರಾಪ್ಥಲೇಟ್ ಅಂತ, ಅದು ಕೆಮಿಕಲ್ ನೇಮು. ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅದು. ಹೀಟ್ ಮಾಡಿದ್ರು ಕೂಡ ಅದು ಫುಡ್ ಏನು ಹಾಳು ಮಾಡೋದಿಲ್ಲ, ಅದ್ರ ಜೊತೆ ಮಿಕ್ಸಿಂಗ್ ಆಗೋದಿಲ್ಲ. ಮತ್ತೆ ಮಲ್ಟಿ ಲೇಯರ್ ಪ್ಯಾಕೇಜಿಂಗ್ ಅಲ್ಲಿ ಫಸ್ಟ್ ಏನು ಪೆಟ್ ಮೆಟೀರಿಯಲ್ ಇರುತ್ತೆ, ನೆಕ್ಸ್ಟ್ ಅಲ್ಯೂಮಿನಿಯಂ ಪ್ಯಾಕೇಜಿಂಗ್ ಬರುತ್ತೆ, ನೆಕ್ಸ್ಟ್ PP ಬರುತ್ತೆ, ಪೇಪರ್ ಬರುತ್ತೆ ಹೊರಗಡೆ, 4 layer ಪ್ಯಾಕೇಜಿಂಗ್ ಬರುತ್ತೆ. ಅವೆಲ್ಲ ಸೇಫು. ಅದಕ್ಕೇನು ವಿತೌಟ್ ಪ್ರಿಸರ್ವೇಟಿವ್ ಅದನ್ನ ಸ್ಟೋರೇಜ್ ಮಾಡಿಟ್ಟಿರ್ತಾರೆ, ನೀವು ಸೇಫ್ ಅದು. ಯಾವಾಗ ಬೇಕಾದ್ರೂ ಸ್ವಲ್ಪ ನ್ಯೂಟ್ರಿಯಂಟ್ ಲಾಸ್ ಆಗಿರುತ್ತೆ, ಕೆಮಿಕಲ್ಸ್ ಏನಿರಲ್ಲ, ಆರೋಗ್ಯಕ್ಕೆ ಏನು ತೊಂದರೆ ಅಲ್ಲ, ಅದು ನ್ಯೂಟ್ರಿಯಂಟು ಒಂದು ಇಷ್ಟು ಅಮೌಂಟ್ ಲಾಸ್ ಆಗಿರುತ್ತೆ. ಹೀಟ್ ಸೆನ್ಸಿಟಿವ್ ಪ್ರೋಟೀನ್ಸ್ ಏನಿರುತ್ತೆ ಅವೆಲ್ಲ ಡಿನ್ಯಾಚುರೇಟ್
1: ಆಗುತ್ತೆ.
0: ಒಳ್ಳೇದಂತೆ ಅನ್ನಂಗಿಲ್ಲ, ಕೆಟ್ಟದ್ದಂತೂ ಏನು ಆಗೋದಿಲ್ಲ. ಅದರಲ್ಲಿ ಯಾವುದು ಕೆಮಿಕಲ್ ಕಂಟೆಂಟ್ ಇರುತ್ತೆ. ಈಗ ಸಪೋಸ್ ಒಂದ್ಸಲ ಮ್ಯಾಗಿ ಬ್ಯಾನ್ ಆಗಿತ್ತು. ಮ್ಯಾಗಿ ಏನಕ್ಕೆ ಬ್ಯಾನ್ ಆಗಿತ್ತು ಅಂದ್ರೆ ಟೇಸ್ಟಿಂಗ್ ಪೌಡರ್ ಸಲುವಾಗಿ, MSG ಅಂತೀವಿ ಅದಕ್ಕೆ, ಮೋನೋಸೋಡಿಯಂ ಗ್ಲುಟಾಮೇಟ್. ಅದರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿತ್ತು, ಅದರಿಂದ ಅದು ಬ್ಯಾನ್ ಮಾಡಿದ್ರು. ವಾಪಸ್ ಅದನ್ನ ಕಡಿಮೆ ಮಾಡಿದ್ರು, FSSAI ಸ್ಟ್ಯಾಂಡರ್ಡ್ಸ್ ಏನಿದೆ ಆ ಸ್ಪೆಸಿಫಿಕೇಶನ್ ಮ್ಯಾಚ್ ಆಯಿತು, ಮತ್ತೆ ವಾಪಸ್ ಮಾರ್ಕೆಟಿಗೆ ಬಿಟ್ರು. ಒಂದ್ಸಲಿ ಹಳದಿರಾಮ್ಸ್ ಅವರು ಒಂದು USA ಒಂದು ಕಂಟೈನ್ಮೆಂಟ್ ಅಲ್ಲಿ ಶಿಪ್ ಅಲ್ಲಿ ಮಸಾಲಾ ಕಳಿಸಿದ್ರು. ಒಂದೊಂದು ದೇಶದ ಒಂದೊಂದು ಇರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇದರಲ್ಲಿ ನಮ್ದ್ರಲ್ಲಿ ಏನಾಗಿದೆ, ಟೇಸ್ಟಿಂಗ್ ಪೌಡ್ರು ಮತ್ತೆ ಇನ್ನೊಂದಿಷ್ಟು ಕೆಮಿಕಲ್ಸ್ ಕಂಟೆಂಟು, ಮತ್ತೆ ಏನಿದು ಪೆಸ್ಟಿಸೈಡ್ ರೆಸಿಡ್ಯೂಸ್ ಅಂತ ಇರುತ್ತಲ್ಲ, ಈಗ ರೈತರು ಔಷಧಿ ಹೊಡಿಲೇಬೇಕು, ಅದೇನಾಗುತ್ತೆ ಹಣ್ಣಲ್ಲಿ ತರಕಾರಿಲಿ ಪೈಸಸ್ ಅಲ್ಲಿ ಅದೆಲ್ಲೂ ಹೋಗೋದಿಲ್ಲ, ಈ ಟ್ರೀಟ್ಮೆಂಟೆ ಮಾಡಿರಲ್ಲ ನಾವು. ಅದೇನಾಗುತ್ತೆ ಅದರಲ್ಲೇ ಉಳ್ಕೊಂಡಿರುತ್ತೆ. ಅದು ಆ ದೇಶದ ಏನಾಯ್ತು, USA ಕಳಿಸಿದ್ದು ರಿಜೆಕ್ಟ್ ಮಾಡಿರೋದು, ಓಲ್ಡ್ ಕಂಟೈನ್ಮೆಂಟ್ ವಾಪಸ್ ಬಂತು. ಅಂದ್ರೆ ಅದರಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂಸ್ ಇರುತ್ತಲ್ಲ ಜಾಸ್ತಿ ಇದೆ ಅಂತ ವಾಪಸ್ ಬಂತು. ಅದನ್ನ ನಾವು ನೋಡಿಕೊಂಡು ತಿನ್ನೋದ್ರಿಂದ ಏನಾಗೋದಿಲ್ಲ. FSSAI ಅದ್ರ ಯಾವುದೇ ಪ್ರಾಡಕ್ಟ್ ಆಗ್ಲಿ, ಈಗ ಹಿಂದ್ಗಡೆ ನೀವು ಪ್ಯಾಕೆಟ್ ತಿರುಗಿ ನೋಡ್ತೀರಿ, FSSAI ಅಂತ ಒಂದು ನಂಬರ್ ಇರುತ್ತೆ. FSSAI ಏನ್ ಮಾಡುತ್ತೆ, ನೀವು ಯಾವುದೇ ಪ್ರಾಡಕ್ಟ್ ನೀವು ಮಾರ್ಕೆಟಿಗೆ ಬಿಡೋಕ್ಕಿಂತ ಮುಂಚೆ ಒಂದು ಲೈಸೆನ್ಸ್ ಮಾಡಿಸ್ಬೇಕಿರುತ್ತೆ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿರುತ್ತೆ. ಫಸ್ಟ್ ರಿಜಿಸ್ಟ್ರೇಷನ್, ಆಮೇಲೆ ಸ್ಟೇಟ್ ಲೈಸೆನ್ಸ್, ನೆಕ್ಸ್ಟ್ ಸೆಂಟ್ರಲ್ ಲೈಸೆನ್ಸ್. ಇವಿಷ್ಟರಲ್ಲೂ ನಿಮ್ದು ಕೆಟಗರಿ ಯಾವ ಸೆಲೆಕ್ಷನ್ ಆಗುತ್ತಲ್ಲ ಅದ್ರ ಪ್ರಕಾರ ನೀವು ಲೈಸೆನ್ಸ್ ತಗೊಂಡು ಆಮೇಲೆ ಮಾರ್ಕೆಟಿಗೆ ಬಿಡಬೇಕು. ಈಗೇನು ಹೇಳುತ್ತೆ ಅಂದ್ರೆ 1.5 crore ಒಳಗಡೆ ಇದೆ ನಮ್ಮ ಟರ್ನ್ ಓವರ್. ಲೈಸೆನ್ಸ್ ಏನ್ ಬೇಡ, ಜಸ್ಟ್ ರಿಜಿಸ್ಟ್ರೇಷನ್ ಸಾಕು. 1.5 crore ದಾಟ್ತು ಸ್ಟೇಟ್ ಲೈಸೆನ್ಸ್ ಬೇಕು. ಒಂದೇ ಸ್ಟೇಟ್ ಅಲ್ಲಿ ಅಷ್ಟೇ ನಾವು ಅದನ್ನ ಮಾರ್ಕೆಟ್. ನಾವು ಈಗ ಸಪೋಸ್ ಜ್ಯೂಸು, ನಂದೇನು ನಮ್ಮ ಪ್ರಾಡಕ್ಟ್ ಮಾಡ್ತಿರೋ ಜ್ಯೂಸು, ಮ್ಯಾಂಗೋ ಜ್ಯೂಸ್ ಮಾಡ್ತೀನಿ. ನಾನು ಕರ್ನಾಟಕ ಸ್ಟೇಟ್ ಅಲ್ಲಿ ಅಷ್ಟೇ ಮಾಡ್ತಿದ್ದೀನಿ, ಪ್ರೊಡಕ್ಷನ್ ಅಷ್ಟೇ, ಮಾರ್ಕೆಟಿಂಗ್ ಅಷ್ಟೇ. ಕರ್ನಾಟಕದಲ್ಲಿ ಅಷ್ಟೇ ಮಾಡ್ತಿದ್ದೀನಿ,

0: ಓಕೆ ಸ್ಟೇಟ್ ಲೈಸೆನ್ಸ್ ಸಾಕು, ನಾ ಇದು ಬಿಟ್ಟು ತಮಿಳ್ನಾಡಿಗೂ ಕಳಿಸ್ತೀನಿ, ಕೇರಳ ಕಳಿಸ್ತೀನಿ, ಡೆಲ್ಲಿ ಕಳಿಸ್ತೀನಿ ಅಂದ್ರೆ ಸ್ಟೇಟ್ ಸೆಂಟ್ರಲ್ ಲೈಸೆನ್ಸ್ ಬೇಕು. ಅದಕ್ಕೋಸ್ಕರ ಲೈಸೆನ್ಸ್ ಕೂಡ ಆಪ್ಷನ್ ಇರ್ತದ ಮಾಡ್ಕೋಬಹುದು.
1: ಒಳ್ಳೇದು ನಂದನ್ ಅವರೇ. ನಂದನ್ ಅವರೇ, ತಾವು ಹೇಳಿದ್ರೆ ಈಗ ಆಹಾರದ ಗುಣಮಟ್ಟ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ನೆಲ್ಲ ಗಮನಿಸಬೇಕು, ಯಾವುದೇ ಆಹಾರವನ್ನ ಯಾವುದೇ ಪ್ರಾಡಕ್ಟ್ ಅನ್ನ ನಾವು ಖರೀದಿಸಬೇಕಾದ್ರೆ ಅಂತ. ವಿದ್ಯಾವಂತರುಗಳು ಈಗಿನ ಎಲ್ಲ ಜಿಲ್ಲಾ ನಗರದ ಪ್ರದೇಶಗಳಲ್ಲಿ ಅದನ್ನ ಗಮನಿಸ್ತಾರೆ, ಕೆಲವರು ವಿದ್ಯಾವಂತರು ಇರ್ತಾರೆ, ಅದನ್ನ ಅದರ ಬಗ್ಗೆ ಗಮನ ಹರಿಸ್ತಾರೆ. ಆದರೆ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಅದರ ಬಗ್ಗೆ ಮಾಹಿತಿ ಕೊರತೆ ಇರುತ್ತೆ. ಅವರು ಯಾವ ರೀತಿ ಇವಾಗ ಬಾಯಾರಿಕೆ ಆಗಿರುತ್ತೆ, ಏನೋ ಒಂದು ತಂಪು ಪಾನೀಯ ಬೇಕು ಅಂತ ಹೋಗ್ತಾರೆ, ಕುಡಿದ್ಬಿಡ್ತಾರೆ, ದಾಹ ತೀರ್ಬೇಕಷ್ಟೇ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಅವರು ಕೂಡ ಯಾವ ರೀತಿ ಆ ಪದಾರ್ಥಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡಬಹುದು ಹಾಗೂ ಅದನ್ನ ಮಾಡಬೇಕಾದ್ರೆ ಅವರು ಅನುಸರಿಸಬೇಕಾದ ಅಂಶಗಳು ಯಾವ್ಯಾವು ತಿಳಿಸಿ.
0: ಸರ್, ಈಗ ಸ್ವಲ್ಪ ಓದಿರೋರು ತಿಳ್ಕೊಂಡಿರೋರು ನೋಡ್ತಾರೆ. ಫಸ್ಟ್ ಏನ್ ನೋಡ್ಬೇಕು, ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಅಂತ ಇರುತ್ತೆ ಪ್ಯಾಕೆಟ್ ಹಿಂದ್ಗಡೆ, ಮುಂದ್ಗಡೆ ಏನಿದು ಬ್ರ್ಯಾಂಡಿಂಗ್ ಅದ್ರ ಬಗ್ಗೆ ಬ್ರ್ಯಾಂಡ್ ಪ್ರಮೋಷನ್ ಅಷ್ಟೇ ಇರುತ್ತೆ. ನಾವು ಫುಡ್ ತೊಳಕಿಂತ ಮುಂಚೆ ಪ್ಯಾಕೆಟ್ ಹಿಂತಿರುಗಿಸ್ ನೋಡ್ಬೇಕು. ಪ್ಯಾಕೆಟ್ಸ್ ಆಗಲಿ ಬಾಟಲ್ಸ್ ಆಗಲಿ ಎಲ್ಲದರಲ್ಲೂ ನ್ಯೂಟ್ರಿಷನ್ ಲೇಬಲ್ ಅಂತ ಇರುತ್ತೆ, ಅದರಲ್ಲಿ ಎಷ್ಟು ಕ್ಯಾಲೋರಿ ಇದೆ, ಅದಕ್ಕೆ ಅಂದರೆ ಅದು ಪರ್ ಸರ್ವಿಂಗ್ 100 ml ಸರ್ವಿಂಗ್ ಈಗ ಅದು ಮೆನ್ಷನ್ ಮಾಡಿರ್ತಾರೆ. ನೀವು 100 ml ತೊಗೊಂಡ್ರೆ ಇಷ್ಟು ನಿಮ್ಮ ಬಾಡಿಗೆ ಕ್ಯಾಲರಿ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ಸ್ಯಾಚುರೇಟೆಡ್ ಫ್ಯಾಟು, ಅನ್ಸ್ಯಾಚುರೇಟೆಡ್ ಫ್ಯಾಟು, ಮತ್ತು ಅದರಲ್ಲಿ ಅದು ಏನೇನು ಇರುತ್ತಲ್ಲ, ಏನೇನು ಅದು ನಮ್ಮ ಬಾಡಿಗೆ ಏನು ಎಫೆಕ್ಟ್ ಇರುತ್ತಲ್ಲ ಅದು ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಅದನ್ನ ನೋಡ್ಕೋಬೇಕು. ಎಲ್ರಿಗೂ ಗೊತ್ತಾಗಲ್ಲ, ಅದು ಸ್ವಲ್ಪ ಎಜುಕೇಟೆಡ್ ಪೀಪಲಿಗೆ ಗೊತ್ತಾಗುತ್ತೆ, ಮತ್ತೆ ಫುಡ್ ಬ್ಯಾಕ್ ಗ್ರೌಂಡ್ ಇರೋರು ಗೊತ್ತಾಗುತ್ತೆ. ಈಗ ನಾರ್ಮಲ್ ಹಳ್ಳಿ ಜನ ಏನು ನೋಡ್ಬೇಕು ಅಂದ್ರೆ ಜಸ್ಟ್ 2 points ನೋಡ್ಬೇಕು. ಅವರು ಇಂಗ್ರೀಡಿಯೆಂಟ್ ಲಿಸ್ಟ್ ಅಂತ ಇರುತ್ತೆ, ಇಂಗ್ರೀಡಿಯೆಂಟ್ ಲಿಸ್ಟ್ ನೋಡ್ಬೇಕು. ಅದು ಎಷ್ಟು ಕಡಿಮೆ ಇರುತ್ತಲ್ಲ ಇಂಗ್ರೀಡಿಯೆಂಟ್ಸ್ ಒಳ್ಳೇದದು, ಎಷ್ಟು ಇಂಗ್ರೀಡಿಯೆಂಟ್ ಉದ್ದ ಆಯ್ತು ಕೆಟ್ಟದದು,
1: ಸೇವನೆಗೆ ಒಳ್ಳೇದು
0: ಒಳ್ಳೇದು ಯಾವ ತರ ಅಂತ ಹೇಳ್ತೀನಿ, ಯಾವ ತರ ಇದ್ರಲ್ಲೂ ಹೇಳ್ತೀನಿ. ಒಂದಿಷ್ಟು ಮಸಾಲಾಸ್ ಅಲ್ಲಿ ಬಹಳಷ್ಟು ಮಸಾಲೆ ಮಿಕ್ಸ್ ಮಾಡಿರ್ತ ಅದ ಹೇಳ್ತಿಲ್ಲ ನಾನು. ಈ ನಂಬರಿಂಗ್ಸ್ ಅಂತ ಬರುತ್ತೆ, ಈ ನಂಬರಿಂಗ್ಸ್ ಅಂದ್ರೆ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಇಂದ ಒಂದಿಷ್ಟು ನಂಬರಿಂಗ್ಸ್ ಕೊಟ್ಟಿರ್ತಾರೆ. E30, E331, E330 ಆ ಥರ ಇರುತ್ತೆ, ಮತ್ತು 221, 211 ಈ ಥರದಿಷ್ಟು ನಂಬರ್ಸ್ ಇರ್ತವೆ. ಆ ನಂಬರ್ ಇ ಅಂತ ಬಂದರೆ ಕೆಮಿಕಲ್ಸ್, ಅದು ಪ್ರಿಸರ್ವೇಷನ್ಗೆ ಆ್ಯಡ್ ಮಾಡಿರ್ತಾರೆ, ಸ್ಟೆಬಿಲಿಟಿಗೆ, ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋದಕ್ಕೆ, ಕೀಪಿಂಗ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋಕೆ ಆ್ಯಡ್ ಮಾಡಿರ್ತಾರೆ. ಅದನ್ನ ಕಡಿಮೆ ನೋಡಿ, ಅಡಿಟಿವ್ಸ್ ಕಡಿಮೆ ಇರಲಿ, ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರಲಿ,
1: ಅಂದರೆ ಈ ನಂಬರ್ ಸಂಖ್ಯೆ ಕಡಿಮೆ
0: ಕಡಿಮೆ ಇರಬೇಕು. ಅದು ಇರಲೇಬಾರ ಇರಲಿಲ್ಲದಂತ ಯೂಸ್ ಮಾಡಿ ತೊಂದರೆ ಇಲ್ಲ. ಅಂದರೆ ಈಗ ಯಾವುದೇ ಪ್ರಾಡಕ್ಟು ಶೆಲ್ಫ್ ಲೈಫ್ 4 months ಜಾಸ್ತಿ 6 months ಹಿಂಗೆ ಕ್ಲೇಮ್ ಮಾಡ್ತಿದ್ದಾರೆ ಅಂದರೆ ಅದು ಆ್ಯಡ್ ಮಾಡೇ ಮಾಡಿರ್ತಾರೆ, ಅದನ್ನು ನೋಡಿ ತೊಗೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಸರ್, ಇನ್ನೊಂದು ಎಕ್ಸ್ಪೈರಿ ಡೇಟ್ ಒಂದು ಹೇಳ್ತೀನಿ. ಎಕ್ಸ್ಪೈರಿ ಡೇಟ್ ಇದೆಯಲ್ಲ, ಈಗ ಮಾರ್ಕೆಟಲ್ಲಿ ಈಗ ದೊಡ್ಡ ದೊಡ್ಡ ಮಾಲ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಆಫರ್ಸ್ ಕೊಟ್ಟಿರ್ತಾರೆ. ಅಲ್ಲೆಲ್ಲ ಎಕ್ಸ್ಪೈರಿ ಆಗಕ್ಕೆ ಹತ್ರ ಬಂತು ಅಂದ್ರೆ ಅರ್ಧಕ್ಕರ್ಧ ಪ್ರೈಸ್ ಇಲ್ಲ ಒಂದು 90% ಪ್ರೈಸ್ನ ಆಫ್ ಮಾಡಿ ಕೊಡ್ತಿರ್ತಾರೆ. 15 days ಒಂದು ವಾರ ಇರುತ್ತೆ, ಅದು ತೋಣ ಸೇಫ್ ಅಂತ ಹೇಳಲ್ಲ ನಾನು. ಈಗ ಜಾಮ್ ಅನ್ಕೊಳ್ಳಿ, ನೀವು ಜಾಮು ಒಂದೇ ದಿವಸಕ್ಕೆ ತಂದು ಯೂಸ್ ಮಾಡೋಕ್ಕಾಗುತ್ತಾ?
1: ಹಾಗಲ್ಲ.
0: 1 kg ಜಾಮ್ ಒಂದ್ ದಿವಸಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಅದ್ ಮಿನಿಮಮ್ ನೀವು ಒಂದು ಮಂತ್ ಅಂತೂ ಬೇಕು ನೀವು ಖಾಲಿ ಮಾಡೋದಕ್ಕೆ. ಏನೇ ತಿಂತೀನಿ ಅಂದ್ರು ಒಂದ್ ಮಂತ್ ಬೇಕು. ಈಗ ಶೆಲ್ಫ್ ಲೈಫ್ ಯಾವ ತರ ನೋಡ್ತೀರ ಅಂದ್ರೆ, ನೀವು ಎಕ್ಸ್ಪೈರಿ ಡೇಟು ಇನ್ನೊಂದು ವಾರಕ್ಕೆ ಎಕ್ಸ್ಪೈರ್ ಆಗ್ತಿದೆ ಅಂದ್ರೆ 15 days ಮುಂಚೆನೆ ಖಾಲಿ ಮಾಡ್ಬಿಡೋಕ್ ನೀವು.
1: ಓಕೆ,
0: ಅದಕ್ಕಿಂತ ಮುಂಚೆನೆ ಖಾಲಿ ಆಗ್ಬೇಕು. ಈಗ ಅದನ್ನ ಮೆನ್ಷನ್ ಮಾಡೋರು ಯಾವ ತರ ಮಾಡಿರ್ತಾರೆ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಇಟ್ಟು ಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಹೆಂಗ್ ಗೊತ್ತಾಗಿರುತ್ತೆ ಅದು ಇಷ್ಟು ದಿವಸ ಬರುತ್ತೆ ಅಂದು, ಅವರು ಲ್ಯಾಬ್ ಅಲ್ಲಿ ಅನಾಲಿಸಿಸ್ ಮಾಡ್ತಾರೆ. NABL ಲ್ಯಾಬ್, ICR ಅಕ್ರೆಡಿಟೆಡ್ ಲ್ಯಾಬ್ಸ್ ಇರುತ್ತೆ, ಅಲ್ಲಿ ಇಟ್ಟು ಚೆಕ್ ಮಾಡ್ತಾರೆ. ಕೀಪಿಂಗ್ ಕ್ವಾಲಿಟಿ ಅಂದ್ರೆ 2 ಬರುತ್ತೆ, ಒಂದು ನಾರ್ಮಲ್ ಆಂಬಿಯೆಂಟ್ ಟೆಂಪರೇಚರ್ ಅಲ್ಲಿ ಇಟ್ಟು ಸ್ಟ್ಯಾಂಡರ್ಡ್ ಇಟ್ಟು ಚೆಕ್ ಮಾಡ್ತಾರೆ.
1: ಓಕೆ,
0: ಈಗ ನಾನು ಜ್ಯೂಸ್ ಬಾಟಲ್ನ ಇಲ್ಲೇ ಇಡ್ತೀನಿ, ಒಂದು 10 samples ಇಟ್ಟು ನಾನು ಡೈಲಿ ವಾರ ಒಂದು, ತಿಂಗಳ ಒಂದು, 2 ಚೆಕ್ ಮಾಡ್ತಿರ್ತೀನಿ. ನಂದು ಏನು ಪ್ರಾಡಕ್ಟ್ ಹಾಳಾಗಿಲ್ಲ ಅಂತಂದ್ರೆ 1 ಚೆಕ್ ಮಾಡಿದೆ. ಓಕೆ, 2 ಕೊಡ್ಬೋದು ಜನಕ್ಕೆ. ನೆಕ್ಸ್ಟ್ 6 ಬಂತು, ಏನು ಆಗ್ದಂಗೆ ನಾನು ಇಟ್ಟಿದ್ದ ಪ್ರಾಡಕ್ಟ್ 6 ಶೆಲ್ಫ್ ಲೈಫ್ ಕೊಟ್ಟೆ, 1 ಇಟ್ಟೆ, 1 ಇಟ್ಟರು ಏನಾಗಿಲ್ಲ, ಅದನ್ನ ಇಡ್ಬೋದು. ಇದು ನಾರ್ಮಲ್ ಟೆಂಪ್ರೇಚರ್, ನಾರ್ಮಲ್ ರೂಮ್ ಟೆಂಪ್ರೇಚರ್ ಇಟ್ಟು ಮಾಡೋ ಅಂಥದ್ದು. ಇನ್ನೊಂದು ಎಕ್ಸಿಲರೇಟೆಡ್ ಬಂತ ಬರುತ್ತೆ, ಒಂದು ಅನಾಲಿಸಿಸ್ ಮೆಥಡ್. ಅದರಲ್ಲಿ ನಿಮಗೆ ಒಂದು ಚೇಂಬರ್ ಬರುತ್ತೆ, ಒಂದಿಷ್ಟು ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಬರ್ತವೆ, ನಿಮ್ಗೆ ಜಲ್ದಿ ಗೊತ್ತಾಗುತ್ತೆ ಎಷ್ಟು ದಿವಸ ಇದು ಶೆಲ್ಫ್ ಲೈಫ್, ನ್ಯೂಟ್ರಿಷನಲ್ ಕ್ವಾಲಿಟಿ ಹಾಳಾಗ್ದಂಗೆ, ಅದರದ್ದು ಏನು ಮೈಕ್ರೋಬಲ್ ಗ್ರೋತ್ ಆಗ್ದಂಗೆ, ಕ್ವಾಲಿಟಿ ಏನು ಹಾಳಾಗ್ದಂಗೆ ಇಷ್ಟು ದಿವಸ ಇಡ್ಬೋದು ಅಂತ ಗೊತ್ತಾಗುತ್ತೆ ನಿಮಗೆ. ಅದನ್ನು ನೀವು ಮೆನ್ಷನ್ ಮಾಡ್ತೀರ ಅದ್ರ ಮೇಲೆ, ಈ 6 ಬರುತ್ತೆ, 7 ಬರುತ್ತೆ, 1 ಬರುತ್ತೆ ಅಂತ ಅವಾಗ ಮೆನ್ಷನ್ ಮಾಡ್ತೀರಿ, ಅದನ್ನು ನೋಡ್ತೊಳ್ಬೇಕು.
1: ಒಳ್ಳೇದು ನಂದನವರೇ. ನಂದನವರೇ, ಈ BTech ಇನ್ ಫುಡ್ ಟೆಕ್ನಾಲಜಿ ಕೋರ್ಸನ್ನು ಯುವಕರು ಈ ವಿದ್ಯಾರ್ಥಿಗಳು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಇದ್ದಾವೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳು ಲಭಿಸ್ತವೆ, ಅದೊಂದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚಿ.
0: ಸರ್, ಇದು BTech ಫುಡ್ ಟೆಕ್ನಾಲಜಿ, ನಾನು ಕೂಡ ಒಬ್ರು ಅಗ್ರಿ ಗ್ರಾಜ್ಯುಯೇಟ್ ಹೇಳಿದ್ದು ನನಗೆ ಪ್ರಿಫರ್ ಮಾಡಿದ್ದು. ನನಗೆ ಸ್ಟಾರ್ಟಿಂಗ್ ಹೋದಾಗ ನನಗೆ ಇದರಲ್ಲಿ ಫ್ಯೂಚರ್ ಇದೆ ಅನಿಸ್ಲಿಲ್ಲ, ವರ್ಕ್ ಮಾಡ್ತಾ ಅಂದರೆ ಸ್ಟಡಿ ಮಾಡ್ತಾ ಮಾಡ್ತಾ ಗೊತ್ತಾಯಿತು ನನಗೆ ಇದರಲ್ಲಿ ಫ್ಯೂಚರ್ ಇದೆ ಅಂದು. ನಮ್ಮದ್ರಲ್ಲಿ ಯಾವ ಥರ ಅಂದರೆ, ನೀವು ಡಿಗ್ರಿ ಮುಗಿಸಿ ನೆಕ್ಸ್ಟ್ ಡೇ ಹೋದ್ರೂ ಜಾಬ್ ಸಿಗುತ್ತೆ. ಹಾಂ, ಇದರಲ್ಲಿ ಮೇಯ್ನ್ ಫುಡ್ ಟೆಕ್ನಾಲಜಿ ಏನಂದರೆ ಸ್ಕಿಲ್ಸ್ ಬೇಕು. ಈಗ ಒಂದು ಪ್ರಾಡಕ್ಟ್ ನಿಮಗೆ ಕೊಡ್ತೀನಿ ಅಂದರೆ

0: ಜಸ್ಟ್ ಪ್ರಾಡಕ್ಟ್ ನೋಡಿ ಹೇಳ್ಬೇಕು ನೀವು ಇದರಲ್ಲಿ ಏನ್ ವ್ಯಾಲ್ಯೂ ಅಡಿಷನ್ ಮಾಡ್ತೀರಿ, ಏನು ಮಿನರಲ್ಸ್ ಇದೆ, ಏನ್ ನ್ಯೂಟ್ರಿಷನಲ್ ಕ್ವಾಲಿಟಿ ಇದೆ, ಇದರಲ್ಲಿ ಏನೇನು ಪ್ರಾಡಕ್ಟ್ ಮಾಡ್ತೀವಿ ಅಂತ ನಿನ್ ಗೊತ್ತಾಗಬೇಕು. ಅದು ಇದು ಬಿಸ್ನೆಸ್ ಸ್ಟ್ರಾಟಜೀಸ್ ಇರಬೇಕು, ಸ್ವಲ್ಪ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇರಬೇಕು, ಅದರಲ್ಲಿ ಏನೇನು ನ್ಯೂಟ್ರಿಯೆಂಟ್ ಕಂಟೆಂಟ್ ಇದೆ ಅದೆಲ್ಲ ತಿಳ್ಕೊಬೇಕು ನಾವು. ನೆಕ್ಸ್ಟು ಆಪರ್ಚುನಿಟೀಸ್ ಅಂತ ಬಂದರೆ, ಫಸ್ಟ್ ನಾವು ಡಿಗ್ರಿ ಆದಮೇಲೆ ಒಂದು ಪ್ರೈವೇಟ್ ಇಂಡಸ್ಟ್ರೀಸ್ಗೆ ಹೋಗ್ಬೋದು. ಜೋ ಈಗ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇದೆ, ಬಹಳಷ್ಟು ಇದೆ ಸರ್ ಅದರಲ್ಲಿ. ಅವರಿಗೆ ಫುಡ್ ಟೆಕ್ನಾಲಜಿ ಒಬ್ರು ಇರಲೇಬೇಕು. ಯಾಕಂದ್ರೆ ಫುಡ್ ಟೆಕ್ನಾಲಜಿ ಕೆಲಸ, ಫುಡ್ ಟೆಕ್ನಾಲಜಿಸ್ಟ್ ಕೆಲಸ ಏನಂದ್ರೆ QA QC, ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತೆ ಕ್ವಾಲಿಟಿ ಚೆಕ್. ಫೈನಲ್ ಒಳಗಡೆ ಇನ್ಪುಟ್
1: ಕೂಡ ಉತ್ತಮವಾಗಿರುತ್ತೆ, ವೇತನ ಶ್ರೇಣಿ ಕೂಡ
0: ಇರುತ್ತೆ ಸರ್. ಈಗ ಏನಂದ್ರೆ ಫಸ್ಟ್ ನಾವು ಖಾಲಿ BTEC ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ 30,000 ಸಿಗುತ್ತೆ. ಇದ್ರ ನೆಕ್ಸ್ಟ್ ಮಾಸ್ಟರ್ಸ್ ಮಾಡಲೇಬೇಕು. UGಗೆ ಅಷ್ಟು ಸ್ಯಾಲರೀಸ್ ಇಲ್ಲ. UG ಇದಕ್ಕೆ ನೆಕ್ಸ್ಟ್ MTech ಫುಡ್ ಟೆಕ್ನಾಲಜಿ ಒಂದು ಇರುತ್ತೆ, ಅದು ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 50+ ಸಿಗುತ್ತೆ ಸ್ಯಾಲರೀಸ್. ನೆಕ್ಸ್ಟ್ PhD ಮಾಡೋರು ಇದಾರೆ. ಇದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಸ್ಯಾಲರಿ ಕಡಿಮೆ UG ಮಾಡಿದ್ರೆ. ನೆಕ್ಸ್ಟ್ MSc MTech ಮಾಡಿದ್ರೆ ಅಷ್ಟೇ ನಿಮ್ಗೆ ಸ್ಯಾಲರಿ ಹೈಕ್ ಆಗುತ್ತೆ. ಗೌರ್ಮೆಂಟ್ ಎಕ್ಸಾಮ್ಸ್ ಬರುತ್ತೆ, ಫುಡ್ ಆಫೀಸರ್ ಜಾಬ್ಗೆ ಹೋಗ್ಬೋದು, FSSA ಕಾಲ್ಫಾರ್ಮ್ ಮಾಡುತ್ತೆ ಅದಕ್ಕೆ ಹೋಗ್ಬೋದು, ಮತ್ತೆ ಲೋಕಲ್ಸ್ ಅಲ್ಲಿ ಈಗ FCA ಅಂತ ಇರುತ್ತಲ್ಲ ಫುಡ್ ಕಾರ್ಪೊರೇಷನ್ಸ್, ಮತ್ತೆ ಅದಕ್ಕೆ ಹೋಗ್ಬೋದು, ಮತ್ತೆ ಲೋಕಲ್ಸ್ ಅಲ್ಲಿ ಇರುತ್ತೆ ಜಾಬ್ಸ್ ಇರುತ್ತೆ, ಗೌರ್ಮೆಂಟ್ ಎಕ್ಸಾಮ್ಸ್ ಇರುತ್ತೆ. ಅಂದ್ರೆ ಇದು ಇದರಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ, ನಮ್ದು ಫುಡ್ ಟೆಕ್ನಾಲಜಿ ಡಿಗ್ರಿ ಮಾಡೋದು ಈಗ ನೋಡಿ ಶಿಫ್ಟ್ ಆಗಕ್ಕಾಗಲ್ಲ ನಾವು ಜಲ್ದಿ
1: ಬೇರೆ ಕ್ಷೇತ್ರಗಳಲ್ಲಿ,
0: ಫುಡ್ ಅಲ್ಲೇ ವರ್ಕ್ ಮಾಡ್ಬೇಕಾಗತ್ತೆ ನಾವು. ಈಗ ನೀವು CS ಮಾಡಿದಿರಿ, ನನ್ನ ಫ್ರೆಂಡ್ ಒಬ್ಬ CS ಮಾಡಿದಾನೆ ಅನ್ಕೊಳ್ಳಿ, ಅವನ್ ಜಾಬ್ ನಾ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೋಡಿಂಗ್ ಕಲಿಬೇಕು, ಸ್ಕಿಲ್ಸ್ ಎಲ್ಲ ಹೊಸದಾಗೆಲ್ಲ ಕಲ್ಕೊಂಡ್ ಬರ್ಬೇಕು. ಅವ್ನ್ ನಮ್ದಕ್ ಬರೋದು ಈಸಿ, ಜಸ್ಟ್ ಯಾವ್ದೋ ಒಂದ್ ಪ್ರಾಡಕ್ಟ್ ಬ್ರ್ಯಾಂಡಿಂಗ್ ಮಾಡ್ಕೊಂಡು ಅವ್ನ ಆರಾಮ್ಸೆ ಮಾಡ್ಕೋದು ಮಾರ್ಕೆಟಿಂಗ್ ಮಾಡ್ಕೊಂಡು.
1: ಇವಾಗ ಸರ್ಕಾರಿ ಕಾಲೇಜಿನಲ್ಲಿ ಅಂತಿಮ ವರ್ಷದ ಫುಡ್ ಅಂಡ್ ಟೆಕ್ನಾಲಜಿ ಕೋರ್ಸ್ ಅನ್ನ ನಾವು ಮಾಡ್ತಾ ಇದ್ದೀರಾ, ಈಗ ನಿಮ್ ತರನೇ ನಾನು ಕೂಡ ಈ ಕೋರ್ಸ್ ಅನ್ನ ಮಾಡ್ಬೇಕು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಈ ಅಧ್ಯಯನದ ಕೋರ್ಸ್ ಅವೈಲೇಬಲ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ
0: ಸರ್. ಈಗ ದೇವಿ ಹೊಸೂರಲ್ಲಿ ಇದೆ, ದೇವಿ ಹೊಸೂರು ಹಾವೇರಿ ಡಿಸ್ಟ್ರಿಕ್ಟ್ ದೇವಿ ಹೊಸೂರಲ್ಲಿ ಇದೆ, DSRD ಚಫ್ಟ್ ಕಾಲೇಜು, ಇಲ್ಲಿ BTEC ಫುಡ್ ಟೆಕ್ನಾಲಜಿ ಇದೆ. ನೆಕ್ಸ್ಟ್ ನಿಮ್ಗೆ ಧಾರವಾಡಲ್ಲಿ ಒಂದಿದೆ, ಮತ್ತೆ ಹಾಸನಲ್ಲಿ ಒಂದಿದೆ, ಎರಡು ಬರುತ್ತೆ, BTEC ಅಂತ ಬರುತ್ತೆ, BSc ಬರುತ್ತೆ, BSc ಫುಡ್ ಟೆಕ್ನಾಲಜಿ, BTEC ಫುಡ್ ಟೆಕ್ನಾಲಜಿ, ಎರಡನ್ನೂ ಬೆಸ್ಟ್. BTEC ಮಾಡ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಜಾಸ್ತಿ ಇರುತ್ತೆ, ಕಲಿಯೋದಕ್ಕೆ ಜಾಸ್ತಿ ಸಿಗುತ್ತೆ BSc ಗಿಂತ.
1: ನಂದನ್ ಅವರೇ, ಈ BTEC ಫುಡ್ ಟೆಕ್ನಾಲಜಿ ಕೋರ್ಸಸ್ ಅನ್ನ ಕಲ್ತ ಮೇಲೆ ನಾನು ಇಂಡಿಪೆಂಡೆಂಟ್ ಆಗಿ ಏನಾದರೂ ಮಾಡಬೇಕು ಅಂದ್ರೆ ಬಿಸ್ನೆಸ್ ಆಪರ್ಚುನಿಟಿಗಳ ಬಗ್ಗೆ ಯಾವೆಲ್ಲ ಇದಾವೆ, ಬಿಸ್ನೆಸ್ ಆಪರ್ಚುನಿಟಿಗಳ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸೊ ಬಿಸ್ನೆಸ್ ಆಪರ್ಚುನಿಟೀಸ್ ಅಂತ ಬಂದ್ರೆ, ನಾವು ಮನೆಯಲ್ಲಿ ಊರಲ್ಲೇ ನಮ್ದು ಏನು ಸ್ವಂತ ಊರಲ್ಲೇ ಇದ್ದು ಮಾಡೋಂಥದ್ದು ಭಾಳ ಇದೆ. ಈಗ ದೊಡ್ಡ ದೊಡ್ಡ ಕಂಪ್ನೀಸಿಗೆ ರಾ ಮಟೀರಿಯಲ್ ಸಪ್ಲೈಯರ್ ಆಗ್ಬೋದು ನೀವು. ಅವ್ರಿಗೆ ರಾ ಮಟೀರಿಯಲ್ಸ್ ಈಗ ಪಲ್ಪ್ ಬೇಕು, ಅವರಿಗೆ ಜ್ಯೂಸ್ ಇಂಡಸ್ಟ್ರಿ ಪಲ್ಪ್ ಬೇಕು, ಪಲ್ಪ್ ಸಪ್ಲೈ ಕೊಡ್ಬೋದು. ಈಗ ಜಾಕ್ ಫ್ರೂಟ್ ಪೌಡರ್ಸ್ ಇಂಡಸ್ಟ್ರಿಗೆ ನೀವು ಲೋಕಲಲ್ಲಿ ಜಾಕ್ ಫ್ರೂಟ್ ಪ್ರೊಕ್ಯೂರ್ ಮಾಡಿಕೊಂಡು ಡಿಹೈಡ್ರೇಷನ್ ಅದೇನೆಲ್ಲ ವ್ಯಾಲ್ಯೂಡೇಷನ್ಸ್ ಪ್ರೈಮರಿ ಪ್ರೊಸೆಸಿಂಗ್ ಮಾಡಿ ಅದಕ್ಕೆ ಸಪ್ಲೈ ಕೊಡ್ಬೋದು ನೀವು. ಮತ್ತೆ ಮಿಲ್ಲೆಟ್ಸ್ ಕ್ರಾಪ್ಸ್ ಎಲ್ಲ ಸೀರಿಯಲ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಪ್ರೈಮರಿ ಪ್ರೊಸೆಸಿಂಗ್ ಮಾಡಿಕೊಡ್ಬೋದು. ಪ್ರೈಮರಿ ಪ್ರೊಸೆಸಿಂಗ್ ಅಂದ್ರೆ ಕಲ್ಲು ಆರಿಸೋದು, ಅದು ಕ್ಲೀನಿಂಗು, ಗ್ರೇಡಿಂಗು, ಶಾರ್ಟಿಂಗು, ಇವನ್ನೆಲ್ಲ ಮಾಡಿ ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆಯಲ್ಲ ಅದು B2B ಸಪ್ಲೈ ಕೊಡ್ಬೋದು ನೀವು. ನೀವೇನು ಮಾರ್ಕೆಟಿಂಗ್ ಕಲಿಬೇಕು ಅಂತಿಲ್ಲ, ಮಾರ್ಕೆಟಿಂಗ್ ಜನ ಇಡಬೇಕು ಅಂತಿಲ್ಲ, ಅವ್ರು ಮಾಡೋರಿದ್ದಾರೆ. ನೀವು ಇದನ್ನು ಪ್ರೈಮರಿ ಪ್ರೊಸೆಸಿಂಗ್ ಮಾಡಿಕೊಟ್ರೆ ಸಾಕು, ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ. ಇಲ್ಲ ನೀವು ಈಗ PMFME ಸ್ಕೀಮ್ಸ್ ಇದೆ, KPACಯಿಂದ ಫಂಡಿಂಗ್ ಕೊಡ್ತಾರೆ, ODOP ಪ್ರಾಡಕ್ಟ್ಸ್ ಇರುತ್ತೆ, ಮತ್ತೆ ಅಲ್ಲಲ್ಲೇ CIC ಗಳಿದೆ, ನೀವೇ ಓನ್ ಸ್ಟಾರ್ಟ್ಅಪ್ ಕೂಡ ಮಾಡ್ಕೋಬಹುದು.
1: ಅಂದ್ರೆ ಸರ್ಕಾರದ ಸೌಲಭ್ಯಗಳು, ಸರ್ಕಾರದಿಂದ ಅನೇಕ ಸಹಾಯಧನಗಳು ಕೂಡ ಇದಕ್ಕೆ ಲಭಿಸುತ್ತೆ ಅಂತ.
0: ಹೌದು, ಬರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೂಡ ಸಿಗುತ್ತೆ ನಿಮ್ಗೆ, ಅದಕ್ಕೆ ವ್ಯಾಲ್ಯೂಡಿಷನ್ಸ್ ಏನೇನು ಮಾಡ್ಬೋದು, ಮತ್ತೆ ಗೌರ್ಮೆಂಟ್ ಸಪೋರ್ಟ್ ಕೂಡ ಸಿಗುತ್ತೆ. ಅಲ್ಲೇ ಲೋಕಲ್ ಇವ್ರು ಇರುತ್ತಲ್ಲ ಇಂಡಸ್ಟ್ರೀಸ್ ಕೂಡ ಅಲ್ಲಿ ಟ್ರೈನಿಂಗ್ಸ್ ಕೂಡ ಕೊಡಿಸುತ್ತೆ.
1: ನಂದನವ್ರೆ, ಈಗ ನಾನು ಕೂಡ ಫುಡ್ ಅಂಡ್ ಟೆಕ್ನಾಲಜಿ ಕೋರ್ಸಸ್ ಅನ್ನ ಮಾಡಬೇಕು, ಇದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ತಮ್ಮನ್ನ ಸಂಪರ್ಕಿಸಬಹುದಾ, ಹಾಗೂ ಹೇಗೆ ಯಾವ ರೀತಿ ತಮ್ಮನ್ನ ಸಂಪರ್ಕ ಮಾಡಬಹುದು ಈ ಕೋರ್ಸಸ್ ಅನ್ನ ಬಗ್ಗೆ ಮಾಹಿತಿಗಾಗಿ?
0: ನನ್ನ ನಂಬರ್ ತೋಳಿ ಸರ್,
1: ಹೇಳಿ.
0: 8762784848.
1: ಕೆಳಗ್ರೆ ನಂದನ್ ಅವರ ದೂರವಾಣಿ ಸಂಖ್ಯೆ ಹೀಗಿದೆ, 8762784848. ತಮಗೆ ಫುಡ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಯಾವುದೇ ಮಾಹಿತಿ ಬೇಕಿದ್ರು ಕೂಡ ನಂದನ್ ಅವರನ್ನ ಸಂಪರ್ಕಿಸಬಹುದು. ನಂದನ್ ಅವರೇ, ನೀವು ಈ ಕೋರ್ಸಸ್ ಅನ್ನ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀರಾ, ನಮ್ಮ ರೈತರಿಗೆ ತಾವು ಬೆಳೆದಂತ ಬೆಳೆಯಲ್ಲಿ ನಿಮ್ಮ ಅಧ್ಯಯನ ಕೇಂದ್ರದಿಂದ CIC ಸೆಂಟರ್ಗಳು ಇದಾವೆ, ಅವು ಈ ಯುವ ರೈತರಿಗೆ, ಯುವ ರೈತರ ಬೆಳೆದಂತ ಬೆಳೆಗಳಿಗೆ ಯಾವ ರೀತಿ ಉಪಯುಕ್ತ ಆಗುತ್ತೆ? ಒಂದೊಂದ್ಸತಿ ಅವರಿಗೆ ಬೆಳೆದಂತ ಬೆಳೆಗೆ ಉತ್ತಮವಾದ ಬೆಲೆ ಸಿಗೋದಿಲ್ಲ, ನಿಖರವಾದ ಬೆಲೆ ಸಿಗ್ತಾ ಇಲ್ಲ. ಆ ಟೈಮಲ್ಲಿ ಯಾವ ರೀತಿ ಇವರ ಸಹಾಯವನ್ನು ಪಡೆದು ಅವರ ಬೆಳೆದಂತ ಬೆಳೆಗೆ ಒಂದು ನಿಖರವಾದ ಬೆಲೆಯನ್ನು ಯಾವ ರೀತಿ ಪಡಿಬಹುದು? ಇವಾಗ ನೀವೇ ನೋಡ್ತಿರ್ತೀರಾ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪದಾರ್ಥವನ್ನು ತಯಾರು ಮಾಡ್ಬೇಕಂದ್ರೆ ಅದು ಕಡಿಮೆ ವೆಚ್ಚ ಆಗಿರುತ್ತೆ, ಬಟ್ ಅದನ್ನ ಮಾರಾಟ ಮಾಡೋದಕ್ಕೋದ್ರೆ ಅದಕ್ಕಿಂತ ಅನೇಕ ದುಬಾರಿ ವೆಚ್ಚವನ್ನು ಕೊಟ್ಟು ಕೊಂಡ್ಕೊಳ್ತೀವಿ. ಆ ಥರ ಪ್ರಾಡಕ್ಟ್ಗಳು ಅನೇಕವಿದೆ, ಆದರೆ ಅದು ರೈತರಿಗೆ ತಲುಪೋದಿಲ್ಲ ಆ ಬೆಲೆ.

0: ಅವರಿಗೆ ಸಿಐಸಿ ಇಂದ ಏನೆಲ್ಲ ಲಾಭಗಳಿದೆ, ಏನೆಲ್ಲ ಸಹಾಯ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸರ್, ಈಗ ಎಲ್ಲಾ ರೈತರು ಇವನ್ನೆಲ್ಲ ಜ್ಯೂಸ್ ಮಾಡ್ತೀನಿ, ಜಾಮ್ ಮಾಡ್ತೀನಿ, ಸ್ಕ್ವಾಶ್ ಮಾಡ್ತೀನಿ ಆಗೋದಿಲ್ಲ. ಅದಕ್ಕೆ ಆದ ಪ್ರೊಸೆಸಿಂಗ್ ಟೀಮ್ ಬೇಕು, ಮಾರ್ಕೆಟಿಂಗ್ ಟೀಮ್ ಬೇಕು, ಒಂದು ಒಂದು ವೆಲ್ ಸರ್ಟಿಫೈಡ್ ಲ್ಯಾಬ್ ಬೇಕು, ಇವೆಲ್ಲ ಇರಬೇಕು. ಇವಿಷ್ಟು ರೈತರ ಕಡೆಯಿಂದ ಮಾಡೋಕ್ಕಾಗಲ್ಲ. ಇವ್ರು ರೈತರು ಏನ್ ಮಾಡ್ಬೋದು, ಬಿ ಟು ಬಿ ಸಪ್ಲೈಸ್ ಕೊಡ್ಬೇಕು. ರಿಟೇಲ್ ಕಸ್ಟಮರ್ ಸಿಟಿಯ ಬದಲು ಬಿಸ್ನೆಸ್ ಟು ಬಿಸ್ನೆಸ್. ಅಂದ್ರೆ ಈಗ ಪಲ್ಪ್ ಹಣ್ಣಿಂತ ಏನ್ ಮಾಡ್ಬೋದು, ಈಗ ಮ್ಯಾಂಗೋ ರೇಟು ಎಕ್ಸ್ಪೋರ್ಟ್ ಹೋಗ್ತಿಲ್ಲ, ಈಗ ಎಕ್ಸ್ಪೋರ್ಟ್ ಹೋಗ್ಲಿಲ್ಲದಕ್ಕೆ ಹಳ್ಳಿಗೆಲ್ಲ ತಗೊಂಬಂದು ರೈತರು ಹಣ್ಣು ಕೊಡ್ತಿದ್ದಾರೆ. 100 ರೂಪಾಯಿ 2 ಕೆಜಿ, 100 ರೂಪಾಯಿ 3 ಕೆಜಿ ಎಲ್ಲ ಕೊಡ್ತಿದ್ದಾರೆ. ಅದನ್ನೇನ್ ಮಾಡ್ಬೋದು, ಪಲ್ಪ್ ಮಾಡಿಸ್ಬೇಕು ಅವರು. ಈಗ ರೇಟ್ ಹಿಂಗೆ ಇರುತ್ತೆ ಹೇಳಕ್ಕಾಗಲ್ಲ, ನೆಕ್ಸ್ಟ್ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಮತ್ತೆ ಬರುತ್ತೆ. ಅದೆಲ್ಲ ಈ ವಾರ್ಸ್ ಎಲ್ಲ ಮುಗಿದ್ಮೇಲೆ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಮತ್ತೆ ಬರುತ್ತೆ. ಅವಾಗ ಏನ್ ಮಾಡ್ಬೋದು, ಇವ್ರು ಪಲ್ಪ್ ಮಾಡಿ ಸ್ಟಾಕ್ ಮಾಡ್ಬೋದು, ಹಣ್ಣಿನಿಂದ ಪಲ್ಪ್ ಮಾಡ್ಬೋದು, ಪ್ಯೂರೀಸ್ ಮಾಡ್ಬೋದು. ಅದನ್ನ ಏನ್ ಮಾಡ್ಬೋದು, ಇವರು ಪಲ್ಪನ್ನೇ ಐಸ್ ಕ್ರೀಮ್ ಇಂಡಸ್ಟ್ರಿ, ಜ್ಯೂಸ್ ಇಂಡಸ್ಟ್ರಿಗೆ ರೈತರು ಕೊಡ್ಬೇಕು. ರೈತರು ಆರ್ಡರ್ಸ್ ತಗೊಂಡು ಇದನ್ನ ಕೆಲಸ ಮಾಡ್ಬೇಕು. ಫಸ್ಟೇ ಮಾಡಿ ನಾ ಸ್ಟಾಕ್ ಮಾಡ್ತೀನಿ ಆ ತರ ಮಾಡಬಾರ್ದು. ಯಾವತ್ತು ಆರ್ಡರ್ಸ್ ತಗೋಬೇಕು, ನೆಕ್ಸ್ಟ್ ಇದನ್ನ ಪಲ್ಪ್ ಅದನ್ನೆಲ್ಲ ಮಾಡ್ಕೊಂಡು ಸಪ್ಲೈ ಕೊಡ್ಬೇಕು.
0: ಆ ರೀತಿ ಮಾಡೋದ್ರಿಂದ ಇವರಿಗೆ ಉತ್ತಮ ಲಾಭ ಅಂಶವನ್ನ ಪಡಿಬಹುದು.
1: ನೆಕ್ಸ್ಟ್ ಇವೆ ಮೆಕ್ಕೆಜೋಳ ಆಗ್ಲಿ ಮತ್ತೆ ಮಿಲ್ಲೆಟ್ಸ್ ಗಳಾಗ್ಲಿ, ಅದರಲ್ಲಿ ಕೂಡ ವ್ಯಾಲ್ಯೂಡೇಷನ್ಸ್ ಮಾಡ್ತಾರೆ. ಅದನ್ನ ಈಗ ಮಾಡೋರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೇಕು. ಈಗ ಯಾವ್ದು ನಮ್ದು ಲೋಕಲ್ ಇಂಡಸ್ಟ್ರೀಸ್ ಇರುತ್ತಲ್ಲ, ಅದ್ರ ರಿಲೇಟೆಡ್ ವರ್ಕ್ ಮಾಡ್ತಿರ್ತಾರೆ, ಅಂತಾರ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಬೇಕು. ಸಪೋಸ್ ಈಗ ನಮ್ದಲ್ಲಿ ಒಂದು ಕುರ್ಕುರೆ ಇಂಡಸ್ಟ್ರಿ ಇದೆ, ಅಲ್ಲಿ ಹೆಂಗೆ ಅಂದ್ರೆ 1 ಕೆಜಿ ಕುರ್ಕುರೆ ಮಾಡೋದಕ್ಕೆ 60 ರೂಪಾಯಿ ಕಾಸ್ಟ್ ಬೀಳುತ್ತೆ.
0: ಓಕೆ,
1: 1 ಕೆಜಿ ಕುರ್ಕುರೆಯಲ್ಲಿ ಎಷ್ಟು ಪ್ಯಾಕೆಟ್ಸ್ ಮಾಡ್ಬೋದು, 60 ಪ್ಯಾಕೆಟ್ ಮಾಡ್ಬೋದು, 60 ಪ್ಯಾಕೆಟ್ ಕೂಡ ಮಾಡ್ಬೋದು. ಒಂದ್ ಪ್ಯಾಕೆಟ್ ಅಲ್ಲಿ ಬರೀ 15 ಗ್ರಾಮ್ ತುಂಬೋದು ಕುರ್ಕುರೆ. ನೋಡಕ್ ಅಷ್ಟು ದೊಡ್ಡದ್ ಕಾಣತ್ತಲ್ಲ ಅದ್ ಪ್ಯಾಕೆಟ್, 15 ಗ್ರಾಮ್ ಇರುತ್ತೆ ಕುರ್ಕುರೆ ಅಷ್ಟೇ. ಅಂದ್ರೆ ನಮಗೆ ಮಾಡೋ ಕಾಸ್ಟ್ ಎಷ್ಟು ಬೀಳುತ್ತೆ, 60 ರೂಪಾಯಿ ಬೀಳುತ್ತೆ. ಮಾರೋದು 360 ರೂಪಾಯಿ, 300 ರೂಪಾಯಿ 1 ಕೆಜಿ ಕುರ್ಕುರೆ ಲಾಭ. ಬರೇ ಖಾಲಿ ಮೆಕ್ಕೆಜೋಳದಲ್ಲಿ ಕುರ್ಕುರೆ ಮಾಡ್ತಾರೆ, ರೈಸ್ ಅಲ್ಲಿ ಮಾಡ್ತಾರೆ, ರಾಗಿಲ್ ಮಾಡ್ತಾರೆ, ಮಿಲ್ಲೆಟ್ಸ್ ಅಲ್ಲಿ ಮಾಡ್ತಾರೆ. ಆಪರ್ಚುನಿಟೀಸ್ ಇದೆ
0: ಅಂದ್ರೆ ಈ ರೀತಿ ಕೇಂದ್ರಗಳಿಂದ ರೈತರು ಸಹಾಯವನ್ನ ಪಡೆದುಕೊಂಡು ತಮ್ಮ ಬೆಳೆಗೆ ಉತ್ತಮ ಬೆಲೆಯನ್ನ ಪಡೆದುಕೊಳ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಹೌದು ಸರ್.
0: ಒಳ್ಳೇದು ನಂದನ್ ಅವರೇ, ಇದುವರೆಗೂ ತಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮಾಹಿತಿಯನ್ನ ನಮ್ಮ ರೈತರೊಂದಿಗೆ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹಾಗೂ ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಓಕೆ.
2: ಇದುವರೆಗೂ ಬಿಟೆಕ್ ಫುಡ್ ಅಂಡ್ ಟೆಕ್ನಾಲಜಿ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿರುವ ಯುವ ಪ್ರತಿಭೆ ನಂದನ್ ಬಂದಿಹಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
3: ಇದಾಗಿತ್ತು ನಮ್ಮ ಇಂದಿನ ಯುವ ತರಂಗ ಯುವ ಜನರಿಗಾಗಿ ಕಾರ್ಯಕ್ರಮ.
4: ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು. ಇದೀಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಭಜರಂಗಿ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.
2: ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಕೃಷಿ ಬೆಳಕು ಕಾರ್ಯಕ್ರಮದ ಒಂದು ಸಣ್ಣ ತುಣುಕು ನಿಮಗಾಗಿ.
3: ಕೆಲಸ ಮಾಡ್ತಿದ್ದು
4: ಹಿಂದೆಲ್ಲ ಭೂಮಿ ಕಾಡಿನಿಂದ ಆವೃತವಾಗಿತ್ತು. ನಮ್ಮ ಸ್ವಾರ್ಥದಿಂದ ಕಾಡು ನಾಶ ಮಾಡಿದ್ವಿ. ಈಗ ಭೂಮಿ ಬರೀ ಮನುಷ್ಯರಿಂದ ತುಂಬಿ ಹೋಗಿದೆ. ಮರ ಇಲ್ಲ ಅಂದ್ರೆ ಜೀವಿಗಳು ಇರಲ್ವಂತೆ. ಹೌದಾ ಗಂಗಮ್ಮ?
3: ಅಲ್ವಾ ಜಯಮ್ಮ. ಮತ್ತೆ
2: ಕೃಷಿ ಬೆಳಕು ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ.
5: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ

0: returns in September. I will remain in post as Prime Minister until the contest is complete.
1: Benchmark domestic equity indices ended nearly 0.4% up today, buoyed by growing optimism over progress in US-Iran talks aimed at ending the months-long conflict in West Asia. The Sensex rose 291 points to close at 77,094. And in the FIFA World Cup 2026, Argentina will take on Austria in Group J fixture tonight at Arlington in US at 10:30 p.m. Indian Standard Time. And that is the end of this news bulletin.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಎರಗುಂಟಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ 96ನೇ ಭಾಗ. ವಿಷಯ ಕೃಷಿಕರು ಪರಿಸರದ ಮಕ್ಕಳು. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಮತ್ತು ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇದರೊಂದಿಗೆ ರೈತರಿಗೆ ಸಲಹೆ ಜನಪದ ಗೀತೆಗಳನ್ನು ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 8:00 ಜನರಂಜನಿ, ಕೇಳುಗರ ಪತ್ರಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು, 9:15 ಲಘು ಸಂಗೀತ ಕೇಳುವಿರಿ. 9:30 ನಾಟಕ ಬಾಗ್ಲ ಹಾಕ್ರಪ್ಪೋ ಬಾಗ್ಲ, ರಚನೆ ಬಿಆರ್ ಪೊಲೀಸ್ ಪಾಟೀಲ್, ನಿರ್ದೇಶನ ಅನಿಲ್ ದೇಸಾಯಿ. 10:00-11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇವಿಷ್ಟು ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ನಿಲಯದಿಂದ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ದುರ್ಗೋದಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಚಿಂತನ, ಎಫ್ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು, ತಾಯಿ ಹಾಲು ಹಾಗೂ ಸ್ವರ್ಣ ಪ್ರಾಶನದ ಮಹತ್ವ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಆರ್ ಶೈಲಜಾ ಕುಮಾರಿ. 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸುವಿರಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ, ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಮತ್ತು 8:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ, ಕಾಮನಬಿಲ್ಲು ಮೂಡಿಬರಲಿದೆ. 9:10 9:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 10:00 ಚಿತ್ರಗೀತೆಗಳು, 11:00 ಜನಪದ ಗೀತೆಗಳನ್ನು ಕೇಳುವಿರಿ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಸಾಹಿತಿಗಳ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮ ನಾಗರಾಜ್ ಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 12:35 ಆರೋಗ್ಯ ಸಂಚಿಕೆ, ಅಲರ್ಜಿ ಜಾಗೃತಿ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಫಂಗಸ್ ಇನ್ಫೆಕ್ಷನ್ ಕುರಿತು ಡಾಕ್ಟರ್ ಕೆಎನ್ ನವೀನ್ ಅವರಿಂದ ಮಾಹಿತಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿಗಳ ಇ ಡ್ರೈವ್ ಯೋಜನೆ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಕಾರ್ಯಕ್ರಮ ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು, 3:00 ಸಂಜೆ 5:00 ಮುಂಬವಿದ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ತಾ ಇದ್ವಿ. ಹಾಗೆ ನಾಳೆ ಚಂದ್ರೋಳಿ ಪ್ರಸಾರದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್

0: ದೇಶಗಳ ಕಾರ್ಯಕ್ರಮ 5:30 ಒಗಟಿಗೊಂದು ಪದ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:30 ಅವಲೋಕನ, ನಮ್ಮ ನಿಲಯದಿಂದ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ, ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕು ಹಳವುದಾರ ಗ್ರಾಮದ ಕೃಷಿಕರಾದ ಹೆಚ್ಎಸ್ ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. 7:45 ಶ್ರವಣ ಬೆಳಗೊಳದ ಶಾಸನಗಳು, ಮಾತನಾಡುತ್ತಾರೆ ಡಾಕ್ಟರ್ ಬಿವಿ ಶಿರೂರು. ರಾತ್ರಿ 8:00 ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಜನರಂಜನಿ. 8:45 ವಚನಗಳನ್ನು ಆಲಿಸುವಿರಿ. 9:15 ಭಾವಗೀತೆಗಳು, 9:30 ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು. 10:00 to 11:00 ಮುಂಬವಿದ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಎರಗುಂಟಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಒಂದು ವಾಣಿಜ್ಯ ಪ್ರಕಟಣೆಯ ನಂತರ
1: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಎರಗುಂಟಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಗಮನಿಸಿ, ನಾಳೆ ಇದೇ ಸಮಯಕ್ಕೆ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ತಿಪ್ಪೇಸ್ವಾಮಿ ಭಜನೆ ಕೇಳಲಿದ್ದೀರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ ಜಿಲ್ಲೆಯಲ್ಲಿ ಫಲಾನುಭವಿಗಳ ನೋಂದಣಿ ಉತ್ತಮ ಪ್ರಗತಿ ಸಾಧಿಸಿದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆಯಡಿ ಈವರೆಗೆ 2,330 ಜನ ಮೃತರ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ಪರಿಹಾರ ದೊರಕಿದೆ. ಕೇಂದ್ರ ಸರ್ಕಾರ ಕಡಿಮೆ ಮೊತ್ತದ ಪ್ರೀಮಿಯಂ ಪಾವತಿಯಡಿ ಅತಿ ಹೆಚ್ಚಿನ ಲಾಭ ದೊರಕುವಂತೆ ಪಾಲಿಸಿದಾರರಿಗೆ ಹಾಗೂ ಅವಲಂಬಿತರಿಗೆ ಜೀವ ವಿಮೆ ಸೌಲಭ್ಯ ಕಲ್ಪಿಸಿದ್ದು, ಅರ್ಹರು ಉಳಿತಾಯ ಖಾತೆ ಹೊಂದಿರುವ ತಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ವಿಮಾ ಸೌಲಭ್ಯವನ್ನು ಕೆಲವೇ ಪ್ರಕ್ರಿಯೆ ಪೂರ್ಣಗೊಳಿಸಿ ಪಡೆಯಬಹುದಾಗಿದೆ. ತನ್ಮೂಲಕ ಭವಿಷ್ಯವನ್ನು ಸುಭದ್ರಗೊಳಿಸಬಹುದಾಗಿದೆ. ಕೇಂದ್ರ ಸರ್ಕಾರ ಮೇರಾ ಖಾತಾ ಭಾಗ್ಯ ವಿಧಾತ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ. ಜಿಲ್ಲೆಯ 9,24,241 ಜನ ಯಾವುದೇ ಕನಿಷ್ಠ ಮೊತ್ತವಿಲ್ಲದೆ ಬ್ಯಾಂಕ್ ಖಾತೆ ತೆರೆದಿದ್ದಾರೆ. ಈ ಖಾತೆಯಲ್ಲಿ 634,57,00,000 ರೂಪಾಯಿ ಹಣವನ್ನು ಗ್ರಾಹಕರು ಜಮೆ ಮಾಡಿದ್ದಾರೆ. ಜನಧನ ಯೋಜನೆಯಡಿ ಖಾತೆ ತೆರೆದ ಎಲ್ಲ ಗ್ರಾಹಕರಿಗೆ ರುಪೇ ಡೆಬಿಟ್ ಕಾರ್ಡ್ ಉಚಿತವಾಗಿ ನೀಡಲಾಗಿದೆ. ಯೋಜನೆಯಡಿ ಕಡಿಮೆ ದಾಖಲೆಗಳನ್ನು ಬ್ಯಾಂಕಿಗೆ ನೀಡುವ ಮೂಲಕ ಶುಲ್ಕರಹಿತ ಉಳಿತಾಯ ಖಾತೆ ತೆರೆಯಬಹುದಾಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಈ ತಿಂಗಳ 30ರಿಂದ ಆರಂಭವಾಗಲಿದ್ದು, ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಈ ತಿಂಗಳ 30ರಿಂದ ಜುಲೈ 29ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಂದ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆಯನ್ನು 2020ರಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೊಳಿಸಿದೆ. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳಿಗೆ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಸಣ್ಣ ಉದ್ದಿಮೆಗಳ ಮೂಲಕ ವ್ಯಾಪಾರ ನಡೆಸುತ್ತಿರುವ ಫಲಾನುಭವಿಗಳು ಪಿಎಂಎಫ್ಎಂಇ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಅಕ್ಕಿ ಗಿರಣಿ, ಮಸಾಲೆ ಪುಡಿ ತಯಾರಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ತಯಾರಿಕೆ ಸೇರಿದಂತೆ ಗೃಹ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಒದಗಿಸಲಾಗಿದೆ. ಅಸಂಘಟಿತ ವಲಯದಿಂದ ಔಪಚಾರಿಕ ವ್ಯವಹಾರಕ್ಕೆ ಸಣ್ಣ ಉದ್ದಿಮೆದಾರರನ್ನು ಪರಿವರ್ತಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಉತ್ತಮ ಯೋಜನೆ ಇದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ ಹೆಣ್ಣು ಮಕ್ಕಳ ಸುದೃಢ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಿಲ್ಲೆಯಲ್ಲಿ ಜಾರಿಗೊಳಿಸಿದೆ. ಇಲ್ಲಿಯವರೆಗೆ ಒಟ್ಟು 84,100 ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗಳನ್ನು ತೆರೆಯಲಾಗಿದೆ ಎಂದು ವಿಜಯಪುರ ವಿಭಾಗದ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ 18 ವರ್ಷ ಪೂರ್ಣಗೊಂಡ ಬಳಿಕ ಅವರ ಮದುವೆ ಖರ್ಚಿಗಾಗಿ ಹಣವನ್ನು ಕೂಡಿಡಲು ಈ ಯೋಜನೆ ಸಹಕಾರಿಯಾಗಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗಾಗಿ ಈ ಖಾತೆಯನ್ನು ಅಂಚೆ ಕಚೇರಿಗಳಲ್ಲಿ ಪಾಲಕರು ಪ್ರತಿ ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಜಿಲ್ಲೆಯ ಹೆದ್ದಾರಿಗಳ ಮರುನಿರ್ಮಾಣ ಹಾಗೂ ದುರಸ್ತಿಗಾಗಿ ಕೇಂದ್ರ ಹೆದ್ದಾರಿ ಸಚಿವಾಲಯಕ್ಕೆ 4,800,00,000 ರೂಪಾಯಿಗಳ ಕಾಮಗಾರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ವಿಜಯಪುರ

0: ಲೋಕಸಭಾ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ

0: ಫೈಬಾಲ್ ಕೆಸರು ಹುಣ್ಣ
1: ಫೈಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕೇಳುಗರೆ, ಅಪಾಯದ ಸಂಕಟದಲ್ಲಿರುವ ಶಿಶುಗಳು ಮತ್ತು ಮಕ್ಕಳಿಗಾಗಿ, ಅಂದರೆ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶಿಶುಗಳು, ಅವಧಿಗೂ ಮುನ್ನ ಜನನ, ಕಡಿಮೆ ತೂಕ ಅಥವಾ ಯಾವುದೇ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳಿಗಾಗಿ ಮಕ್ಕಳ ಅಭಿವೃದ್ಧಿ ಮೌಲ್ಯಮಾಪನ ಶಿಬಿರವನ್ನು ಇದೇ ಜೂನ್ 25ರಂದು ಗುರುವಾರ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ ಡಿಇಐಸಿ ಅಂದರೆ ಜಿಲ್ಲಾ ಆರಂಭಿಕ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಶಿಬಿರವನ್ನು ನಡೆಸಲಾಗ್ತಾ ಇದೆ. ಹಾಗಾಗಿ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳೊಂದಿಗೆ ಪೋಷಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಲು ಆಯೋಜಕರು ಕೋರಿರುತ್ತಾರೆ. ನೋಂದಣಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಡಿಇಐಸಿಗೆ ಸಂಪರ್ಕಿಸಿ. ಸೇವಾ ಮಾಹಿತಿ ಕೇಳಿದಿರಿ, ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ಬಳಿಕ 6:40ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ.
5: ಈಗ ಕೆಲವು ಪ್ರಕಟಣೆಗಳು, ನಂತರ 6:40ಕ್ಕೆ ಪ್ರದೇಶ ಸಮಾಚಾರ.
6: ಯಾರ್ ಕೋಯ್ ಐಸಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬತಾವ್ ಜಿಸ್ಮೇ ಕಮ್ ಪ್ರೀಮಿಯಂ ಹೋ, ಬೋನಸ್ ಭೀ ಅಚ್ಛಾ ಮಿಲೇ ಔರ್ ಭರೋಸೆ ವಾಲಾ ಭೀ ಹೋ.
7: TLI ಹೈ ನಾ,
8: ಸರ್ಕಾರಿ ಕರ್ಮಚಾರಿ ಕೇ ಸಾಥ್ ಸಾಥ್ ಸಭಿ ಪ್ರೊಫೆಷನಲ್ ಗ್ರಾಜುಯೇಟ್ ಔರ್ ಡಿಪ್ಲೊಮಾ ಹೋಲ್ಡರ್ಸ್ ಲೇ ಸಕ್ತೇ ಹೈ PLI ಪಾಲಿಸಿ ಕಾ ಫಾಯ್ದಾ ಔರ್ ಸಾಥ್ ಮೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಾ ಭರೋಸಾ ಭೀ. ಅಪ್ನೇ ನಜ್ದೀಕಿ ಪೋಸ್ಟ್ ಆಫೀಸ್ ಸೇ ಆಜ್ ಹೀ ಸಂಪರ್ಕ್ ಕರೇ ಯಾ ಲಾಗಿನ್ ಕರೇ indiapost.gov.in ಪರ್.
9: ಅಕ್ಕ, ಕೆಲ್ಸ ಸಿಕ್ತು.
10: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
9: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
10: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲ್ರಿಗಿಂತ ಮೊದಲು ಖರ್ಚು.
9: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
10: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
9: ಆದ್ರೆ ಅಕ್ಕ
10: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
9: ಪಾರ್ಟಿನಂದು ಬಜೆಟ್ ನಿಂದು.
11: RBI ಹೇಳುತ್ತೆ,
12: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
13: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
14: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
15: ಹಲ್ಲುಜ್ತಾ ಇದೀನಿ ಕಣಮ್ಮ.
14: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
15: ಸರಿ, ನಿಲ್ಸಿದೀನಿ ಬಿಡು.
14: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
16: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
14: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
16: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
15: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
17: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
18: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದರ ಕುರಿತು ಪ್ರತಿಕ್ರಿಯಿಸಿ, ಮುಂದಿನ ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು, ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಭೂಮಾಪಕರ ಸಭೆ ಕರೆದು ಅವರ ಬೇಡಿಕೆಗಳನ್ನು ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು, ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವಿಳಂಬ ಉಂಟಾಗಬಾರದು, ಜ್ಯೇಷ್ಠತಾ ಪಟ್ಟಿ ಶೀಘ್ರ ಪ್ರಕಟಿಸಿ ನಿಯಮಾನುಸಾರ ಪಾರದರ್ಶಕವಾಗಿ ಬಡ್ತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ದಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಹಾಗೂ ಫ್ಲೈಓವರ್ ನಿರ್ಮಾಣವಾಗುತ್ತದೆ ಎಂದು ತಿಳಿದಿದ್ದರೂ ವೈಟ್ ಟಾಪಿಂಗ್ ಮಾಡುವುದು ಏಕೆ ಎಂದು ಅಧಿಕಾರಿಗಳನ್ನು ಸಚಿವರು ಪ್ರಶ್ನಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದರೆ ಇಂದು ಈ ಪರಿಸ್ಥಿತಿ ಇರುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ 12 ಲಕ್ಷ ರೂಪಾಯಿ ಮೊತ್ತದ ಲಾಭಾಂಶದ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 3 ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿದ ಅಂಕೇಗೌಡ ಅವರು ಪುಸ್ತಕಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಕೇಗೌಡ ಅವರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು. ಪಾಂಡವಪುರದಲ್ಲಿ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಮೂಲಕ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ತಮ್ಮ ಬಳಿ ಇರುವ ಅಪರೂಪದ ನಾಣ್ಯಗಳು, ಅಂಚೆ ಚೀಟಿಗಳನ್ನು ಮುಖ್ಯಮಂತ್ರಿಯವರಿಗೆ ತೋರಿಸಿ ಅದರ ಬಗ್ಗೆ ಅಂಕೇಗೌಡರು ವಿವರಣೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: 15ಕ್ಕೆ.
1: ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೂವರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಗೈರಾಗಲು ಸರ್ಕಾರದ ಕಾರ್ಯಕ್ರಮವೇ ಕಾರಣ ಎಂಬ ಆರೋಪವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಂಚಾರ ದಟ್ಟಣೆಯಿಂದ ಯಾವುದೇ ವಿದ್ಯಾರ್ಥಿ ನೀಟ್ ಬರೆಯಲು ತೊಂದರೆ ಅನುಭವಿಸಿದ್ದರೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಖಾಸಗಿ ಕ್ಲಿನಿಕ್ ವೈದ್ಯರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತ್ಗೆ ಸಚಿವರು ಹಠಾತ್ ಭೇಟಿ ನೀಡಿದ್ದ ವೇಳೆ ಸಾರ್ವಜನಿಕರು ವೈದ್ಯಕೀಯ ತ್ಯಾಜ್ಯವನ್ನು ಕೆರೆಗೆ ಸುರಿದಿರುವ ಬಗ್ಗೆ ಮಾಹಿತಿ ನೀಡಿದ್ದರು. ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಚಿವರು ಸೂಚಿಸಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಶೇಕಡಾ 56ರಷ್ಟು ಮುಂಗಾರು ಮಳೆ ಕೊರತೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ 214,000 ಹೆಕ್ಟೇರ್ ಆಗಿದ್ದು, ಈಗಾಗಲೇ ಕನಿಷ್ಠ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಿತ್ತು. ಆದರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು, ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ರೈತರ ನೆರವಿಗೆ ಧಾವಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿನ ಎಲ್ಲಾ ಶಾಸಕರ ಮನೆಗಳ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮಧ್ಯೆ ಎಂಇಎಸ್ ಕಾರ್ಯಕರ್ತರು ಕನ್ನಡ ಭಾಷಾ ಕಾಗದ ಪತ್ರವನ್ನು ಹರಿದುಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೃಷಿಕರಿಗೆ ಇನ್ನಷ್ಟು ಶಕ್ತಿ, ಆಸಕ್ತಿ, ಪ್ರೋತ್ಸಾಹ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವು ಕೃಷಿ ಹಾಗೂ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಕೃಷಿಕರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗದ ಬೆಳಗಾವಿ ಪೀಠದಲ್ಲಿ ನಿತ್ಯ ಸುಮಾರು 60ರಿಂದ 100 ಅರ್ಜಿಗಳ ವಿಚಾರಣೆ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ನಡೆಯುತ್ತಿವೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಬೆಳಗಾವಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಪ್ರಕಾಶ್ ಚನ್ನಾಳ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ.
2: ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹೆರ್ಟ್ಸ್ಗಳಲ್ಲಿ ಚಂದ್ರವಳ್ಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ
2: ಕೃಷಿಕರು ಪರಿಸರದ ಮಕ್ಕಳು ಕುರಿತು
1: ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
3: ಏನ್ ಶಿವಣ್ಣ, ಚೀಲದ ತುಂಬ ಏನೋ ತುಂಬಿಕೊಂಡು ಹೋಗ್ತಾ ಇದೀಯಾ? ಅದೇನಪ್ಪ ಅಂತದು ಅದ್ರಲ್ಲಿರೋದು?
4: ಅಂತದ್ದೇನು ಬೆಲೆ ಬಾಳದಿಲ್ಲ ಗಂಗಮ್ಮ. ಉಪಯೋಗಿಸಿ ಎಸ್ತಿರ್ತಾರಲ್ಲ ಈ ಪ್ಲಾಸ್ಟಿಕ್ ಕವರು, ಗೊಬ್ಬರದ ಸಿಮೆಂಟಿನ ಅಳೆ, ಹೊರ್ಕು ಪರ್ಕು ಚೀಲ ಕಣವ.
5: ನಮ್ಗ್ಯಾರಿಗೂ ಗೊತ್ತಿಲ್ದಂಗೆ ಈ ವ್ಯಾಪಾರ ಯಾವಾಗ ಪ್ರಾರಂಭ ಮಾಡಿದೆ ಶಿವಣ?
6: ವ್ಯಾಪಾರನ? ಇದೆಂತ ವ್ಯಾಪಾರ ಗೌರಮ್ಮ? ಈ ಹಳೆ ಪ್ಲಾಸ್ಟಿಕ್ ಕವರ್ನ ಯಾರು ತಗೊಂತಾರೆ? ಅಯ್ಯೋ, ತಗೊಂಡೆ ಏನ್ ಮಾಡ್ತಾರವ ಇದನ್ನ?
3: ಇಂಥ ಹಳೆ ಚಿಂದಿ ಆರಿಸಿ ಮಾರಿ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳೋ ಜನ ಎಷ್ಟಿಲ್ಲ ಜಯಮ್ಮ. ನಮ್ಮ ನಡುವೆ ಅವರು ಕೂಡ ಇದ್ದಾರೆ ಕಣವ. ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀವಿ. ನಾವು ಬದುಕಬೇಕು, ಎಲ್ರಿಗಿಂತ ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥದಲ್ಲಿ ನಮ್ಮ ಸಹಜೀವಿಗಳ ಬಗ್ಗೆ ತಿಳ್ಕೊಳ್ಳೋ ಸಣ್ಣ ಪ್ರಯತ್ನನೂ ಮಾಡಲ್ಲ ನೋಡು. ಹೋಗ್ಲಿ ಬಿಡು, ವ್ಯಾಪಾರದ ಕತೆ ಹೇಳ್ ಶಿವಣ.
4: ವ್ಯಾಪಾರ ಸಾಪಾರ ಏನೂ ಇಲ್ಲ ಗಂಗಮ್ಮ. ಸದ್ಯ ಹೊಲ ತೋಟದ ಕೆಲಸ, ದನಾಕರು ನೋಡ್ಕೊಳಕ್ಕೆ ಸಮಯ ಸಾಕಾಗಲ್ಲ. ಅಂಥದ್ರಲ್ಲಿ ಈ ವ್ಯಾಪಾರ ಯಾವಾಗ ಮಾಡೋಣ ಹೇಳವ?
5: ಮನೆಯಲ್ಲಿ ಜನಗಳಿದ್ರೆ ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಕೃಷಿ, ವ್ಯಾಪಾರ, ಉದ್ಯಮ ಎಲ್ಲದನ್ನು ಮಾಡ್ಬೋದು. ಆದ್ರೆ ಈಗ ಅದೆಲ್ಲಿ ಸಾಧ್ಯ ಹೇಳು.
6: ನಿಜ ಗೌರಮ್ಮ, ಶಕ್ತಿ ಇದ್ದವರು ಉದ್ಯೋಗ ಅರಸಿ ನಗರದಲ್ಲಿದ್ದಾರೆ. ಹಳ್ಳಿಗಳಲ್ಲಿ ವಯಸ್ಸಾದವರು, ಕೈಲಾದವ್ರು ಜನನ್ ಕಟ್ಕೊಂಡು ಕೃಷಿವಾದ್ರೂ ಮಾಡೋದ್ ಹೆಂಗೆ ಅಂತೀನಿ. ಹಿಂಗಾಗಿ ರೈತಾಪಿ ಕೆಲಸದಲ್ಲಿ ಸವಾಲುಗಳು ಜಾಸ್ತಿ ಕಣವ. ಹಂಗಂತ ಬಿಡಕ್ಕಾಗತ್ತ? ನಾವು ಬೆಳೆಯೋದ್ ಬಿಟ್ರೆ ಜಗತ್ತು ಬದುಕಕ್ಕಾದಿತ್ತೇನು?
3: ಅಲ್ವಾ ಜಯಮ್ಮ, ಮತ್ತೆ ಕೃಷಿ ಅನ್ನೋದು ನಮ್ ಧರ್ಮ ಸಂಸ್ಕೃತಿ ಅಲ್ವೇನವ? ಅದ್ ಸರಿ, ಈ ಪ್ಲಾಸ್ಟಿಕ್ನೆಲ್ಲ ಎಲ್ಲಿಗ್ ತಗೊಂಡೋಗ್ತಿದ್ಯಾ ಶಿವಣ್ಣ?
4: ಇದು ಒಳ್ಳೆ ಪ್ರಶ್ನೆ ಗಂಗಮ್ಮ. ಇದರಲ್ಲಿ ಏನು ಮನೆ ಕಟ್ಟಾನೆ, ರಸ್ತೆ ಮಾಡಾನೆ, ಬಚ್ಲು ಮನೆಯಲ್ಲಿ ನೀರ್ ಕಾಸಕ್ ಕಣವ? ನೀರ್ ಮಾತ್ರ ಬೋಲು ಚೆನ್ನಾಗ್ ಕಾಯ್ತಾ ಕಣವ. ಒಂದ್ ಸಾರಿ ಹಚ್ಚಿದ್ರೆ ಒಲೆ ಕೆಟ್ಟೋಗದೇ ಇಲ್ಲ.
5: ಒಲೆ ಏನೋ ಕೆಟ್ಟೋಗಲ್ಲ, ಸರಿ ನಿನ್ನ ಆರೋಗ್ಯ ಕೆಟ್ಟೋಗುತ್ತಲ್ಲಪ್ಪ. ಹೋಗ್ಲಿ, ಇಷ್ಟೊಂದ್ ಪ್ಲಾಸ್ಟಿಕ್ ಅದ್ ಎಲ್ಲಿಂದ ತರ್ತೀಯಪ್ಪ ನೀನು?
6: ಒಳ್ಳೇದ್ ಹೇಳ್ದೆ ಗೌರಮ್ಮ, ಅದೇನು ಒಡವೆನ ವಸ್ತ್ರನೆ, ಅಂಗಡಿ ಹೋಟ್ಲು ಛತ್ರುಗಳಿಗೆ ಹೋದ್ರಾಯ್ತಪ್ಪ, ಎಷ್ಟ್ ಬೇಕ ಅಷ್ಟ್ ಸಿಕ್ತಿತ್ತೆ.
3: ಹಂಗಂತೇಳಿ ಇದನ್ನ ಒಲೆಗಿಟ್ಟು ಬೆಂಕಿ ಹಚ್ಚಿ ಉರ್ಸೋದು ಗೌರಮ್ ಹೇಳ್ದಂಗೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ ಅಂತೀನಿ.
4: ಸುಮ್ಮನಿರ್ ಗಂಗಮ್ಮ, ಅದ್ ಯಾರೋ ಹಂಗಂತ ಹೇಳಿದ್ ನಿಂಗೆ. ನಾನೇನು ಹೊಸ್ದಾಗ ಉರಿಸ್ತೀನ? ಬಾರಿ ಕಾಲ್ಕು ಇದೇ ಕೆಲಸ ಮಾಡೋದು, ನಂಗೇನು ಆಗೇ ಇಲ್ಲ.
5: ಯಾಕಾಗಲ್ಲ?

0: ಎಲ್ಲ ಆಗುತ್ತೆ. ಬರೀ ನಿನಗೆ ಮಾತ್ರ ಅಲ್ಲ, ಇಡೀ ಊರಿನ ಜನಕ್ಕೆ ನಿನ್ನಿಂದಾಗಿ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಗೊತ್ತಾ? ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಮಾಡಬೇಡಿ ಅಂತ ಯಾವಾಗಲೂ ಎಲ್ಲ ಕಡೆನೂ ಹೇಳ್ತಾನೆ ಇರ್ತಾರೆ, ಕೇಳಿಲ್ವಾ?
1: ನಿನ್ನ ಮಾತು ನಾನು ಒಪ್ಪಲ್ಲ ಗೌರಮ್ಮ. ಅದು ಸಿಕ್ಕುತ್ತೆ, ನಾವು ಬಳಸ್ತೀವಿ. ಇದರ ಉತ್ಪಾದನೆ ನಿಲ್ಲಿಸಿದ್ರೆ ಯಾವ ಸಮಸ್ಯೆನೂ ಇರಲ್ವಲ್ಲ.
2: ನಿನ್ ಮಾತನ್ನ ತೆಗೆದಾಕಾಗಲ್ಲ ಜಯಮ್ಮ, ಆದ್ರೆ ಇದು ಅಷ್ಟು ಸುಲಭವಲ್ಲ. ಈ ಉದ್ಯಮದ ಮೇಲೆ ಲಕ್ಷಾಂತರ ಜನ ಅವಲಂಬನೆ ಆಗಿರ್, ಅವರಿಗೂ ತೊಂದ್ರೆ ಆಗ್ಬಾರ್ದು ನೋಡು.
3: ಅಯ್ಯೋ, ಅದನ್ನು ಬಳಸ್ಬೇಡಿ, ಇದನ್ನು ಉಪಯೋಗಿಸ್ಬೇಡಿ ಅಂತಿದ್ರೆ ಯಾವ್ದು ಬಳಸೋದು ಯಾವ್ದು ಬಿಡೋದು ಅನ್ನೋರು ಅಂತಿರ್ತಾರೆ, ಮಾಡರ್ ಮಾಡ್ತಿರ್ತಾರೆ.
0: ಎಲ್ಲದಕ್ಕೂ ಹಂಗನ್ನಕ್ಕಾಗುತ್ತಾ ಶಿವಣ್ಣ? ಕೆಟ್ಟದ್ದು ಕೆಟ್ಟದ್ದೇ, ಒಳ್ಳೇದು ಒಳ್ಳೇದೇ. ಕಣ್ಣಿಗೆ ಸುಂದರವಾಗಿ ಕಾಣೋದೆಲ್ಲ ಒಳ್ಳೇದಲ್ಲ, ಒಳ್ಳೇದಲ್ಲ ಶಿವಣ್ಣ. ಆ ಬೆಡಗಿನ ಹಿಂದೆ ವಿಷ, ಅಪಾಯ, ಕೊಳಕುತನಗಳೆಲ್ಲ ತುಂಬಿರ್ತವೆ. ಅದರ ಬಗ್ಗೆ ತಿಳ್ಕೊಳ್ಳೋ ಸೂಕ್ಷ್ಮತೆ ನಮಗಿರ್ಬೇಕು.
1: ಅಲ್ಲ ಕಣ್ಗೌರಮ್ಮ, ಈ ಮೂರು ಕಾಸಿನ ಪ್ಲಾಸ್ಟಿಕ್ ಚೂರು ನಮ್ಮನ್ನ ಏನ್ ಮಾಡಕ್ಕಾಗತ್ತೆ ಹೇಳು? ನಾವು ಅಂದ್ರೇನು, ನಮ್ ಶಕ್ತಿ ಅಂದ್ರೇನು, ಆನೆಗೂ ಇರುವೆಗೂ ಹೋಲ್ಕೆ ಮಾಡ್ತಿದೀಯಲ್ಲವ ನೀನು?
2: ಹಂಗೆ ನೋಡ್ ಜಯಮ್ಮ, ಸಣ್ಣ ಇರುವೆ ಕೂಡ ಆನೆಯ ಸೊಂಡಿಲೊಳಗೆ ಸೇರ್ಕೊಂಡು ತೊಂದ್ರೆ ಕೊಡಬಹುದು ಗೊತ್ತಾ? ಯಾವುದನ್ನು ಲಘುವಾಗಿ ಕಾಣಬಾರ್ದು. ಸಣ್ಣ ಅಣುವಿನಲ್ಲೇ ಜಗತ್ತನ್ನು ನಾಶ ಮಾಡುವಷ್ಟು ಶಕ್ತಿ ಇರುತ್ತೆ. ಹಂಗಂತ ಅದು ತನ್ನನ್ನ ತಾನು ಹೊಗಳಿಕೊಂಡು ಓಡಾಡಲ್ಲ ಕಣವ.
3: ನಿಮ್ದೊಳ್ಳೆ ಕತೆ ಹತ್ಕಂಡ್ರವ. ಇದನ್ನ ನಾನು ಒಲಗಿಡ್ಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಇಡ್ತಾರೆ, ಇಲ್ಲಾಂದ್ರೆ ಅಲ್ಲೇ ಮಣ್ಣು ನೀರಿಗೆ ಸೇರಿ ಹೋಗುತ್ತೆ. ಇದ್ಯಾವ ದೊಡ್ಡ ವಿಚಾರ ಹೇಳು.
0: ಅಲ್ಲ ಶಿವಣ್ಣ, ಯಾರೋ ಹೆಂಗೆಂಗೋ ಬದುಕ್ತಾರೆ ಅಂತ ನಾವು ಹಂಗೆ ಬದುಕಕ್ಕಾಗುತ್ತಾ? ಅವರು ಕಲ್ತು ಬಂದಿದ್ದೇ ಅದು. ಅವರಿಗೆ ಜವಾಬ್ದಾರಿ ಇಲ್ಲ ಅಂದ್ರೆ ನಿನಗೂ ಬೇಜವಾಬ್ದಾರಿ ಬೇಡವ. ಕೆಟ್ಟವರ ಜೊತೆಗೆದ್ದು ಕೂಡ ಒಳ್ಳೆಯವರಾಗಿ ಬದುಕೋದು ದೊಡ್ಡದು ಕಣಪ್ಪ.
1: ಶಿವಣ್ಣನ ಮಾತಲ್ಲಿ ತಪ್ಪೇನು ಅಂತ ನನಗೆ ತಿಳಿಲಿಲ್ಲ ಕಣವ. ಯಾರಂತೆ ಅಂದ್ರೆ ಊರಂತೆ ಅಂತ ಸುಲಭವಾಗಿ ಬದುಕೋದು ಬುದ್ಧಿವಂತಿಕೆ. ನೀವು ಕಡ್ಡಿ ತಗೊಂಡೋಗಿ ಗುಡ್ಡ ಮಾಡ್ತಿದೀಯವ.
2: ಹಂಗಲ್ಲ ಜಯಮ್ಮ, ಈ ಪ್ಲಾಸ್ಟಿಕ್ ಅನ್ನೋದು ಕರಗಲಾಗದ ಗುಡ್ಡುವೆ ಆಗಿದೆ ಕಣವ. ಸಾವಿರ ವರ್ಷ ಕಳೆದ್ರೂ ಇದು ಕೊಳೆಯಲ್ಲ ಕಳಿಯಲ್ಲ.
3: ಹೋಗ್ಲಿ ಬಿಡು ಗಂಗಮ್ಮ, ಗಾಳಿಗೆ ಆರೋಗುತ್ತೆ, ನೀರಲ್ಲಿ ತೇಲೋಗುತ್ತೆ, ಅದೇ ನಮ್ಮನೆಗೆ ಬಂದು ಸಂಸಾರ ಹುಡುಕ್ತಾ?
0: ನಿಮ್ಮನೆಗೆ ಒಳಗೂ ಬರುತ್ತೆ, ಹೊಟ್ಟೆ ಒಳಗೂ ಬರುತ್ತೆ. ತಿಳ್ಕೊಳಪ್ಪ, ಇದು ಕಣ್ಣಿಗೆ ಕಾಣದಷ್ಟು ಸಣ್ಣ ಸಣ್ಣ ಕಣಗಳಾಗುತ್ತೆ. ಕುಡಿಯೋ ನೀರು, ಉಸಿರಾಡೋ ಗಾಳಿ, ತಿನ್ನೋ ಅನ್ನದಲ್ಲೆಲ್ಲ ಸೇರ್ಕೊಂಡು ನಮ್ಮ ದೇಹದೊಳಗೆ ಪ್ರವೇಶ ಮಾಡಿ ಅಲ್ಲೇ ನೆಲೆಸುತ್ತಂತೆ ಗೊತ್ತಾ?
1: ಕದಾ ತಿನ್ನೋರಿಗೆ ಹಪ್ಪಳ ಅಡವೆ ಅಂದಂಗೆ, ತಿನ್ನಬಾರದ್ದೆಲ್ಲ ತಿಂದು ಅರಗಿಸ್ಕೊಳ್ತೀವಿ. ನಮ್ಮ ಶರೀರಕ್ಕೆ ಇದ್ಯಾವ ಲೆಕ್ಕ ಹೇಳು?
2: ಎಂತೆಂಥದ್ದನ್ನೋ ತಿಂದು ಅರಗಿಸ್ಕೊಂಡಿರಬಹುದು ಜಯಮ್ಮ, ಇದು ಅದನ್ನೆಲ್ಲ ಮೀರಿಸಿದ್ದು. ಅರಗದೂ ಇಲ್ಲ ಕರಗದೂ ಇಲ್ಲ, ನಮ್ಮ ನೆರಳು ನಮ್ಮನ್ನ ಹಿಂಬಾಲಿಸ್ದಂಗೆ ಹಿಂಬಾಲಿಸ್ತಾನೇ ಇರುತ್ತೆ. ಉಸಿರಾಟದ ಸಮಸ್ಯೆ, ಕ್ಯಾನ್ಸರು, ಬಂಜೆತನ, ಹೀಗೆ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ.
3: ಬೆಕ್ಕಿ ಜ್ವರ ಬರೋ ಮಾತಾಡ್ತೀಯವ್ವ ನೀನು. ಈ ಪಡಪೋಷಿ ಪ್ಲಾಸ್ಟಿಕ್ ನಿಂದ ಮನುಷ್ಯರಿಗೆ ಕಾಯಿಲೆ ಬರುತ್ತೆ ಅಂದ್ರೆ ನಂಬ ಮಾತಾ ಅದು?
0: ಅವಾಗೆಲ್ಲ ಮನುಷ್ಯರಿಗೆ ಬರದೆ ಮರಕ್ ಬರುತ್ತಾ ಅಂತಿದ್ರು, ಈಗ ಮರಕ್ಕೂ ಬಂದಿಲ್ವಾ? ಇದು ಹಂಗೆಯ, ಬರೀ ಮನುಷ್ಯರಿಗಷ್ಟೇ ಅಲ್ಲ, ಭೂಮಿಗೂ ರೋಗ ಬರುತ್ತೆ ಗೊತ್ತಾ?
1: ಏನ್ ಮಾತು ಅಂತ ಆಡ್ತೀವಿ ಗೌರಮ್ಮ? ಭೂಮಿಗ್ ರೋಗ ಬರ್ತೈತೆ ಅಂದ್ರೆ ಏನವ ಅದು? ಹಂಗೆಲ್ಲ ಆದ್ರೆ ಭೂಮಿ ಉಳಿತೈತಾ? ಭೂಮಿ ಮೇನೇ ನಂಬ್ಕೊಂಡಿರೋ ನಾವು ಉಳಿತೀವ?
2: ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದಾಗುತ್ತೆ. ಪ್ರಕೃತಿಗೆ ನಾವು ನೀಡ್ತಾ ಇರುವ ತೊಂದರೆಗಳಿಂದ ಯಾವುದು ಕೂಡ ಉಳಿಯಲ್ಲ ಅಂತ ಕಾಣುತ್ತೆ ಶಿವಣ್ಣ.
3: ಕೋಟ್ಯಾಂತರ ವರ್ಷಗಳಿಂದ ಈ ಭೂಮಿ ತಾಯಿನೂ ಇದ್ದಾಳೆ, ಇದ್ರ ಮೇಲೆ ವಾಸ ಮಾಡೋ ಜೀವಿಗಳು ಇದ್ದಾವೆ. ಈಗಿನ್ನೇನಾದೀತು? ಸುಮ್ಮನಿರವ್ವ, ಏನೇನೋ ಕಲ್ಪನೆ ಮಾಡಿ ಕತೆ ಕಟ್ಟಬೇಡಿ.
0: ಆದ್ರೆ ಶಿವಣ್ಣ, ಆಗಿನ ಭೂಮಿಗೂ ಈಗಿನ ಭೂಮಿಗೂ ಸಾಕಷ್ಟು ಕೆಟ್ಟ ಬದಲಾವಣೆಗಳಾಗಿವೆ, ಅದನ್ನ ಕೂಡ ನಾವು ತಿಳ್ಕೋಬೇಕು.
1: ಅದೆಲ್ಲಿ ಬದಲಾಗಿದೆ ಹೇಳ್ಗೌರಮ್ಮ? ಅದೇ ಮಣ್ಣು, ಅದೇ ಕಲ್ಲು, ಅದೇ ಮಳೆ, ಅದೇ ಗಾಳಿ, ಅದೇ ಮನುಷ್ಯ, ಅದೇ ಪ್ರಾಣಿ ಪಕ್ಷಿಗಳು, ಎಲ್ಲ ಹಂಗೆ ಇದಾವಲ್ಲ.
2: ಮೇಲ್ನೋಟಕ್ಕೆ ಆ ರೀತಿ ಅನ್ನಿಸ್ಬೋದು ಜಯಮ್ಮ. ಪ್ರತಿನಿತ್ಯ ಪ್ರಕೃತಿಯ ಜೊತೆಗೆ ಒಡನಾಡಿಕೊಂಡು ಬದುಕುವ ರೈತರು ನಾವು. ಇಲ್ಲಿ ಆಗುವ ಸಣ್ಣ ಸಣ್ಣ ಬದಲಾವಣೆಗಳನ್ನ ಸೂಕ್ಷ್ಮ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳುವುದನ್ನ ಕಲಿಬೇಕು. ಇದು ಕೂಡ ಒಂದು ರೀತಿಯಲ್ಲಿ ಸಂಶೋಧನೆ ಇದ್ದಂಗೆ.
3: ಅದೆಲ್ಲ ಹೊಟ್ಟೆ ತುಂಬಿದವರು ಮಾಡಬಹುದಾದ

0: ಕೆಲ್ಸಕ್ಕಂಗಮ್ಮ. ನಮಗೆ ಸದ್ಯ ಹೊಟ್ಟೆ ಬಾಟಿ ಕೊಂಚ್ಕೊಂಡ್ರೆ ಸಾಕು, ಉನ್ನಂಗೆ ಆಗಿರ್ತಿ. ಇದನ್ನೆಲ್ಲ ಎಲ್ಲಿ ನೋಡ್ತಾ ಕೂತ್ಕೊಂತೀಯಾ? ನೀನೇ ಹೇಳು.
1: ನಿನ್ನ ಕೆಲಸ ಬಿಟ್ಟು ಇದನ್ನೇ ಮಾಡ್ತಾ ಕುಂತ್ರೆ ಅಂತ ಯಾಕಪ್ಪ ಹೇಳೋದು? ಈಗ ಇದೆಲ್ಲ ಪ್ರತಿನಿತ್ಯ ನಮ್ಮ ಕಣ್ಣಿಗೆ ಕಾಣ್ತಾನೇ ಇರುತ್ತೆ, ನಾವು ಗಮನಿಸಿಲ್ಲ ಅಷ್ಟೇ.
2: ನಮ್ಮನ್ನ ನಾವು ಸರಿಯಾಗಿ ಗಮನಿಸ್ಕೊಂಡ್ರೆ ಸಾಕಾಗೈತೆ, ಒಂದು ಕಿದ್ರೆ ಮತ್ತೊಂದಕ್ಕಿಲ್ಲ.
3: ಬರೀ ಕೂಡಿಡದೆ ಕಾಯ್ಕ ಅಲ್ಲ ಜಯಮ್ಮ, ಪರಿಸರ ಇದ್ರೆ ತಾನೇನವ ಇರಕ್ಕಾಗದು. ಒಂದು ವಿಷಯ ತಗೊಳ್ಳಿ, ನಾವು ಚಿಕ್ಕವರಾಗಿದ್ದಾಗ ನಮ್ಮೂರ್ ಸುತ್ತ ಎಷ್ಟೊಂದು ಮೊಟ್ಟಿಗಳಿದ್ದು ಗೊತ್ತಲ್ಲ ನಿನಗೆ?
0: ಗೊತ್ತಿಲ್ಲ ಏನ್ ಗಂಗಮ್ಮ? ಜೀರಿಂಬೆ ಹಿಡಿಯಕ್ಕೆ, ಕಾರೆಹಣ್ಣು, ಬಾರೆಹಣ್ಣು, ಈಚಲು, ಸೀತಾಫಲದಣ್ಣು ತರೋಕೆ ಅಂತ ನಾವು ಸಣ್ಣವರಿದ್ದಾಗ ಯಾವಾಗಲೂ ಹೋಗ್ತಾ ಇದ್ವಲ್ಲವ.
1: ಆ ಮೊಟ್ಟಿಗಳು ಅದೆಷ್ಟೊಂದು ಗಿಡ ಮರಗಳಿಗೆ ಆಶ್ರಯ ಕೊಡ್ತಿದ್ವು ಅಲ್ವಾ?
2: ಹೌದು ಗೌರಮ್ಮ, ಬ್ಯಾಟೆ, ತುಗ್ಲಿ, ತರುವೆ, ಬಾಗಿ, ಜಾಲಿ, ಬೇವು, ಕಳ್ಳಿ, ವಂಗೆ, ಬಿಳಿ ಹುಲಿ, ಕರಿ ಹುಲಿ, ಅವೇನು ಒಂದೆರಡು ಥರದ ಗಿಡ ಮರಗಳು ಇದ್ವಾ ಅಲ್ಲಿ. ಅದೆಷ್ಟೋ ಗಿಡ ಮರಗಳ ಬಳ್ಳಿಗಳು ಹೆಸರು ಮರ್ತೇ ಹೋಗಿತ್ತೆ ಕಣವ.
3: ಪ್ರಕೃತಿನೇ ಮರೆತು ಕುಂತಿದ್ದರ ಫಲ ಕಣವ ಇದು. ಕಣ್ಣಿಂದ ದೂರವಾಗಿದ್ದು ಮನಸ್ಸಿನಿಂದಲೂ ದೂರವಾಗ್ತದೆ. ಅಂಥದ್ರಲ್ಲಿ ಹಂಗಾತು, ಆ ಕಾಲದಲ್ಲಿ ಕೃಷಿಗೆ ಬೇಕಾದ ಅನೇಕ ಬಗೆಯ ವಸ್ತುಗಳಿಗೆ ಇದು ಮೂಲ ತಾಣವಾಗಿತ್ತು.
0: ಊ ಕಣಮ್ಮ, ನೇಗಿಲು, ಕುಂಟೆ, ಆರು ಸೂರಿಗೆ ಬೇಕಾಗಿದ್ದ ಮರ, ಕೋಲು, ಇದನ್ನೆಲ್ಲ ಇಲ್ಲಿಂದನೇ ತರ್ತಾ ಇದ್ರು. ಇವತ್ತು ತಗೊಂಡ್ ಬಂದ್ರೆ ಇನ್ನೊಂದ್ಸಾರಿ ಹೋಗೋವತ್ತಿಗೆ ಮತ್ತೆ ಬೆಳೆದ್ ನಿಂತಿರವು. ಅದೊಂಥರ ಅಕ್ಷಯ ಪಾತ್ರೆ ಆಗಿತ್ತು.
1: ಅದನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ತರ್ತಿದ್ರು, ಬೇರ್ ಸಮೇತ ಕಿತ್ತಾಗ್ತಾ ಇರ್ಲಿಲ್ಲ.
2: ಏನಾದ್ರೂ ಮದ್ದು ಮಾಡೋಕೆ ಬೇರು ನಾರು ಬೇಕಾದ್ರೆ ಎಷ್ಟು ಬೇಕಾದ್ರೂ ಸಿಕ್ತಿತ್ತು. ಈಗ ಆ ಗಿಡಗಳು ಇಲ್ಲ, ಮದ್ದು ಮೊದ್ಲೇ ಇಲ್ಲ. ಈಗಿನವರಿಗೆ ಇಂಥ ವಿಷಯಗಳೇ ಗೊತ್ತಿಲ್ಲ.
3: ಬರಗಾಲ ಬಂದ ಸಮಯದಲ್ಲಿ ದನಕರುಗಳ ಮೇವಿಗೆ ತತ್ವಾರ ಆಗಿತ್ತು. ಅವಾಗೆಲ್ಲ ರೈತರು ಮೇವು ತರೋಕೆ ಇಲ್ಲಿಗೆ ಹೋಗ್ತಾ ಇದ್ರು.
0: ಅದು ನಿಜ, ಮಟ್ಟಿ ಕೆಳಗಿನ ಕೆರೆ ಬಯಲಿನಲ್ಲಿ ಶುಂಠಿ ಮೊಳಕೆ ಸಿಕ್ಕದು. ಮಟ್ಟಿ ಮೇಲೆ ಬೆಳೀತಾ ಇದ್ದ ಬಾದೆ ಹುಲ್ಲು ತಂದು ಅವಕ್ಕೆಲ್ಲ ಕೊಡ್ತಾ ಇದ್ವಲ್ಲ. ನಾವೇನ್ ಕೊಡೋದು, ಈ ಮಟ್ಟಿ ತಾನೇ ಕೊಡ್ತಾ ಇದ್ದಿದ್ದು.
1: ಆ ಮಟ್ಟಿಲೇನು ಒಂದೊಂದ್ ತರದ ಪ್ರಾಣಿ ಪಕ್ಷಿಗಳಿದ್ವ. ಕರಡಿ, ನರಿ, ಮೂಂಗ್ಸಿ, ಕಾಡ್ಬೆಕ್ಕು, ಸೋಬಾನೆ ಹಕ್ಕಿ, ಗಿಳಿ, ಗೊರವಾಂಕ, ಒದ್ದು, ಕಾಗೆ, ಗೂಬೆ, ಓತಿಕ್ಯಾತ, ಔರಾಣಿ, ಒಂದ ಎರಡ.
2: ನಮ್ಮ ಅಗತ್ಯವನ್ನ ಮೀರಿ ದುರಾಸೆ ಪಟ್ಟು ಅನ್ಸುತ್ತೆ. ಎಲ್ಲ ಕಳ್ಕೊಂಡು ಕೂತಿದೀವಿ. ದುರಾಸೆಯಿಂದ ಆನಿ ತಪ್ಪಿದ್ದಲ್ಲ. ಮೊದಮೊದಲು ನಮ್ಗೆ ಬೇಕಾಗಿದ್ದೆಲ್ಲ ಸಿಕ್ತಿತ್ತು ಅನ್ಸುತ್ತೆ. ಆಮೇಲೆ ಏನು ಉಳಿಯಲ್ಲ. ಅನ್ಯಾಯದಲ್ಲಿ ದುಡ್ದುದ್ದು ಅಕಾಲಕ್ಕೆ ಹೋಯ್ತು ಅಂದಂಗೆ.
3: ಸರಿಯಾಗಿ ಹೇಳ್ದೆ ಜಯಮ್ಮ, ಇಲ್ಲ ಆಗಿದ್ದು ಅದೇ ನೋಡು. ಅವಾಗ ಪ್ರಕೃತಿಯಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂತಿದ್ವಿ, ಅದು ಪೂರ್ತಿ ಖಾಲಿ ಆಗೋಕೆ ಅವಕಾಶ ಆಗ್ತಿರ್ಲಿಲ್ಲ.
0: ನಾವು ಊಟ ಮಾಡಿ ಬೇರೆಯವ್ರಿಗೂ ಉಳಿಸ್ಬೇಕು ಅನ್ನೋದು ನಮ್ಮ ಸಂಸ್ಕೃತಿನಲ್ಲೇ ಬಂದಿತ್ತು ಗಂಗಮ್ಮ. ಈಗೇನಿದ್ರು ಇರೋ ಬರೋದನ್ನೆಲ್ಲ ನಾವೊಬ್ಬರೇ ಬಡದು ಬಾಯಿಗೆ ಹಾಕೋಬೇಕು ಅನ್ನೋ ಹಪಹಪಿಗೆ ಬಿದ್ದಿದ್ದೀವಿ.
1: ಅವತ್ತಿನದು ಸಂಸ್ಕೃತಿ, ಇವತ್ತಿನದು ವಿಕೃತಿ.
2: ಅತಿ ಆಸೆ ಗತಿಗೇಡು ಅನ್ನೋದನ್ನ ಕೇಳ್ತಾ ಬೆಳೆದವರು ನಾವು. ಭಾಷಣದಲ್ಲಿ ಬಾಯಿ ತುಂಬ ಇದನ್ನ ಹೇಳ್ತೀವಿ, ಕೈಗೆ ಮಾತ್ರ ಕಳ್ಳಗಂಟಿಗೆ ಚಾಚ್ತೀವಿ. 100 ರೂಪಾಯಿ ಖರ್ಚು ಮಾಡಿ 1000 ಸಾರಿ ಹೇಳ್ಕಂತೀವಿ.
3: ಮನುಷ್ಯನ ಅತಿ ಆಸೆಯಿಂದ ಪರಿಸರದ ಮೇಲೆ ಆಗಿರುವ ಅಧ್ವಾನಗಳು ಒಂದೆರಡಲ್ಲ. ಈಗ ಜನಸಂಖ್ಯೆ 1,000,000,000,000,000 ಇದೆ. ಇಷ್ಟು ಜನ ಬದುಕಬೇಕಾದ್ರೆ ಇನ್ನು ಇಂಥ 5 ಭೂಮಿಗಳು ಬೇಕಂತೆ. ಇಡೀ ಬ್ರಹ್ಮಾಂಡದಲ್ಲಿರೋದು ಒಂದೇ ಭೂಮಿ. ಹಿಂಗೆ ಆದ್ರೆ ಮುಂದಿನ ತಲೆಮಾರಿನ ಕತೆ ಏನಂತ ಯೋಚನೆ ಮಾಡೋಕ್ಕೂ ಆಗಲ್ಲ ಜಯಮ್ಮ.
0: ಕಣವ, ಅದೇನೋ 2050 ವೇಳೆಗೆ ಈ ಭೂಮಿ ನಮ್ಮೆಲ್ಲ ಅಗತ್ಯಗಳನ್ನ ಪೂರೈಸುವ ಶಕ್ತಿನೇ ಕಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಭೂಮಿ ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಸುಮಾರು 30-100 ಕೋಟಿ ಪ್ರಭೇದದ ಜೀವಿಗಳು ಇಲ್ಲಿ ಜೀವಿಸಿದ್ವು. ಈಗಲೂ ಕೆಲವು ಜೀವಿಸ್ತಾ ಇದ್ದಾವೆ. ಏನು
1: ಇದರಲ್ಲಿ ಅದೆಷ್ಟೋ ಜೀವಿಗಳು ಕಣ್ಮರೆ ಆಗಿವೆ, ಆಗ್ತಾ ಇವೆ. ಇದರಲ್ಲಿ ನಮ್ಮ ಕೊಡುಗೆನೂ ಇದೆ.
2: ಹೌದು ಗೌರಮ್ಮ, ಬರೀ 70 ವರ್ಷಗಳಿಂದ 900ಕ್ಕೂ ಹೆಚ್ಚು ಪ್ರಭೇದಗಳು ನಶಿಸಿ ಹೋಗಿದೆಯಂತೆ. ನಾವೇ ನೋಡ್ತಿದ್ವಲ್ಲ, ಕಾಗೆ, ಗೂಬೆ, ಗುಬ್ಬಿ, ಅದ್ದು, ಗೊರವಂಚಿ, ಕೀಟ, ಇವೆಂತ ಎಷ್ಟೊಂದು ಕಡಿಮೆ ಆಗ್ತಾ ಇದ್ದಾವೆ ಅಂತ ಕಾಣ್ತಾ ಇಲ್ವಾ?
3: ನಿಜ ಜಯಮ್ಮ, ನಮ್ಮ ಕಣ್ಣೆದುರಿಗೆ

0: ಅದೆಷ್ಟು ಜೀವಿಗಳು ಕಣ್ಮರೆ ಆಗಿದವೆ, ಅವುಗಳ ಹೆಸರೇ ನಮಗೆ ಮರ್ತು ಹೋಗಿದವೆ.
1: ಹಂಗಂತ ನಾವೇ ನಾವು ನಿಡ್ಕೊಂಡು ಕುದ್ಕೊಳಕ್ ಬರ್ತಾಗಮ್ಮ, ಸದ್ಯ ನಮಗೇನು ಆಗಿಲ್ವಲ್ಲ, ಅದನ್ನ ಹೇಳವ ಸಾಕು.
2: ಅದೇನ್ ಮಾತು ಅಂತ ಆಡ್ತೀಯ ಶಿವಣ್ಣ, ಇವತ್ತು ಅದಕ್ಕಾಗಿದ್ದೇ ನಾಳೆ ನಮಗಾಗುತ್ತೆ. ತಿಳ್ಕ, ಅತಿಬುದ್ಧಿ ವಿನಾಶಕ್ಕೆ ಕಾರಣ ಅಂದಂಗೆ ನಮ್ಮ ಚಾಲಾಕಿತನ ನಮ್ಮನ್ನೇ ತಿನ್ನುತ್ತೆ.
3: ಇದ್ರೂ ಇರ್ಬೋದವ, ಭಸ್ಮಾಸುರ ತಾನು ಪಡೆದ ವರದಿಂದ ತಾನೇ ಸುಟ್ಟು ಹೋದಂಗೆ ನಮ್ಮ ಧೂರ್ತತನ ಒಂದಲ್ಲ ಒಂದ್ ದಿವಸ ನಮ್ಮನ್ನೇ ನುಂಗಿ ನೀರ್ ಕುಡಿಯೋದು ಗ್ಯಾರಂಟಿ ಬಿಡು.
0: ನಮ್ಮ ದುರಾಸೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಭೂಮಿಯ ಮೇಲಿನ ಒಟ್ಟು ಆಹಾರದಲ್ಲಿ 35% ನಾವೇ ತಿಂತೀವಂತೆ. ಹೊಟ್ಟೆ ತುಂಬಿ ವಾಂತಿ ಆದರೂ ಬಿಡಲ್ಲ, ಅದು ಸಾಲದು ಅಂತ ಆಮೇಲೆ ತಿನ್ನೋಕೆ ಅಂತ ದಾಸ್ತಾನು ಮಾಡಿಟ್ಕೊಳ್ತೀವಿ.
1: ಇಂಥ ದುರಾಸೆಗಳಿಂದಾನೇ ದಿವಸ ಒಂದೊಂದು ಯುದ್ಧಗಳು ನಡೀತಾ ಇರೋದು. ಯುದ್ಧ ಅಂದ್ರೆ ವಿನಾಶ ಅಲ್ವಾ?
2: ನಿಜ ಶಿವಣ್ಣ, ಹಿಂದಿನ ಯುದ್ಧದಲ್ಲಿ ಕತ್ತಿ ಗುರಾಣಿ ಇಟ್ಕೊಂಡು ಕಾದಾಡ್ತಿದ್ರು, ಇದ್ರಿಂದ ಕಡಿಮೆ ಜನಕ್ಕೆ ತೊಂದರೆ ಆಗ್ತಿತ್ತು.
3: ಈಗ ಎಲ್ಲೋ ಬಾಂಬ್ ಬಿದ್ರೆ ಮತ್ತೆಲ್ಲೋ ಜನ ಸತ್ತೋಗ್ತಾರೆ, ಅಲ್ಲೆಲ್ಲೋ ಯುದ್ಧ ಆದ್ರೆ ಇನ್ನೆಲ್ಲೋ ಪರಿಸರ ನಾಶವಾಗುತ್ತೆ.
0: ಇತ್ತೀಚೆಗೆ ಕೇವಲ 200 ವರ್ಷಗಳಲ್ಲಿ 270 ದೊಡ್ಡ ಯುದ್ಧಗಳು ಭೂಮಿ ಮೇಲೆ ಆಗ್ತಿದ್ದವಂತೆ. ಅದೆಷ್ಟು ಮದ್ದು, ಗುಂಡು, ಬಂದೂಕು, ಬಾಂಬುಗಳು ಬಳಕೆ ಆಯಿತು. ಇದರಿಂದ ಪ್ರಕೃತಿಯ ಮೇಲೆ ಎಷ್ಟು ಪರಿಣಾಮ ಆಯಿತು, ಲೆಕ್ಕ ಇಟ್ಟವರು ಯಾರು ಹೇಳಪ್ಪ?
1: ಎಲ್ರಿಗೂ ಅವರವ್ರ ಅಹಂಕಾರವೇ ಮುಖ್ಯವಾಗಿದೆ. ಯುದ್ಧದಲ್ಲಿ ಗೆದ್ದವರು ಯಾರೂ ಇಲ್ಲ, ವಾಸ್ತವದಲ್ಲಿ ಎಲ್ಲರೂ ಸೋತು ಹೋಗಿರ್ತಾರೆ. ಅದನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳಕ್ಕೆ ನಮ್ಮ ದೊಡ್ಡಸ್ತಿಗೆ ಅಡ್ಡ ಬರುತ್ತೆ.
2: ಜಗತ್ನಲ್ಲಿ 1000 ಅಣುಬಾಂಬುಗಳು ಸಿಡಿಯೋದಕ್ಕೆಂತ ಕಾಯ್ತಾ ಕುಂತಿದ್ದವಂತೆ. ಇವನ್ನ ಬಳಸಲ್ಲ ಅಂದ್ರೂ ಕಷ್ಟ, ತಪ್ಪಿದ್ದಲ್ಲ. ಇವನ್ನೆಲ್ಲ ತಗೊಂಡೋಗಿ ಬಚ್ಚಿಡೋಕೆ ಜಾಗ ಎಲ್ಲಿದೆ?
3: ಮುಂದೆ ಮುಂದೆ ನೀರಿಗಾಗಿ ಯುದ್ಧಗಳು ಆಗ್ತಾವಂತೆ. ಅಷ್ಟಾದ್ರೂ ನಮಗೆ ನೀರಿನ ಬಗ್ಗೆ ಯಾವುದೇ ಜವಾಬ್ದಾರಿ ಇಲ್ಲ. ನೀರ್ ಬಿಡೋರಿಗೂ ನೀರ್ ಬಳಸೋರಿಗೂ ವಿವೇಚನೆ ಇಲ್ಲದಂತಾಗಿತಿ. ನಲ್ಲಿ ಬಿಚ್ಚಿ ಬಿಡ್ತೀವಿ, ಬರೀ ನೀರೆಲ್ಲ ಚರಂಡಿ ಪಾಲು.
0: ಟ್ಯಾಂಕ್ಗಳು ತುಂಬಿ ಹರಿತಿದ್ರು, ಹೇಳೋರು ಕೇಳೋರಿಲ್ಲ. ಪ್ರಶ್ನೆ ಮಾಡಿದವನೇ ಅಪರಾಧಿ.
1: ನಾನೇ ಆ ಬದುಕು ಮಾಡ್ತೀನಲ್ಲ ಗಂಗಮ್ಮ, ಬೆಳೆಗಳಿಗೆ ಎಷ್ಟು ನೀರ್ ಬಿಡಬೇಕು ಅನ್ನೋ ಪ್ರಜ್ಞೆ ಕೂಡ ನನಗಿಲ್ಲ. ಬೇಕೋ ಬೇಡವೋ ನೀರ್ ಬಿಟ್ಟಿದ್ದು ಬಿಟ್ಟಿದ್ದೆ.
2: ಅದಕ್ಕಾಗಿ ಕೃಷಿ ಇಲಾಖೆಯಲ್ಲಿ ಏನೇನೋ ಯೋಜನೆಗಳು ಇದಾವಲ್ಲ ಶಿವಣ್ಣ.
3: ಹೌದು ಗೌರಮ್ಮ, ಕೃಷಿ, ತೋಟಗಾರಿಕೆ, ರೇಷ್ಮೆ ಇಲಾಖೆಗಳಲ್ಲಿ ಹನಿ ನೀರಾವರಿ, ತುಂತುರು ನೀರಾವರಿಗಳಿಗೆ ಸಹಾಯಧನದ ಸೌಲಭ್ಯಗಳಿವೆ. ನಾವು ಕೇವಲ ಸ್ವಲ್ಪ ಹಣ ಖರ್ಚು ಮಾಡಿದರೆ ಸಾಕು, ಇದರ ಸದುಪಯೋಗವನ್ನು ಪಡೆದುಕೊಳ್ಬಹುದು.
0: ಎಲ್ಲವೂ ಪೂರ್ತಿಯಾಗಿ ಪುಕ್ಸೆಟ್ಟನೆ ಸಿಗಲಿ ಅನ್ನೋ ಜಾಯಮಾನ ಹೆಚ್ಚಾಗಿದೆ. ಯಾರಾದರೂ ನಮ್ಮಂಥವರಿಗೆ ಕೊಟ್ಟು ಕಲಿಸಿದ್ರು, ನಾವೇ ಕೆಟ್ಟು ಕಲ್ತಿದ್ವೋ ಗೊತ್ತಿಲ್ಲ.
1: ನಮ್ಮದು ತಪ್ಪು ಗಂಗಮ್ಮ, ಅವ್ರವ್ರ ಮೇಲೆ ದೂರ ಹೇಳೋದಕ್ಕೆ ಬದಲಾಗಿ ನಾವು ಪ್ರಾಮಾಣಿಕವಾಗಿದ್ದರೆ ಸಾಕು, ಎಷ್ಟೋ ಒಳ್ಳೆಯ ಕೆಲಸ ಮಾಡಬಹುದು. ಇಂಥದ್ದನ್ನು ಉಪಯೋಗ ಮಾಡಿಕೊಳ್ಳೋದ್ರಿಂದ ಶ್ರಮ ಮತ್ತು ನೀರು ಎರಡೂ ಕೂಡ ಉಳಿತಾಯ ಆಗುತ್ತೆ.
2: ಇಲಾಖೆಗಳು ರೈತರಿಗಾಗಿಯೇ ಇವೆ, ಬೇಕಾದಷ್ಟು ಯೋಜನೆಗಳಿವೆ, ಬಳಸಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ.
3: ನಾವಿನ್ನೆಂತ ಗೌರಮ್ಮ, ನಲ್ಲಿ ಹತ್ರ ಬಿಂದಿಗೆ ತುಂಬಿ ಹರಿತಿದ್ರು, ನಮ್ಮ ಗಮನ ಮಾತಿನ ಮೇಲೆ ಹೊರತು ನೀರಿನ ಮೇಲಿರಲ್ಲ.
0: ಜೇಮ, ನೀನು ನೀರ್ ಬಿಟ್ಕೊಂಡೆ ಪಾತ್ರೆ ಬಟ್ಟೆ ತೊಳಿತೀವಿ, ನಲ್ಲಿ ಬಂದ್ ಮಾಡಿ ನಮ್ ಕೆಲಸ ಮಾಡಿಕೊಂಡ್ರೆ 1000 ಲೀಟರ್ ನೀರ್ನ ಉಳಿಸ್ಬೋದು. ಕಾರು ಬೈಕು ತೊಳಿಬೇಕಾದ್ರಂತೂ ಕೂಡ ಇಂಥ ಸಣ್ಣ ಸಣ್ಣ ಸೂತ್ರಗಳನ್ನು ಅನುಸರಿಸಿದ್ರೆ ಪರಿಸರಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತಾಗುತ್ತೆ ಕಣಪ್ಪ.
1: ಕಾರು ಅಂದ್ರೆ ನೆನಪಿಗೆ ಬಂತು ಗಂಗಮ್ಮ, ಒಂದು ಕಾರ್ ತಯಾರು ಮಾಡೋಕೆ 80,000 ಲೀಟರ್ ನೀರು ಖರ್ಚಾಗುತ್ತಂತೆ. ಒಂದು ಫೋನ್ ತಯಾರು ಮಾಡೋಕೆ 12,000 ಲೀಟರ್ ನೀರು ಬೇಕು. ಒಂದು ಬೆಡ್ಶೀಟ್ ತಯಾರು ಮಾಡೋಕೆ 1,000 ಲೀಟರ್ ನೀರು ಬೇಕಂತೆ. ಒಂದು ಟೀ ಶರ್ಟ್ ಮಾಡೋದಕ್ಕೆ 3,000 ಲೀಟರ್ ನೀರು ಬಳಕೆ ಆಗುತ್ತಂತೆ. ಅಷ್ಟೇ ಯಾಕವ್ವ, ಈಗ ನಾವು ಬರಿತಾ ಇದ್ದೀವಲ್ಲ, ಈ A4 ಆಳಿಗೆ 5 ಲೀಟರ್ ನೀರು ಖರ್ಚಾಗುತ್ತಂತೆ.
2: ನೋಡಿದ್ರ, ಬರೀ ನಮ್ಮ ಬಳಕೆಗಷ್ಟೇ ಅಲ್ಲ, ಎಲ್ಲ ವಸ್ತುಗಳು ಉತ್ಪಾದನೆಗೂ ಅಗಾಧವಾದ ನೀರು ಬೇಕು. 1 ಕೆಜಿ ಭತ್ತ ಬೆಳೆಯೋಕೆ 100 ಲೀಟರ್ ನೀರು ಬಳಕೆ ಆಗುತ್ತೆ. ಇತ್ತೀಚೆಗೆ ಇಂಟರ್ನೆಟ್ ಡಾಟಾ ಅಂತ ಕರಿತೀವಲ್ಲ, ಇದರ ಬಳಕೆಗಾಗಿ ಕೂಡ 400,000,000 ಲೀಟರ್ ನೀರು ಅಗತ್ಯವಾಗುತ್ತಂತೆ.
3: ಈ ತರಕ್ಕೆ ಆಗ್ತಾ ಹೋದ್ರೆ ಭೂಮಿಯ ಮೇಲೆ ನೀರು ಇಲ್ದಂಗಾಗುತ್ತೆ ಬಿಡು. ಇವತ್ ನಾವು ಮಾಡೋ ತಪ್ಪಿನಿಂದ ಭವಿಷ್ಯದ ತಲೆಮಾರು ತೊಂದರೆ ಪಡಬೇಕು.

0: ಆಗುತ್ತೆ. ಇದನ್ನೆಲ್ಲ ತಡೆಗಟ್ಟಕ್ಕಾಗುತ್ತಾ? ಪರಿಸರನ ಉಳಿಸಿ ಬೆಳೆಸಕ್ಕಾಗುತ್ತಾ ಅಂತೀನಿ.
1: ಅದಕ್ಕೆ ಕಣವ ಹೇಳಿದ್ದು, ಪ್ಲಾಸ್ಟಿಕ್ ಬಳಸಿ ಭೂಮಿಗೆ ಎಸ್ತ್ರೆ ನೀರು ಇಂಗೋದಿಕ್ಕೆ ಸಾಧ್ಯವಾಗಲ್ಲ. ಬೆಂಕಿ ಹಾಕಿ ಸುಟ್ಟರೆ ವಾತಾವರಣ ಹಾಳಾಗುತ್ತೆ, ಪ್ರಕೃತಿಯ ನಾಶಕ್ಕೆ ಕಾರಣ ಆಗುತ್ತಂತೆ.
2: ನಿಜ ಗಂಗಮ್ಮ, ಅವರಿವ್ರ ಮೇಲೆ ಜವಾಬ್ದಾರಿ ವರ್ಗಾಯಿಸೋದು ಸರಿಯಾದ ರೀತಿ ಅಲ್ಲ ಕಣವ್ವ. ನಾವು ನಿಜವಾದ ನಾಗರಿಕರ ಥರ ನಡ್ಕೊಳ್ಳೋದು ಇವತ್ತಿನ ಅನಿವಾರ್ಯತೆ ನೋಡು.
3: ಮುಖ್ಯವಾಗಿ ನಮಗೆ ಈ ಜವಾಬ್ದಾರಿ ಹೆಚ್ಚು ಶಿವಣ್ಣ. ಮಾತು ಮಾತಿಗೂ ಮಣ್ಣಿನ ಮಕ್ಕಳು ಅಂತ ಹೇಳ್ತೀವಿ, ಇದನ್ನು ಕಾಪಾಡ್ಕೊಳ್ಳೋ ಹೊಣೆ ನಮ್ದಲ್ವ?
0: ನಿಜ ಗೌರಮ್ಮ, ಇಲಾಖೆಯವರು 1 ಎಕರೆಗೆ 1 ಚೀಲ ಯೂರಿಯಾ ಹಾಕಿದರೆ ಸಾಕು ಅಂತ ಹೇಳಿದರೆ ನಾವು ಅದನ್ನು 10 ಚೀಲ ಅಂತ ಅರ್ಥ ಮಾಡ್ಕೊಳ್ತೀವಿ. ಅವರು 8 ಚೀಲ ಹಾಕಿದ್ರು, ಇವ್ರು 1 ಚೀಲ ಬಳಸಿದ್ರು, ನಾವೇನು ಕಡಿಮೆ ಅಂತ ಲೆಕ್ಕವಿಲ್ಲದಷ್ಟು ರಾಸಾಯನಿಕವನ್ನು ಭೂಮಿಗೆ ಸುರಿತಾ ಇದ್ದೀವಿ.
1: ಕಳೆನಾಶಕ ಕ್ರಿಮಿನಾಶಕಗಳ ಬಳಕೆಗೆ ಯಾವುದೇ ಮಾನದಂಡಗಳಿಲ್ಲ. 1 ಮಿಲಿ ಬಳಸಬೇಕಾದ ಜಾಗದಲ್ಲಿ 100 ಮಿಲಿ ಬಳಕೆ ಮಾಡ್ತೀವಿ. ಕಳೆಗಳು ಕ್ರಿಮಿಗಳು ಸತ್ವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮಣ್ಣು ಮಾತ್ರ ಸಾಯ್ತಾ ಇದೆ.
2: ಇವೆಲ್ಲ ಮಣ್ಣು ನೀರು ಆಹಾರದಲ್ಲಿ ಸೇರಿ ವಾಪಸ್ ನಮ್ಮ ದೇಹಕ್ಕೆ ಬರುತ್ತೆ. ನಮ್ಮ ತಟ್ಟೆ ಒಳಗಿರೋದು ಬರೀ ಅನ್ನ ಅಲ್ಲ ಗಂಗಮ್ಮ, ಪಾಷಾಣ ಕಣವ ಪಾಷಾಣ. ಇಂಥದ್ದೆಲ್ಲ ಹೆಚ್ಚಾಗಿ ಮನುಷ್ಯನ ಆರೋಗ್ಯ ಆಯಸ್ಸು ಎರಡೂ ಕಡಿಮೆ ಆಗಿದೆ.
3: ಈಗಂತೂ ಮನೆ ಮನೆಗೆ ಹವಾನಿಯಂತ್ರಕಗಳು, ಅದೇ ಎಸಿ ಅಂತಾರಲ್ಲ, ಅದು ಮನೆಗೆ ಎಸಿ ಆದರೆ ಇಡೀ ಭೂಮಿಗೆ ಕಾಡುಗಳೇ ಎಸಿ ಥರ ಕೆಲಸ ಮಾಡ್ತಿದ್ವು.
0: ಹಿಂದೆಲ್ಲ ಭೂಮಿ ಕಾಡಿನಿಂದ ಆವೃತವಾಗಿತ್ತು, ನಮ್ಮ ಸ್ವಾರ್ಥದಿಂದ ಕಾಡು ನಾಶ ಮಾಡಿದ್ವಿ. ಈಗ ಭೂಮಿ ಬರೀ ಮನುಷ್ಯರಿಂದ ತುಂಬಿ ಹೋಗಿದೆ. ಮರ ಇಲ್ಲ ಅಂದರೆ ಜೀವಿಗಳು ಇರಲ್ವಂತೆ, ಹೌದಾ ಗಂಗಮ್ಮ?
1: ಅಲ್ವಾ ಜಯಮ್ಮ, ಮತ್ತೆ ಮರದಿಂದ ಜೀವಿಗಳಿಗೆ ಉಸಿರಾಡೋಕ್ಕೆ ಅಗತ್ಯವಾದ ಆಮ್ಲಜನಕ ಸಿಗುತ್ತೆ, ಮಳೆ ಬರುತ್ತೆ, ಆಹಾರ ಸಿಗುತ್ತೆ, ಔಷಧಿ ಸಿಗುತ್ತೆ, ಚಿಕಿತ್ಸೆನೂ ಸಿಗುತ್ತೆ.
2: ಎಲ್ಲ ಸರಿ, ಆದ್ರೆ ಕೊನೆಗೆ ಹೇಳಿದಲ್ಲ ಚಿಕಿತ್ಸೆ ಅಂತ, ಅದು ಸರಿ ಇಲ್ಲ ಗಂಗಮ್ಮ. ಮರ ಏನ್ ಡಾಕ್ಟ್ರೆ, ಅದೇನ್ ವೈದ್ಯಕೀಯ ಶಾಸ್ತ್ರ ಓದಿ ಬರೆದು ಮಾಡಿತೇನವ ಚಿಕಿತ್ಸೆ ಕೊಡಕ್ಕೆ?
3: ಅದು ಒಂಥರ ವೈದ್ಯರಿದ್ದಂಗೆ ಶಿವಣ್ಣ. ಜಪಾನ್ ದೇಶದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಅರಣ್ಯ ಸ್ನಾನದ ಚಿಕಿತ್ಸೆ ಮಾಡ್ತಾರಂತೆ ಕಣಪ್ಪ.
0: ಅಂದ್ರೆ ಕಾಡಿಗೋಗಿ ಅಲ್ಲೇ ನೀರಿನ ಸ್ನಾನ ಮಾಡ್ಕೊಂಡು ಬರೋದು ಅಂತಲೇನ್ ಗೌರಮ್ಮ?
1: ಹಂಗಲ್ಲ ಜಯಮ್ಮ, ಅದು ಒಂದು ರೀತಿಯಲ್ಲಿ ಕಾಡಿನೊಳಗೆ ಧ್ಯಾನ ಮಾಡಿದಂಗೆ ಕಣವ. ಅರಣ್ಯದೊಳಗೆ ಓಡಾಡೋದು, ಅಲ್ಲಿನ ಹಿತವಾದ ವಾಸನೆ ಶಬ್ದವನ್ನ ಅನುಭವಿಸೋದು, ಅಲ್ಲಿನ ಗಾಳಿಯನ್ನು ದೀರ್ಘವಾಗಿ ಉಸಿರಾಡೋದು, ಮರಗಳ ಜೊತೆಗೆ ಮಾತಾಡೋದು, ಹಿಂಗೆಲ್ಲ ಇರುತ್ತೆ.
2: ಅಂದ್ರೆ ಕಾಡಿಗೆ ಹೊರಸಂಚಾರ ಹೋದಂಗೆ ಏನವ್ವ? ಅದೇ ಎಲ್ಲೆಲ್ಲೂ ಪ್ರವಾಸ ಹೋಗ್ತೀವಲ್ಲ ಹಂಗೆ.
3: ಅದು ಬೇರೆ ಇದು ಬೇರೆ ಶಿವಣ್ಣ. ಇಲ್ಲಿ ಯಾವುದೇ ಗಡಿಬಿಡಿ ಇರಲ್ಲ, ಕೊಳ್ಳೋದು ತಗೊಳ್ಳೋದಿರಲ್ಲ, ಮಾಲಿನ್ಯ ಇರಲ್ಲ, ಒಂದು ರೀತಿಲಿ ತಪಸ್ಸು ಮಾಡಿದಂಗೆ.
0: ಇದು ಸರಿಯಾಯ್ತು ಗೌರಮ್ಮ. ಮೀನಿಗೆ ಈಜಾದ ಹೇಳ್ಕೊಟ್ಟಂಗೆ ಭಾರತೀಯರಿಗೆ ಇದನ್ನ ಹೇಳ್ಕೊಡಕ್ಕಾಗತ್ತಾ? ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ವನವಾಸದ ಎಲ್ಲ ವಿವರಗಳನ್ನು ಇದಾವಲ್ಲವ? ಅದೆಷ್ಟೊಂದು ಮರ ಗಿಡ ಹಣ್ಣು ಹಂಪಲು ಪ್ರಾಣಿ ಪಕ್ಷಿಗಳು ವರ್ಣನೆ ಮಾಡ್ತಾರೆ. ಅಲ್ಲಿ ದಟ್ಟವಾದ ಕಾಡಿನ ಮಧ್ಯೆ ಕುಟೀರಗಳನ್ನು ಕಟ್ಕೊಂಡು ನಮ್ಮ ಋಷಿ ಮುನಿಗಳೆಲ್ಲ ಎಷ್ಟೋ ನೆಮ್ಮದಿಯಿಂದ ಸಂತೋಷದಿಂದ ಇದ್ರು.
1: ಹೌದು ಜಯಮ್ಮ, ನಮ್ಮ ಸಂಸ್ಕೃತಿಯಲ್ಲಿ ಇದು ಯಾವತ್ತಿನಿಂದಲೂ ಬೆರೆತುಕೊಂಡು ಬಂದಿತ್ತು. ಮನುಷ್ಯ ತನ್ನ ಜೀವಿತದ ಅವಧಿಯಲ್ಲಿ ಕೌಮಾರ್ಯ ಯೌವನ ಗೃಹಸ್ಥ ವಾನುಪ್ರಸ್ಥ ಎನ್ನುವ ಹಂತಗಳನ್ನು ಎಲ್ಲರೂ ಪಾಲಿಸ್ತಿದ್ರು. ಜೀವನದ ಕೊನೆಯ ಕಾಲದಲ್ಲಿ ಕಾಡಿನ ನಡುವೆ ನೆಮ್ಮದಿಯಾಗಿ ಬದುಕುವ ಉದಾತ್ತ ಉದ್ದೇಶ ಅಲ್ಲಿತ್ತು.
2: ನಮ್ಮ ಆಧ್ಯಾತ್ಮಿಕರು ಅರಣ್ಯಗಳಲ್ಲಿ ಏಕಾಗ್ರತೆಯಿಂದ ತಪಸ್ ಮಾಡ್ತಾ ಇದ್ರು. ಅಷ್ಟೇ ಯಾಕೆ, ಇದ್ರ ಮೂಲಕ ಅನೇಕ ಸತ್ಯಗಳನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಕಂಡುಕೊಂಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಮಹತ್ವದ ಸಂಶೋಧನೆಗಳನ್ನು ಕೂಡ ಮಾಡ್ತಾ ಇದ್ರು.
3: ಇಂಥ ಅಮೂಲ್ಯವಾದ ಕಾಡನ್ನು ನಾವು ಇನ್ನಿಲ್ಲದಂಗೆ ನಾಶ ಮಾಡಿದ್ದೀವಿ. ನಮ್ಮ ದುರಾಸೆಗೆ ಪ್ರತಿ ಸೆಕೆಂಡಿಗೆ ಸುಮಾರು 20 ಮರಗಳು ನಾಶ ಆಗ್ತಾ ಇದ್ದಾವಂತೆ. 33% ಕಾಡು ಇರಬೇಕಾದ ಜಾಗದಲ್ಲಿ ಬರೀ 20% ಮಾತ್ರ ಇದೆ. ಇದರಲ್ಲಿ ಬರೀ 4% ಮಾತ್ರ ಪ್ರಾಣಿ ಪಕ್ಷಿಗಳು ವಾಸ ಮಾಡಲಿಕ್ಕೆ ಸಾಧ್ಯವಾಗ್ತಿದೆ.
0: ಗಿಡ ಮರಗಳು ಇಂಗಾಲದ ಡೈಆಕ್ಸೈಡನ್ನು ತಾವು ತಗೊಂಡು ಜೀವಿಗಳಿಗೆ ಬೇಕಾದ ಆಮ್ಲಜನಕವನ್ನು ನೀಡ್ತಾವಂತೆ, ಹೌದಾ ಗಂಗಮ್ಮ?
1: ಹೌದು ಜಯಮ್ಮ, ಅದರಲ್ಲೂ ಪ್ರತಿ

0: ಬಿಕನೇರ್ ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಟನ್ ಇಂಗಾಲ ಮರಗಳಿಗೆ ಸಿಗುತ್ತಂತೆ. ಸುಮಾರು 450 ಜನಕ್ಕೆ ಬೇಕಾದ ಆಮ್ಲಜನಕವನ್ನು ವಾರ್ಷಿಕವಾಗಿ ಉತ್ಪಾದನೆ ಮಾಡುತ್ತೆ.
1: ನಿನ್ನ ಮಾತು ಅರ್ಥ ಆಯ್ತು ಗಂಗಮ್ಮ. ಬರೀ ಒಂದೇ ಜಾತಿಯ ಮರಗಳನ್ನು ಹಾಕಿ ಬೆಳೆಯೋದು ಅಷ್ಟು ಸರಿಯಾದ ಪದ್ಧತಿ ಅಲ್ಲ ಅನ್ನು. ಅರಳಿ, ಆಲ, ಹಲಸು, ಬೀಟೆ, ತೇಗ, ಮಾವು, ಬೇವು, ಬಿದಿರು, ಬಾಗಿ, ಹೊನ್ನೆ, ಮತ್ತಿ, ನಂದಿ, ಶಿವನೆ, ಭೂತಾಳೆ, ಹಿಪ್ಪೆ, ಈ ಥರ ಬೇರೆ ಬೇರೆ ಜಾತಿಯ ಮರಗಳು ಒಟ್ಟೊಟ್ಟಿಗೆ ಜೀವನ ಮಾಡಿದರೆ ಅದನ್ನ ಕಾಡು ಅಂತ ಕರಿಬಹುದು.
2: ಹೌದು ಶಿವಣ್ಣ, ನಾವು ಹಾಕಿ ಬೆಳೆಸುವ ಮರಗಳು ಬೇಗ ಬೆಳೆದು ದೊಡ್ಡವಾಗ್ತವೆ, ಆದರೆ ಅವುಗಳ ಆಯಸ್ಸು ಕಡಿಮೆ. ಆದರೆ ಪ್ರಾಕೃತಿಕವಾದ ಕಾಡಿನ ಮರಗಳು ಜೀವಿತಾವಧಿ ಸುದೀರ್ಘವಾಗುತ್ತೆ, ಸುಸ್ಥಿರವೂ ಆಗಿರುತ್ತೆ.
3: ಅದಕ್ಕೆ ಏನಪ್ಪ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಒತ್ತಿ ಒತ್ತಿ ಹೇಳೋದು? ನಾವು ಗಿಡ ಮರಗಳನ್ನು ಲೆಕ್ಕ ಇಲ್ದಂಗೆ ಕಡ್ದು ಹಾಕ್ತೀವಿ, ಅದರ ಜಾಗದಲ್ಲಿ ಮತ್ತೆ ಬೇರೆ ಗಿಡ ಬೆಳೆಸೋ ಯೋಚನೆ ಮಾಡಲ್ಲ ನೋಡು.
0: ಮದುವೆ, ಹುಟ್ಟುಹಬ್ಬ, ಸಮಾರಂಭಗಳ ನೆಪದಲ್ಲಾದರೂ ಒಬ್ಬ ವ್ಯಕ್ತಿ ವರ್ಷಕ್ಕೆ 10 ಮರ ಬೆಳೆಸಿದರೆ ನಮ್ಮ ಮುಂದಿನ ತಲೆಮಾರನ್ನು ಉಳಿಸಬಹುದು. ನಾವು ಮಾತ್ರ ಸುಖವಾಗಿದ್ದರೆ ಸಾಕು ಅನ್ನೋ ಧೋರಣೆ ಇದೆಯಲ್ಲ, ಇದು ಮೊದಲು ಹೋಗ್ಬೇಕು.
1: ಇಂಥ ವಿಚಾರಗಳ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ನಮ್ಮ ಪೂರ್ವಿಕರ ಜ್ಞಾನನ್ನ ಪಡ್ಕೊಳ್ಳೋ ಪ್ರಯತ್ನನೂ ಮಾಡಲಿಲ್ಲ. ಚಿಕ್ಕಂದಲ್ಲಿ ನಾನು ಶಾಲೆಗೆ ಸರಿಯಾಗಿ ಹೋಗಿ ಕಲ್ತಿದ್ರಿ, ಅಲ್ಲಿ ಇಂಥ ವಿಷಯಗಳ ಬಗ್ಗೆ ತಿಳುವಳಿಕೆ ಮೂಡಿಸಿದ್ರೆ ನಂಗೂ ಒಂದಷ್ಟು ಪರಿಸರದ ಕಾಳಜಿ ಬಂದಿರೋದು. ಅದಕ್ಕೆ ಮತ್ತೆ ಶಿಕ್ಷಣ ಅಂದ್ರೆ ಬರೀ ಅಕ್ಷರ ಆಗಬಾರದು, ಇಂಥ 10 ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಗಂಗಮ್ಮ.
2: ಅದು ಕೂಡ ಸರಿಯಾದ ಮಾತೆ ಬಿಡು. ಅಭಿವೃದ್ಧಿ ಅಂದ್ರೆ ಕಟ್ಟಡ ಕಟ್ಟೋದು, ರಸ್ತೆ ನಿರ್ಮಿಸೋದು, ಕಾರು, ದುಡ್ಡು ಅಷ್ಟೇ ಅಲ್ಲ, ಸುಸ್ಥಿರವಾದ ಪರಿಸರವೇ ಮುಖ್ಯವಾದ ಅಭಿವೃದ್ಧಿ ಅಂತ ಆಗ್ಬೇಕು.
3: ಸರಿಯಾಗಿ ಹೇಳ್ದೆ ಗೌರಮ್ಮ. ಗಾಳಿ, ನೀರು, ಅನ್ನ ವಿಷಮುಕ್ತವಾಗಿರೋದು ಮುಖ್ಯ ಅಲ್ವೇನವ್ವ?
0: ಇಲ್ಲ ಅಂದ್ರೆ ದುಡಿಯೋ ಶಕ್ತಿಯನ್ನ ಕಳೆದುಕೊಂಡು ರೋಗ ಪೀಡಿತರ ಸಮಾಜ ನಿರ್ಮಾಣವಾಗುತ್ತೆ.
1: ನಗರಗಳಲ್ಲಿ ವಾಹನ, ಕಾರ್ಖಾನೆಗಳ ಹೊಗೆನೆ ಆಮ್ಲಜನಕದ ತರ ಉಸಿರಾಡೋ ಪರಿಸ್ಥಿತಿ ಬಂದಿದೆ.
2: ಒಂದೊಂದು ಮನೆಗೆ 4-6 ವಾಹನಗಳಿದ್ರೆ ಇನ್ನೇನಾಗುತ್ತೆ? ಸಾರ್ವಜನಿಕ ಸಾರಿಗೆ ಬಳಸ್ಬೇಕಪ್ಪ.
3: ಒಬ್ಬೊಬ್ರದ್ದು ಒಂದೊಂದು ದಿಕ್ಕಿಗೆ ಹೋಗ್ಬೇಕಾಗಿರುತ್ತೆ. ಬಸ್ಸು ಸರಿಯಾದ ಸಮಯಕ್ಕೆ ಬರ್ಬೇಕಲ್ಲ, ಅದರಲ್ಲಿ ಜಾಗ ಇರಬೇಕು, ಇಂಥ ಸಮಸ್ಯೆಗಳು ಇರ್ತಾವಲ್ಲ.
0: ನಿನ್ ಮಾತನ್ನ ಒಪ್ಪಬೇಕು ಜಯಮ್ಮ. ಇಂತಹ ಸಮಸ್ಯೆಗಳಿಗೆ ಸರ್ಕಾರ, ಸಾರ್ವಜನಿಕರು, ಮಾಧ್ಯಮಗಳು ಮುಂತಾದ ಎಲ್ಲ ಸಾಮೂಹಿಕ ಪ್ರಯತ್ನ ಬೇಕು. ಮನಸ್ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ.
1: ಪರಿಸರ ಮತ್ತು ಅಭಿವೃದ್ಧಿ ಎರಡನ್ನೂ ಕೂಡ ಸಮನ್ವಯ ಮಾಡಿಕೊಂಡು ಸಾಧಿಸೋದು ಸವಾಲಿನ ಕೆಲಸ ಗಂಗಮ್ಮ. ಜನಪ್ರಿಯ ಕೆಲಸಗಳಿಗಿಂತ ಜನಪರ ಕೆಲಸಗಳ ಬಗ್ಗೆ ಚಿಂತನೆ ಮಾಡಬೇಕು.
2: ಶಿವಣ್ಣ, ಪ್ರತಿ ವರ್ಷ ಪರಿಸರ ದಿನಾಚರಣೆ ಮಾಡಿ ಗಿಡ ನೆಟ್ಟು ನೀರು ಹಾಕ್ತೀವಿ, ಮುಂದಿನ ವರ್ಷ ನೋಡಿದ್ರೆ ಆ ಗಿಡನೇ ಇರಲ್ಲ.
3: ಆತ್ಮವಂಚನೆಯ ಕೆಲಸಗಳೇ ಜಾಸ್ತಿ ಕಣವ. ಏನೇನೋ ಹೆಸರಿನಲ್ಲಿ ಹಣ ಖರ್ಚಾಗುತ್ತೆ, ಬದಲಾವಣೆ ಮಾತ್ರ ಇಲ್ಲ.
0: ಇವತ್ತು ನಾವು ಮಾಡುವ ಈ ಪಾಪದ ಕೆಲಸಕ್ಕೆ ಮುಂದಿನ ತಲೆಮಾರು ದಂಡ ಕಟ್ಟಬೇಕಾಗುತ್ತೆ.
1: ಇದು ಒಂಥರ ಆಗಲಾರದ ಅಡುಗೆ, ಹೋಗಲಾರದ ನೆಂಟ ಅಂತಾರಲ್ಲ ಅನ್ನಂಗೆ ಆಗೈತಿ. ಕಾಟಾಚಾರಕ್ಕೆ ಸಾಮಾಜಿಕ ಜವಾಬ್ದಾರಿ ಬಗ್ಗೆ ಭಾಷಣ ಮಾಡ್ತಾನೆ ಇದ್ರೆ ಹಿಂಗೆ ಆಗೋದು.
2: ಆಳೆ ಮೇಲೆ ಅರಣ್ಯ ಬೆಳೆಸೋದಲ್ಲ, ಭೂಮಿ ಮೇಲೆ ಬೆಳೆಸ್ಬೇಕು ಶಿವಣ್ಣ.
3: ಉದಾತ್ತವಾದವರು ಒಳ್ಳೇದನ್ನೇ ಹೇಳಿದ್ರೆ ಅವ್ರಿಗೇನು ತಿಳಿಯುತ್ತೆ ಅಂತ ಈ ಆಳಿಸ್ತೀವಿ.
0: ನಿಜ ಕಣವ, ನಮಗೆ ತಿಳುವಳಿಕೆ ಇಲ್ಲ ಅಂತ ಅನ್ನೋ ಕೀಳಿರ್ಮೆನೋ ಸ್ವಾರ್ಥಕ್ಕೋ ಬಲಿಯಾಗಿ ಒಳ್ಳೆಯ ಯೋಜನೆಗಳನ್ನ ವಿರೋಧ ಮಾಡೋದು, ಸಿಕ್ಕಿದ್ದನ್ನ ನುಂಗಿ ನೀರ್ ಕುಡಿಯೋದು ಉತ್ತಮರ ಲಕ್ಷಣ ಅಲ್ಲ ಬಿಡು.
1: ಆವಾಗಿನಿಂದ ಪ್ಲಾಸ್ಟಿಕ್ಕು, ಹೊಗೆ, ರಾಸಾಯನಿಕಗಳಿಂದ ಭೂಮಿ, ನೀರು, ಗಾಳಿ, ಆಹಾರವನ್ನ ಸಂರಕ್ಷಣೆ ಮಾಡಿಕೊಳ್ಳೋ ಬಗ್ಗೆ ಮಾತಾಡಿದ್ದಾಯ್ತು. ಮರ ಬೆಳೆಸಬೇಕು, ಪರಿಸರ ಉಳಿಸಬೇಕು ಅಂತ ಚರ್ಚೆ ಮಾಡಿದ್ದು ಆಯ್ತು. ಬರೀ ಮಾತಿನಿಂದ ಏನ್ ಪ್ರಯೋಜನ ಹೇಳಿ? ಮಾತಿನಲ್ಲಿ ಹಿಂದಿರು, ಕೆಲಸದಲ್ಲಿ ಮುಂದಿರು ಅನ್ನೋ ಮಾತು ಕೇಳಿಲ್ವಾ? ಈಗಿನಿಂದಲೇ ನಾವು ಇದನ್ನ ಆಚರಣೆಗೆ ತರಬೇಕು.
2: ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಬೇಕು, ರಾಸಾಯನಿಕ ಅವಳಿ ತಪ್ಪಿಸ್ಬೇಕು,
3: ಮಣ್ಣು ಮತ್ತು ನೀರನ್ನ ಸುಸ್ಥಿರವಾಗಿ ಬಳಸ್ಬೇಕು,
0: ಗಿಡ ಮರ ಬೆಳೆಸ್ಬೇಕು, ಮುಂದಿನ ಮಕ್ಕಳು ಉಳಿಯಬೇಕು.
1: ಅಹಂಕಾರ ಕೈ ಬಿಟ್ಟು ಒಳ್ಳೆಯ ಕೆಲಸಕ್ಕೆ ಒಗ್ಗೂಡ್ಬೇಕು.
2: ನಮಗಿರೋದು ಒಂದೇ ಒಂದು ಭೂಮಿ ಕಣ್ರಿ.
1: ಇದನ್ನ ಕಾಪಾಡ್ಕೊಳ್ಳೋಕೆ
4: ನಾವು ನೀವೆಲ್ಲ ಕೈ ಜೋಡಿಸೋಣ ಬರ್ರಿ.
5: ಇದುವರೆಗೂ
6: ಕೃಷಿಕರು ಪರಿಸರದ ಮಕ್ಕಳು ಕುರಿತು

0: ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿ ಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ.
1: ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.
2: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಈಗ ಕೇಳೋಣ ರೈತರಿಗೆ ಸಲಹೆ.
3: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ, ಕೀಟಶಾಸ್ತ್ರ ಪ್ರಾಧ್ಯಾಪಕನು, ವಂದನೆಗಳನ್ನು ಹೇಳ್ತಾ ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ, ಸುಳಿಗಳ ಮೇಲೆ %1 ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% %1 ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನು ಅರ್ಥಪೂರ್ಣವಾಗಿ ತಮಗೆ ತಿಳಿಸಿಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತು ಸುಣ್ಣ. 1% ಬೋಡೋ ದ್ರಾವಣವನ್ನು ಮಾಡಬೇಕಾದರೆ 1 kg ಮೈಲಿತುತ್ತನ್ನು 10 liter ನೀರಿನಲ್ಲಿ ನೆನೆ ಇಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆ ಇಡಿ. ಅದೇ ರೀತಿ 1 kg ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 kg ಕಲ್ಲು ಸುಣ್ಣ ಬೇಕಾಗತ್ತೆ. ಅಂದರೆ ಸಮ ಪ್ರಮಾಣ, ಮೈಲ್ ತುತ್ತನೂ 1 kg ಬೇಕಾಗತ್ತೆ, ಸುಣ್ಣನೂ 1 kg ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನ್ ಅವರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 grams ಸಾಕಾಗುತ್ತೆ. ಮೈಲ್ ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು, ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲ್ ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 kg ಮೈಲ್ ತುತ್ತನ್ನು 10 liter ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 kg ಸುಣ್ಣವನ್ನು 10 liter ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 liter ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 liter ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 liter ನೀರನ್ನು ಮೈಲ್ ತುತ್ತಿಗೂ ಹಾಕಿ ಮತ್ತೆ ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 liter ಹಾಕಿಬಿಟ್ಟು ಒಟ್ಟು ಅಂದರೆ 50 liter ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 liter ನೀರಾಗುತ್ತೆ, ಸುಣ್ಣಕ್ಕೂ 50 liter ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 liter ದ್ರಾವಣ ರೆಡಿ ಆಗುತ್ತೆ. ಈ 100 liter ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ದರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನು ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pH ನ ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5-7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9000684164 ಸಂಪರ್ಕಿಸಿ. ಧನ್ಯವಾದಗಳು.

0: ರೈತರಿಗೆ ಸಲಹೆ ಕೇಳಿದಿರಿ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಇದೀಗ ಕೇಳೋಣ ಜನಪದ ಗೀತೆಗಳನ್ನು.

ಲಂಬಾಣಿ ಗೀತೆಯೊಂದನ್ನು ಕೇಳಿದಿರಿ. ಇದು ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಹಾಗೆ ಗಮನಿಸಿ, ನಾಳೆ ಇದೇ ಸಮಯಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕು ಹಳವುದಾರ ಗ್ರಾಮದ ಕೃಷಿಕರಾದ ಎಚ್ಎಸ್ ಗಿರಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಸಮಯ 7:35 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಭಾರಿ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ

0: ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟಗಳ ಭದ್ರತಾ ಸಲಹೆಗಾರರ ಎರಡು ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ 11 ಸದಸ್ಯ ರಾಷ್ಟಗಳಾದ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದಾರೆ. ಜಗತ್ತು ಇಂದು ಎದುರಿಸುತ್ತಿರುವ ಸಾಂಪ್ರದಾಯಿಕವಲ್ಲದ ಭದ್ರತಾ ಸವಾಲುಗಳು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಯುತ್ತಿದ್ದು, ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಇದರ ಜೊತೆಗೆ ಸೈಬರ್ ಭದ್ರತೆ, ಡಿಜಿಟಲ್ ದೋಷಗಳು ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಬೆದರಿಕೆಗಳ ಬಗ್ಗೆಯೂ ಪ್ರತಿನಿಧಿಗಳು ಸುದೀರ್ಘ ಪರಾಮರ್ಶೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಭಯೋತ್ಪಾದನೆ ನಿಗ್ರಹ ಮತ್ತು ಮಾಹಿತಿ ತಂತ್ರಜ್ಞಾನ ಬಳಕೆ ಸುರಕ್ಷತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಪಡೆಗಳ ಸಭೆಯ ನಿರ್ಣಯಗಳನ್ನು ಇಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನೆಜಾಮಿ ಘೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದ ಆಲಿಗನ್ನ ಪುರಾನಿಯಾ ಪ್ರದೇಶದಲ್ಲಿರುವ 3 ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಆಲಿಗಢ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಲಕ್ನೋಗೆ ಮರಳಿದ್ದಾರೆ. ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿಗಳು, ದುರಂತದಲ್ಲಿ ಪ್ರಾಣಹಾನಿಯಾಗಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ವಿಷಾದಿಸಿದ್ದಾರೆ. ಮೃತರ ವಯಸ್ಸು 20-24 ವರ್ಷಗಳ ಆಸುಪಾಸಿನಲ್ಲಿದೆ ಎಂದು ತಿಳಿದುಬಂದಿದೆ. ಕಟ್ಟಡದ ಒಳಗಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಇಡೀ ಆವರಣ ದಟ್ಟವಾದ ಹೊಗೆಯಿಂದ ಆವೃತವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಜ್ವಾಲೆ ಮತ್ತು ಹೊಗೆಯಿಂದಾಗಿ ಹೊರಹೋಗುವ ಮಾರ್ಗಗಳು ಬಂದ್ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೇಲಿನ ಮಹಡಿ ಹಾಗೂ ಟೆರೆಸ್ನಿಂದ ಕೆಳಗೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ನಿವಾಸಿಗಳ ನೆರವಿನೊಂದಿಗೆ ಪಕ್ಕದ ಕಟ್ಟಡದ ಮೇಲ್ಚಾವಣಿಯ ಮೂಲಕ ಜನರನ್ನು ಸ್ಥಳಾಂತರಿಸಲಾಗುತ್ತಿದ್ದು, ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಗೋಡೆಗಳನ್ನು ಒಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಜಿಲ್ಲಾಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದಾರೆ. ಸದ್ಯಕ್ಕೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇಶವನ್ನು ಅತ್ಯಂತ ವಿಶ್ವಾಸಾರ್ಹ ಜಾಗತಿಕ ಆರ್ಥಿಕ ಪಾಲುದಾರನನ್ನಾಗಿ ರೂಪಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಹಂಚಿಕೊಂಡರು. ಕೇಂದ್ರ ಸರ್ಕಾರದ ಬಲಿಷ್ಠ ಆರ್ಥಿಕ ಅಡಿಪಾಯ, ಸ್ಥಿರ ನೀತಿಗಳು ಮತ್ತು ಪ್ರಗತಿಪರ ಸುಧಾರಣೆಗಳಿಂದಾಗಿ ಜಾಗತಿಕ ಉದ್ಯಮಗಳು ಭಾರತದತ್ತ ಮುಖ ಮಾಡುತ್ತಿದ್ದು, ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಆರ್ಥಿಕ ಬೆಳವಣಿಗೆಯು ಹೂಡಿಕೆದಾರರು, ವರ್ತಕರು ಮತ್ತು ರಫ್ತುದಾರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರವು ನಿರಂತರವಾಗಿ ರಾಷ್ಟ್ರ ಮೊದಲು ನೀತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿಯೊಂದು ಒಪ್ಪಂದವು ದೇಶದ ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಸೃಷ್ಟಿ ಕೊಡುಗೆ ನೀಡುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ

0: ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಕ್ ಉಕ್ನಾ ಅವರನ್ನು ಭೇಟಿಯಾದರು. ಸಚಿವ ಡಾ ಎಸ್ ಜೈಶಂಕರ್ ಮಂಗೋಲಿಯಾ ವಿದೇಶಾಂಗ ಸಚಿವೆ ಬ್ಯಾಟ್ಸೆಟ್ಸೆಗ್ ಬಾಟ್ಮುಂಕ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಭಯ ನಾಯಕರು ಅಭಿವೃದ್ದಿ ಯೋಜನೆಗಳು, ಸಾಮರ್ಥ್ಯ ವೃದ್ದಿ, ಸಂಸ್ಕೃತಿ, ಶಿಕ್ಷಣ, ಭದ್ರತೆ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಿದ್ದಾರೆ. ಇದರೊಂದಿಗೆ ಗಣಿಗಾರಿಕೆ, ಶುದ್ದ ಇಂಧನ ಹಾಗೂ ಕೃಷಿ ಸಂಸ್ಕರಣಾ ವಲಯಗಳಲ್ಲಿರುವ ಆರ್ಥಿಕ ಅವಕಾಶಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯುದ್ದದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಜೂನ್ 21ರಂದು ಜಾರಿಗೆ ಬಂದ ಈ ನೀತಿಯನ್ನು ದಾಖಲಿಸಿಕೊಂಡ ನ್ಯಾಯಮೂರ್ತಿಗಳಾದ ಎಸ್ವಿಎನ್ ಭಟ್ಟಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠವು ಅರ್ಜಿದಾರ ವಿದ್ಯಾರ್ಥಿಯ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿ ಇಮೇಲ್ ಮೂಲಕ ತಿಳಿಸಲಾಗಿದೆ ಎಂಬ ಸರ್ಕಾರದ ಹೇಳಿಕೆಯನ್ನು ಪುರಸ್ಕರಿಸಿತು. ಖಾಸಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಂತರಿಕ ಅಂಕಗಳ ದಾಖಲೆ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಈ ಹೊಸ ಸೂತ್ರವನ್ನು ಸಿದ್ದಪಡಿಸಿದೆ. ಇದರ ಪ್ರಕಾರ ಪರೀಕ್ಷೆ ರದ್ದಾದ ವಿಷಯಗಳಿಗೆ ವಿದ್ಯಾರ್ಥಿಯ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 40ರಷ್ಟು ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 60ರಷ್ಟು ಆದ್ಯತೆ ನೀಡಿ ಫಲಿತಾಂಶ ನಿರ್ಧರಿಸಲಾಗುತ್ತದೆ. ಈ ಹೊಸ ಸೂತ್ರದಡಿ ಅರ್ಜಿದಾರರ ಫಲಿತಾಂಶ ಉತ್ತಮವಾಗಿದ್ದು ಇದನ್ನು ಡಿಜಿ ಲಾಕರ್ನಲ್ಲೂ ಅಪ್ಡೇಟ್ ಮಾಡಲಾಗುವುದು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಅಂಕಗಳಿಂದ ತೃಪ್ತರಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ನಿಯಮಿತ ಪರೀಕ್ಷೆಗೆ ಹಾಜರಾಗುವ ಅವಕಾಶವನ್ನು ಈ ನೀತಿಯಡಿ ಕಲ್ಪಿಸಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ಸಿಐಎಸ್ಎಫ್ನ ನೂತನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಿಬ್ಬಂದಿಯ ಮಾನಸಿಕ ಆರೋಗ್ಯ ಕಾಪಾಡುವ ಪ್ರಾಜೆಕ್ಟ್ ಮ್ಯಾನ್ ಉಪಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್, ಸಿಎಪಿಎಫ್ ಸೇರಿದಂತೆ ಪಡೆಗಳ ಕಲ್ಯಾಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವಾಲಯ, ಭೇಟಿಯ ವೇಳೆ ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆ ಉಭಯ ರಾಷ್ಟಗಳ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಇಸ್ರೇಲ್ ಹೊಂದಿರುವ ಬದ್ಧತೆಯ ಕುರಿತು ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ರಕ್ಷಣಾ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಟೆಕ್ಸಾಸ್ನ ಅರ್ಲಿಂಗ್ಟನ್ ಡೆಲ್ಲಾಸ್ನ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಶೋಲೆ ಚಿತ್ರದ ಗೀತೆಯನ್ನು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ ಇದೀಗ

0: ಜನರಂಜನೆ ಕೇಳುಗರ ಪತ್ರಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಪತ್ರಾಧಾರಿತ ನಿಮ್ಮ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಜನರಂಜನೆಯಲ್ಲಿ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ, ಯಾವೆಲ್ಲ ಓಲೆಗಳು ನನ್ನ ಕೈಯಲ್ಲಿದೆ ಅನ್ನುವಂಥದ್ದು ನಿಮಗೆಲ್ಲ ಕುತೂಹಲ ಇದೆ. ಆರಂಭದಲ್ಲಿ ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹೊಸೂರಿನ ಹೆಚ್ ಮಹೇಶ್ ಅವಂತು ಮನೆಯವರ ಪತ್ರವನ್ನು ತಗೊಂಡಿದ್ದೀನಿ. ಇವರು ಕೇಳ್ತಾ ಇರುವಂಥದ್ದು ಕರುಣಾಮಯಿ ಚಿತ್ರದ ಗೀತೆಯನ್ನು ಕೇಳೋಣ. ಈ ಗೀತೆ
1: ಪ್ರಿಯೇ ಪ್ರೇಯಸಿ ಸರಳವಾಗಿ ನಲ್ಲೇ.

ಸಹಜ ಸುಂದರಿ ಎನ್ನಲೇ, ಪ್ರೇಮ ಚಕೋರಿ ಎನ್ನಲೇ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

0: ಬಳ್ಳಿ ನಡುವ
1: ನಾಟ್ಯ ಕಂಡೆ,
0: ನಡಿಗೆಯಲ್ಲೇ ಅಂದ ಕಂಡೆ,
1: ಚಿನ್ನ ನೀ ಬಳಿಯಿರಲು ಎಂದೂ ಕಾಣದ ಆನಂದ ಕಂಡೆ.

ಚಿಕ್ಕ ತಿರುಪತಿಯಿಂದ ಪ್ರಕಾಶ್, ಶ್ಯಾಮಲಾ, ಅಶ್ವಿನಿ, ಆನಂದ್, ಮನ್ವಿತಾ ಇವರೆಲ್ಲರೂ ಸೇರಿ ಬರೆದಿರುವಂಥದ್ದು ಸ್ಪರ್ಶ ಚಿತ್ರದ ಗೀತೆಗಾಗಿ. ಕೇಳೋಣ ಈ ಗೀತೆಯನ್ನು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಇದೀಗ ಕೇಳೋಣ ತಾಯಿಯ ನುಡಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಪತ್ರ ಬರೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬೋಧನ ಹೊಸಹಳ್ಳಿ ಬೋಪ ವೆಂಕಟೇಶ್ ಅವರು, ಲಕ್ಷ್ಮೀ ವೆಂಕಟೇಶ್, ಗಗನ್, ಸುಪ್ರಿಯಾ, ಪವನ್, ರಾಹುಲ್ ಮತ್ತು ಲಿಖಿತಾ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿಯವರು ಪತ್ರ ಬರೆದು ಕೇಳ್ತಾ ಇದ್ದಾರೆ. ಸ್ನೇಹಿತರಿಗಾಗಿ ಮತ್ತು ಎಫ್ಎಂ ಕೇಳುಗರಿಗಾಗಿ ನನ್ನ ತಮ್ಮ ಚಿತ್ರದ ಈ ಗೀತೆಯನ್ನು

ಸ್ನೇಹಿತರೆ, ಜನರಂಜನಿ ಪತ್ರ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಕೃಷ್ಣ ರುಕ್ಮಿಣಿ ಚಿತ್ರದಿಂದ. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಪತ್ರವನ್ನು ಬರೆದಿದ್ದಾರೆ. ಚಳ್ಳಕೆರೆ ತಾಲೂಕು ತಳಕು, ಇಲ್ಲಿಂದ ಎನ್ ಮಾರಣ್ಣ ಅವರು ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ. ಇವರು ಎಂ ಸ್ನೇಹ, ಕವಿತಾ, ಪುಷ್ಪ, ಜಯಣ್ಣ, ಅನಸೂಯ ಹೀಗೆ ಹಾಗೆ ಎಲ್ಲ ಕೇಳುಗರಿಗೋಸ್ಕರ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೇಳೋಣ ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆಯನ್ನು.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಜಗಳೂರು ತಾಲೂಕು ಹನುಮಂತಾಪುರದಿಂದ ಹೆಚ್ ಹೊನ್ನೂರಲ್ಲಿ ಹೆಚ್ ವಾಸಿಂ, ಆಯಿಷಾ ಬಾನು, ಓಬಣ್ಣ, ಜೈರುದ್ದೀನ್, ನಾಗೇಂದ್ರ ಹಾಗೆ

ಸ್ನೇಹಿತರೆ, ಪತ್ರ ಆಧಾರಿತ ಜನರಂಜನೆಯಲ್ಲಿ ನಿಮ್ಮ ಹಾಡು ಕೂಡ ಪ್ರಸಾರ ಆಗಬೇಕು ಅಂತಂದ್ರೆ ನೀವು ಕೂಡ ಪತ್ರವನ್ನ ಬರಿಬೇಕಾಗುತ್ತೆ. ಆ ಪತ್ರದಲ್ಲಿ ನಿಮ್ಮ ಊರು, ನಿಮ್ಮ ಹೆಸರು, ಹಾಗೆ ಚಿತ್ರದ ಹೆಸರು, ಯಾವ ಹಾಡು ಅನ್ನುವಂಥದ್ದನ್ನು ಒಳಗೊಂಡ ಪತ್ರವನ್ನು ಕಳುಹಿಸಿಕೊಡಿ. ವಿಳಾಸ ಕೂಡ ಹೀಗಿದೆ: ನಿಲಯದ ನಿರ್ದೇಶಕರು, ಜನರಂಜನೆ ವಿಭಾಗ, ಕೆಳಗೋಟೆ, ಆಕಾಶವಾಣಿ, ಚಿತ್ರದುರ್ಗ. ಈ ಒಂದು ಸುಲಭವಾದ ವಿಳಾಸ ನೀವು ಪತ್ರವನ್ನು ಬರೆಯೋದಕ್ಕೆ ಇರುವಂಥದ್ದು. ಹಾಗೆ ನಿಮ್ಮ ಹಾಡು ಕೂಡ ಪ್ರಸಾರ ಆಗುತ್ತೆ ಜನರಂಜನೆ ಪತ್ರ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಇನ್ನು ಮುಂದಿನ ಪತ್ರ ಇದೆ, ಅಸಗೋಡಿನ ಕೆಂಚಮ್ಮ ಅವರ ಪತ್ರ. ಇದನ್ನು ಸಿದ್ದಪ್ಪ, ಹರ್ಷಿತ, ಪವನ್ ಇವರಿಗೋಸ್ಕರ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ, ಮತ್ತು ಕುಟುಂಬದವರಿಗೂ ಕೂಡ ಕೇಳ್ತಾ ಇದ್ದಾರೆ. ಚಿತ್ರ ಯಾವುದು ಅಂದರೆ ಬದ್ರಿ.

ಮಠದ ಸಿರಿಗೆರೆಯಿಂದ ಪ್ರೇಮ ಓಂಕಾರಪ್ಪ, ಮಂಜುಳಾ ಮಹದೇವಯ್ಯ, ಸುಜಾತ ಪಾಂಡುರಂಗ, ಜಾನಕಿ, ಸಾವಿತ್ರಿ ಉಮೇಶ್, ಸುಮಿತ್ರ, ಆನಂದ್ ಇವರೆಲ್ಲರೂ ಸೇರಿ ಬರೆದಿರುವಂತಹ ಪತ್ರ ಹೆತ್ತರೆ ಹೆಣ್ಣನ್ನೇ ಹೆರಬೇಕು ಚಿತ್ರದ ಗೀತೆಗಾಗಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಅಪೂರ್ವ ಸಂಗಮ ಚಿತ್ರದ ಗೀತೆಯನ್ನು. ಈ ಹಾಡಿಗೋಸ್ಕರ ನಮಗೆ ಮೆಚ್ಚಿ ಪತ್ರವನ್ನು ಬರೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು.

ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಸಮಯ 8:45. ಇದೀಗ ವಚನಗಳು ಆರಂಭದಲ್ಲಿ ಕೇಳೋಣ ಆಯ್ದಕ್ಕಿ ಮಾರಯ್ಯ ಅವರು ರಚಿಸಿರುವ ಗೀತೆಯನ್ನು. ಕೃಷ್ಣಪ್ರಸಾದ್ ಕೆವಿ ಅವರ ಧ್ವನಿಯಲ್ಲಿ ವಚನವನ್ನು ಕೇಳ್ತಾ ಇದ್ದೀರಿ.

0: ಚಂದ್ರಶೇಖರ ಕಂಬಾರ ವಿರಚಿತ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ನಾಟಕ.
1: ನಾಟಕ ಬಾಗ್ಲ ಹಾಕ್ರಪ್ಪ ಬಾಗ್ಲ. ರಚನೆ ಬಿಆರ್ ಪೊಲೀಸ್ ಪಾಟೀಲ್, ನಿರ್ದೇಶನ ಅನಿಲ್ ದೇಸಾಯಿ. ಕೇಳಿ ನಾಟಕ ಬಾಗ್ಲ ಹಾಕ್ರಪ್ಪ ಬಾಗ್ಲ.
2: ಸಮಾಜಪ್ಪ, ಓ ಸಮಾಜಪ್ಪ, ನಿಂದರಿ ಒಂಚೂರು. ಅದೇ ಇವನ, ನಾ ಇಷ್ಟೊತ್ತಿನಿಂದ ಕುಗಕತ್ತೀನಿ, ಕೇಳೋವರ್ನಲ್ಲಿ ಈ ಮನುಷ್ಯ ಅಂತೀನಿ. ಓ ಸಮಾಜಪ್ಪ.
3: ಯಾರು? ಓ ಓಹೋ, ನೀವು ಪ್ರಪಂಚಪ್ಪ. ಬರ್ರಿ ಬರ್ರಿ ಬರ್ರಿ ಬರ್ರಿ ಬರ್ರಿ.
2: ಏನ್ ಬರೋದ್ರಿ ಮರ್ಯಾರ, ಎಷ್ಟೊತ್ತಾತು ನಿಮ್ಮನ್ನು ಕೂಕ್ಕೊಂತ ಬೆನ್ನ ಹತ್ತಿ ಬರಾಕತ್ತೀನಿ. ನೀವು ಕೈಗೆ ಸಿಗೋಲ್ರಿ, ಎಷ್ಟು ರಪಾಟಿನ ಹೊಂಟಿರಲ್ಲ, ಎಲ್ಲಿಗೆ ಹೊಂಟ್ರಿ?
3: ನೋಡ್ರಿ, ನಾನು ಹೇಳಿ ಕೇಳಿ ಸಮಾಜ ಸೇವಕ, ಯಾನೇ ಸೋಷಿಯಲ್ ವರ್ಕರ್. ನಮಗೆ ಇಂಥದ್ದ ಅಂತ ಗುರಿ ಇರುವುದಿಲ್ಲ, ಇದ ಅಂತ ಒಂದು ದಾರಿ ಇರಂಗಿಲ್ಲ. ಈ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗುದ್ರಪ್ಪ.
2: ಬಹಳಷ್ಟು ಸರಿ ಕೇಳಬೇಕು ಕೇಳಬೇಕು ಅನ್ಕೊಂತ ಮರ್ತಾ ಬಿಡ್ತೀನಿ. ಅಂದಂಗ ನಿಮ್ ಕಾಯಕ ಯಾವುದು ಅಂತ
3: ಎಚ್ಚರಿಸೋದು.
2: ಎಚ್ಚರಿಸೋದ? ಇದೆಂತ ಕಾಯಕ್ರಿ? ಒಂಚೂರು ತಿಳಿಯುವಂಗ ಹೇಳ್ರ.
3: ಆಯ್ತು ಆಯ್ತು ಆಯ್ತು. ನೋಡ್ರಿ, ಎಲ್ಲಾರು ಮಲಗಿದಾಗ ಎಚ್ಚರಿದ್ದು ಚಿಂತೆ ಮಾಡಿ ಎಚ್ಚರಿಸಕ್ ಹೋಗಿ ಚಪ್ಪರಿಸಿಕೊಂಡ್ರು, ಈ ಎಚ್ಚರಿಸೋ ಕಾಯಕ ಮಾತ್ರ ಬಿಡದಂಗ ಮಾಡ್ಕೊಂಡು ಬಂದವ ನಾನು.
2: ಹಿಂಗ ಇಲ್ಲಿ ತನಕ ಅಂದಾಜ್ ಎಷ್ಟು ಮಂದಿನಾರ ಎಬ್ಸಿದ್ರಿ ನೀವು?
3: ಬಹಳ ಮಂದಿನ ಅಂತ ಹೇಳೋ ಧೈರ್ಯ ಮಾಡ್ಲಾರೆ, ಯಾಕಂದ್ರ ಅವ್ರು ಎದ್ದಿದ್ರ ನಾ ಒಂದ್ ಕಡೆ ಕುಂತಿರ್ತಿದ್ದೆ. ಹೇಳಿದ್ನಲ್ ನಾನು ಸೋಷಿಯಲ್ ವರ್ಕರ್ ಅಂತ. ಈ ವರ್ಕರ್ ಕಿರಿಕಿರಿ ಒಂದ ನಾಣ್ಯದ ಎರಡು ಮುಖ ಇದ್ದಂಗ ನೋಡ್ರಿ. ಸಮಾಜ ಸೇವಕರಿಗೆ ಕಷ್ಟ ಬಾರಾಣೆ, ಸುಖ ನಾಕಾಣೆ, ಈ ಬೌಣೆ ನೀಗೋದೇನು ನಾಕಾಣೆ. ಹೋಗ್ಲಿ ಬಿಡ್ರಿ ಪ್ರಪಂಚಪ್ಪ, ಇಷ್ಟ್ಯಾಕ ತೇಕು ಕುಂತ ಓಡಿ ಬಂದ್ರಿ? ನನ್ನ ಹತ್ರ ಏನ್ರಿ ಕೆಲಸ?

0: ಹಂಗೆ ಕಾಸಿಲ್ ಬಿಡ್ರಿ. ಆದ್ರ
1: ಆದ್ರ ಅಂತ ಯಾಕೆ ಸಂಕೋಚ ಮಾಡ್ಕೊಂತೀರಿ ಹೇಳ್ರಲ್ಲ.
0: ನಾವು ಹೇಳಿ ಕೇಳಿ ಪ್ರಪಂಚಿಕರು, ನೀವು ಸಮಾಜ ಸೇವಕರು, ಬ್ರಹ್ಮಚಾರಿಗಳು, ಲೋಕ ಸಂಚಾರಿಗಳು, ಪ್ರತಿಭಾವಂತ ಬರಹಗಾರರು, ಭಾಷಣಕಾರರು.
1: ನೆಲ್ರಿ ನೆಲ್ರಿ ನೆಲ್ರಿ ನೆಲ್ರಿ ನೆಲ್ರಿ, ನೀವು ನನ್ನ ಈ ನಮೂನಿ ಹೊಗಳಾಕ್ ಹತ್ತೀರಿ ಅಂದ್ರೆ ನನಗೇನೋ ದೊಡ್ಡ ಕುತ್ತಕಾದಿರ್ಬೇಕು. ಹೊಗಳಿಕ್ಕೆ ಸಾಕು ಮಾಡ್ರಿ, ನಿಮಗೇನಾಗಬೇಕಾಗಿತ್ತು ಅಷ್ಟು ಹೇಳ್ರಲ್ಲ.
0: ಏನಿಲ್ರಿ, ಏನಿಲ್ಲ, ತಾವು ಸಜ್ಜನರು, ತಮ್ಮ ಸಂಘದೊಳಗೆ ಇರಬೇಕು ಅಂತ ಕೇಳಿರಲ್ಲ, ಸಜ್ಜನರ ಸಂಘವದು ಹೆಜ್ಜೆಯೇನು ಸವಿದಂತೆ ಅಂತ ಸರ್ವಜ್ಞ ಹೇಳ್ಯಾನ. ಹಂಗ ತಮ್ಮ ಕೂಡ ಒಂದಿಷ್ಟು ಮಾತಾಡಿ, ಒಂದಿಷ್ಟು ಕತಿ ಕೇಳಿ ಹಗೂರಾಗಿ ಹೋಗ್ಬೇಕು ಅಂತ
1: ಬಂದ್ರಿ. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ, ಹಂಗಾರ ಹೇಳ್ತೀನಿ ಕೇಳ್ರಿ.
0: ಹೇಳ್ರಿ.
1: ನಾ ನೋಡಿದ ಮಂದಿ ಎಂಥವ್ರು ಅಂದ್ರೆ ಸಿಹಿ ತಿಂದು ವಿಷಾಕಾರು ಸಾಕ್ಷರರು, ಹೊಟ್ಟಿ ಪಾಡಿಗೆ ಹಲ್ಲಿ ಹಾವು ನುಂಗಿದ್ರು ಸಿಹಿ ಬದುಕು ಬಾಳುವಂತಹ ನಿರಕ್ಷರಿಗಳು, ಬದುಕಿನ ಬವಳಿನ ಬಂಡವಾಳ ಮಾಡಿಕೊಂಡು ಸಂಕಲ್ಪದಿಂದ ಸಾಧನೆಯ ಶಿಖರ ಏರಿದಂತ ಸಾಹಸಿಗರು, ಏನೆಲ್ಲ ಪಡ್ಕೊಂಡು ಉಪ್ಪರಿಗೆಯೊಳಗೆ ಸುಖದ ಸುಪ್ಪತ್ತಿಗೆ ಮ್ಯಾಲ ಮಲಗಿ ವಾಸನಾಕ ಶರಣಾಗಿ ಅಲ್ಲಿಂದ ಧೊಪ್ಪನ ಪ್ರಪಂಚಕ್ಕೆ ಬಿದ್ದವ್ರು, ಇದ್ದು ಸತ್ತವರು, ಸತ್ತು ಬದುಕಿದವರು, ಇಂಥವ್ರನ್ನೆಲ್ಲ ಕಂಡಿನ್ರಪ್ಪ ಇದ ಹೊರಗಿನ ಮತ್ತು ಒಳಗಿನ ಕಣ್ಣುಗಳಿಂದ.
0: ಬಹಳ ದೊಡ್ಡದದ ಬಿಡ್ರಿ ಸಮಾಜಪ್ಪ ನಿಮ್ಮ ಅನುಭವದ ಪ್ರಪಂಚ. ನೀವು ಇಷ್ಟೆಲ್ಲ ಲೋಕ ಸಂಚಾರ ಮಾಡ್ತೀರಿ, ಆದ್ರೆ ಊಟಕ್ಕೆ ಏನು ಮಾಡ್ತೀರಿ ಅಂತ.
1: ಅಡ್ಡಿ ಇಲ್ಲ ಅಡ್ಡಿ ಇಲ್ಲ, ನೀವು ಪ್ರಪಂಚಪ್ಪ ಹೆಸರಿಗೆ ತಕ್ಕ ಪ್ರಶ್ನೆನ ಕೇಳಿದ್ರಿ. ನೋಡ್ರಿ, ನನ್ನ ಹೊಟ್ಟಿ ಸದಾ ಖಾಲಿ ಆದ್ರೆ ನನ್ನ ತಲೆ ತುಂಬ ಬಣ್ಣ ಬಣ್ಣದ ಕನಸು, ಬಗೆ ಬಗೆ ಕತಿ. ಕೇಳೋರ್ ಮುಂದೆ ಒಂದೊಂದು ಕತಿ ಹೇಳಿ ಖಾಲಿ ಮಾಡಿ ಮತ್ತೊಂದಕ್ಕೆ ಜಾಗ ಮಾಡ್ಕೊಂತೀನಿ.
0: ಬಾರಿ ವಿಚಿತ್ರ ಅದೀರಿ ಬಿಡ್ರಪ್ಪ ನೀವು. ಬರ್ರಿ, ಇದು ನಮ್ಮ ಮನೆ.
1: ಅಡ್ಡಿ ಇಲ್ಲ,
0: ಒಳಗೆ ಬರ್ರಿ. ಹಾ, ಕುಂಡ್ರಿ ಅಲ್ಲೇ. ಹಾ, ಆ ಸೊಪ್ಪದ ಮೇಲೆ. ಹಾ, ಏ ವಿಷಯ ವಿಷಯ
1: ಏನಂದ್ರಿ?
0: ವಿಷಯ ಅಂದೆ.
1: ವಿಷಯ ಯಾರ ಹೆಸರು ರೀ ಅದು?
0: ನನ್ನ ಹೆಂಡತಿ ಹೆಸರು ರೀ ಅದು.
1: ವೆರಿ ಇಂಟ್ರೆಸ್ಟಿಂಗ್. ನೀವು ಪ್ರಪಂಚಪ್ಪ, ನಿಮ್ಮ ಹೆಂಡತಿ ವಿಷಯ, ಮತ್ತ ಮಕ್ಕಳು?
0: ಸದ್ಯಕ್ಕೆ ಇಬ್ರು, ಕಾಮೇಶ್ವರ ಮಗ, ಮೋಹೇಶ್ವರಿ ಮಗಳು.
1: ವಾ ವಾ ವಾ ವಾ ವಾ, ವಂಡರ್ಫುಲ್ ವಂಡರ್ಫುಲ್. ಇನ್ನ ಎಷ್ಟು ಮಕ್ಕಳಾಗಬೇಕು ಅಂತ ಸಂಕಲ್ಪ ಮಾಡಿರಿ?
0: ಇಷ್ಟು ಮಂದಿ ಹೊಟ್ಟಿ ತುಂಬಸಾಕ ಆಗಲ್ದಕ್ಕ ಸದಾ ತಲಿ ಬಿಸಿ, ಅದಕ್ಕ ತಲಿ ತಣ್ಣಗೆ ಮಾಡುವ ಅಂತ ಒಂದು ಕತಿ ನಿಮ್ಮಿಂದ ಕೇಳಬೇಕಂತ ನಿಮ್ಮ ಹಿಂದಿನಿಂದ ಓಡ್ಕೊಂತ ಬಂದಿದ್ದೆ. ಈಗ ಹೆಂಗೂ ನಮ್ಮ ಮನೆಗೆ ಬಂದಿರಿ, ಮೊದಲು ಊಟ ಮಾಡ್ರಿ, ಆಮೇಲೆ ಒಂದು ಕತಿ ಹೇಳ್ರಿ.
1: ಇಲ್ಲ ಇಲ್ಲ ಇಲ್ಲ, ನಾವು ಸಮಾಜ ಸೇವಕರು, ಕೊಟ್ಟು ತಗೊಳ್ಳೋರು, ಮೊದಲ ಕತಿ ಆಮೇಲೆ ಊಟ.
0: ನಿಂದಿರಿ ಹಂಗಾದ್ರೆ, ನನ್ನ ಹೆಂಡತಿ ಮಕ್ಕಳನ್ನ ಕರಿತೀನಿ. ವಿಷಯ, ಏ ವಿಷಯ.
2: ಓ, ಬಂದೆ ಬಂದೆ, ಏನಂದ್ರಿ?
0: ಏನಿಲ್ಲ, ಬಾ ಕುಂಡ್ರು. ನನಗೋ ಭಾಳ ವಿಚಿತ್ರ ಗೆಳೆಯರದಾರ ಅಂತ ಹೇಳ್ತಿದ್ನಲ್ಲ, ಇವರ ಇವ್ರ ಹೆಸರು ಸಮಾಜಪ್ಪ ಅಂತ. ಮಜಾ ಆಯ್ತಲ್ಲ ಹೆಸರು. ಅಂದಾಗ ಕಾಮೇಶಿ ಮೋಹಿನಿ ಮತ್ತೆ ಎಲ್ಲಿ ಹೋಗ್ಯಾರ ಅವರು?
2: ಅವ್ರು ಯಾವಾಗ ಮನೆಯಾಗಿರ್ತಾರೆ, ಅಭ್ಯಾಸ, ಕ್ಲಾಸು, ಫ್ರೆಂಡ್ಸು ಅಂತೇಳಿ ಮೂರು ಹೊತ್ತು ಹೊರಗೆ ಇರ್ತಾರೆ.
0: ಇರ್ಲಿ ಬಿಡು. ಅರೆ, ಇನ್ನ ನಿಂತ ಯಾಕೆ ಮಾತಾಡ್ತಿ ಕುಂಡ್ರು? ಹ್ಮ್, ಸಮಾಜಪ್ಪನವ್ರ
1: ತಿಳಿತು ತಿಳಿತು. ನೋಡ್ರಿ, ಅಗದಿ ತಾಜಾ ಕತಿ ಒಂದದೆ, ಹೊಟ್ಟ್ಯಾಗಿಂದ ಹೊರಗೆ ಬರಾಕ ತೈ ತೈ ಅಂತ ಕುಣಿಯಾಕತ್ತೆ ಅದ.
0: ಹಂಗಾದ್ರೆ ಅದನ್ನ ಹೇಳ್ರಿ.
1: ಈ ಕತಿಯೊಳಗೆ ಬರೋ ಹೆಸರೆಲ್ಲ ಸುಳ್ಳು, ಸಂಗತಿಗಳೆಲ್ಲ ಸತ್ಯ. ಅದಕ್ಕ ಇದೊಂದು ಕತಿ, ನಮ್ಮೂರಾಗ ನಡೆದದ್ದದು. ಹಾ, ನಿಮ್ಮೂರ್ದು ಹೌದು, ಯಾಕಂದ್ರೆ ಆ ಊರ ಹೆಸರ ನಮ್ಮೂರು. ಆವತ್ತು ಮಠ ಮಠ ಮಧ್ಯಾಹ್ನ ಊರಿಗೂರ ಊಟ ಮಾಡಿ ಕೈ ತೊಳಿಗೆ ಹೊತ್ತು, ಆದ್ರೆ ಆ ಊರೊಳಗಿನ ಒಂದು ಮನೆಯೊಳಗೆ ಒಲೆಯಾಗ ಬೆಕ್ಕ ಮಲಗಿತ್ತು. ಕೆಚ್ಚಿತ್ತು ಮನೆಯಾಗ, ಒಲಿಯೊಳಗೆ ಬೆಂಕಿ ಇರಲಿಲ್ಲ. ಯಾಕಂದ್ರ ಅದು ಆ ಊರಿಗೆ ದೊಡ್ಡ ಮನಿ.
0: ಏನ್ರಿ ಇದು, ಊರಿಗೆ ದೊಡ್ಡ ಮನಿ ಅಂತೀರಿ, ಒಲೆಯಾಗ ಬೆಕ್ಕ ಮಲಗಿತ್ತು ಅಂತೀರಿ, ಏನಿದ್ರ ಅರ್ಥ? ಹಿಂಗ್ಯಾಕದು?
1: ಯಾಕಂದ್ರೆ ಅದು ಆ ಊರು ಸಾಹುಕಾರರ ಮನಿ. ಆ ಮನೆಯಾಗ ಎಲ್ಲಾರೂ ಒಂದೊಂದು ನಮೂನಿ. ಅಗಸಿ ಬಾಗಲ ದಾಟಿ ಒಳಗೆ ಕಾಲಿಡುದಕ್ಕ ಧುತ್ ಅಂತ ಎದುರಿಗೆ ನಿಲ್ಲೋ ದುಮ್ಮಜಲಿನ ಮನಿ. ಮುಂದೆ ದೊಡ್ಡ ಬಯಲು, ಹೊಳೆಯಾಲೂರಾಗ ಹೇಳಿ ಮಾಡಿಸಿದ ಆರು ಒತ್ತೋಳಿನ ತಲೆಬಾಗ್ಲ. ದಾಟಿ ಒಳಗೆ ಹೋದ್ರೆ ಎರಡೂ ಕಡೆ ದಾವಣಿ. ದಾವಣಿ ತುಂಬ ದನ ಕರ, ಹತ್ತಾರು ಆಳು, ಹಗೆ ತುಂಬ ಕಾಳು, ಪಡಸಾಲಿಯಾಗ ನೂರು ನೆಟ್ಟು. ಐಶ್ವರ್ಯ ಅಂದ್ರೆ ಅದ ಮನೆಯಾಗ ಕಾಲ ಮುರ್ಕೊಂಡು ಬಿದ್ದಿತ್ತು.
0: ಅಬ್ಬಾಬಾಬಾ, ಯಾರದ್ರಿ ಆ ಮನಿ? ಆ ಮನಿ ಯಜಮಾನಿ ಹೆಸರು ಏನ್ರಿ?
1: ಈ ಮಾತು ಎಲ್ಲರ ಬಾಯಿಯೊಳಗೂ ಇತ್ತು. ಆ ಮನಿ ನೋಡಿದವರೆಲ್ಲ ಯಾರ್ದಿದ್ದೀತು ಈ ಮನಿ ಅಂತ ಕೇಳೇ ಕೇಳ್ತಿದ್ರು. ಮೊಟ್ಟ ಮೊದಲನೇ ಸಾರಿ ಆ ಊರಿಗೆ ನಾನು ಹೋದಾಗ

0: ಆ ಮನೆ ಮುಂದಿನ ದೊಡ್ಡ ಬೈಲಾಗ ಒಂದು ಸಮಾರಂಭ ನಡೆದಿತ್ತು. ತಾಲೂಕಿನ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು, ಸ್ವಾಮಿಗಳು ಎಲ್ಲರೂ ಬಂದಿದ್ರು. ನಾ ಅಲ್ಲಿಗೆ ಹೋಗೋದಕ್ಕೂ ಆ ತಾಲೂಕಿನ ತಹಸೀಲ್ದಾರರು
1: ಪೂಜ್ಯ ಮಹಾಸ್ವಾಮಿಗಳೇ, ಜನಪ್ರತಿನಿಧಿಗಳೇ, ಈ ಗ್ರಾಮದ ಯಾವತ್ತೂ ನಾಗರಿಕರೇ, ಇವತ್ತು ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಗಿದೆ. ಯಾಕಂದ್ರೆ ನಮ್ಮ ತಾಲೂಕಿನ ಹಾಗೂ ಈ ಊರಿನ ಪ್ರಗತಿಪರ ರೈತರಾದ ಶ್ರೀ ಜಗದೇವಪ್ಪನವರು ಜ್ವಾಳ ಮತ್ತು ಎಣ್ಣೆ ಕಾಳು ಬೆಳೆಯುವ ಸ್ಪರ್ಧೆಯೊಳಗೆ ಇಡೀ ಜಿಲ್ಲಾಕ ಮೊದಲಿಗರಾಗ್ಯಾರ. ಈ ಭಾಗದ ರೈತರಿಗೆ ಅವರು ಮಾದರಿಯಾಗ್ಯಾರ. ನಾವು ನೀವು ಎಲ್ಲರೂ ಅವರು ನೋಡಿ ಕಲಿಯೋದು ಭಾಳಷ್ಟದ. ಇವರಿಗೆ ರಾಜ್ಯ ಮಟ್ಟದಲ್ಲಿಯೂ ಪ್ರಥಮ ಬಹುಮಾನ ಬರಲಿ ಅಂತ ನಾವೆಲ್ಲ ಹಾರೈಸೋಣ. ಈಗ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಗಳು ಈ ಸಾಹುಕಾರ ಜಗದೇವಪ್ಪನವರಿಗೆ ನಮ್ಮ ಜಿಲ್ಲೆಯ ಆಡಳಿತ ಕೊಡಮಾಡಿದ ಶ್ರಮವೀರ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಬೇಕು ಅಂತ ನಾ ಅವರಲ್ಲೇ ವಿನಂತಿ ಮಾಡ್ಕೊತೇನೆ. ಮಾನ್ಯ ಜಗದೇವಪ್ಪನವರು ಈ ಒಂದು ಸಂದರ್ಭದೊಳಗೆ ಒಂದೆರಡು ಮಾತು ಹೇಳಬೇಕು.

0: ಆಗ್ತದೆ. ಇವರಿಗೆ ರಾಜ್ಯ ಮಟ್ಟದಲ್ಲಿಯೂ ಪ್ರಥಮ ಬಹುಮಾನ ಬರಲಿ ಅಂತ ನಾವೆಲ್ಲ ಹಾರೈಸೋಣ.
1: ಈಗ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಗಳು ಈ ಸಾಹುಕಾರ ಜಗದೇವಪ್ಪನ ಅವರಿಗೆ ನಮ್ಮ ಜಿಲ್ಲೆಯ ಆಡಳಿತ ಕೊಡ ಮಾಡಿದ ಶ್ರಮವೀರ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಬೇಕು ಅಂತ ನಾ ಅವರಲ್ಲೇ ವಿನಂತಿ ಮಾಡ್ಕೊತೇನೆ. ಮಾನ್ಯ ಜಗದೇವಪ್ಪನವರು ಈ ಒಂದು ಸಂದರ್ಭದೊಳಗೆ ಒಂದೆರಡು ಮಾತು ಹೇಳಬೇಕು ಅಂಥೇಳಿ ನಾ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಒತ್ತಾಯ ಮಾಡ್ತೀನಿ ಪ್ರೀತಿಯಿಂದ.
2: ಬ್ಯಾಡ ಬಿಡ್ರಿ, ನನಗೆ ಭಾಷಣ ಗೀಷಣ ಮಾಡಕ್ಕೆ ಬರಂಗಿಲ್ಲ. ಇಲ್ಲೇ ಊರ್ ಮುಂದೆ ನಮ್ಮ ಹೊಲ ಐತ್ರಿ, ಬೇಕಾದ್ರೆ ಎಲ್ಲರೂ ಹೊಲಕ್ಕೆ ಬರ್ರಿ, ನೆಟ್ಟಗೆ ಹರಿಗೆ ತೋರ್ಸಂದ್ರೆ ತೋರಿಸ್ತೀನಿ, ಬಿತ್ ತೋರ್ಸಂದ್ರೂ ತೋರಿಸ್ತೀನಿ.
0: ಒಂದೆರಡು ಮಾತು ಹೇಳ್ರಿ, ಒಂದೆರಡು ಮಾತು ಹೇಳ್ರಿ,
3: ಮಾತಾಡ್ರಿ ಮಾತಾಡ್ರಿ ಜಗದೇವಣ್ಣ, ನಿಮ್ಮ ಮಾತು ನಮಗೂ ದಾರಿ ತೋರಿಸ್ತಾವ, ಮಾತಾಡ್ರಿ ಮಾತಾಡ್ರಿ.
4: ಜಗದೇವಪ್ಪ ನೀ ಭಾಷಣ ಮಾಡೋದು ಬೇಡ, ನಿನ್ನ ಮೇಲೆ ಆ ಭಗವಂತನ ಕೃಪ ಆಗೈತಿ, ಅನುಭವ ಆಯಿತು, ಅನುಭವ ಇದ್ದಲ್ಲಿ ಅಮೃತ ಇರ್ತತಿ ಅಂತ ಅಂತಾರೆ. ನಿನ್ನ ಅನುಭವದ ನಾಲ್ಕು ಮಾತು ಹೇಳು, ಅವು ಇಲ್ಲಿ ಸೇರಿದ ಎಲ್ಲ ರೈತರಿಗೂ ದಾರಿ ದೀಪ ಆಗ್ತಾವೆ. ಹ್ಞೂ, ಎದ್ದು ಬಾ.
2: ನೀವೆಲ್ಲರೂ ನನಗೆ ಬಹಳ ತೋಲ್ ಮಾಡಿದ್ರಿ. ಇರಲಿ, ನನಗೆ ತಿಳಿದ ನಾಲ್ಕು ಮಾತು ಹೇಳ್ತೀನಿ. ಅಜ್ಜಾರಿಗೆ, ಸಾಹೇಬರಿಗೆ ಮತ್ತು ಇಲ್ಲಿ ಕೂಡಿದ ಎಲ್ಲ ದೈವಕ್ಕೂ ಶರಣ ಶರಣಾರ್ಥಿ. ನನಗೆ ಹೊಟ್ಟೆಗಿನ ಮಾತು ಹೊರಗೆ ಬರವಲ್ಲು, ಯಾಕಂದ್ರೆ ಇದು ಮಾತು ಬರಲಾರ್ದಂಥ ಪ್ರಸಂಗ. ನಾನು ಒಬ್ಬ ಸಾಮಾನ್ಯ ರೈತ, ಏನು ಮಾತಾಡಲಿ? ಒಂದು ಹಂತಿ ಹಾಡು ನೆನಪಾಗ್ತೈತಿ, ಹಾಡ್ತೀನಿ ಕೇಳ್ರಿ.
5: ಕಣಕಾಕ

0: ಛಾಯಾ ಅಂದ್ರ ಚಂದ ಅಂದಂಗೆ. ಕಣಕ್ಕ ಕಂಕಿ ಚಂದ, ಒಲಿಗೆ ಬೆಂಕಿ ಚಂದ, ನಮ್ಮ ಗರತ್ಯಾರ ಹಣಿ ಮ್ಯಾಲ ಕುಂಕುಮವೇ ಚಂದ. ಹಂಗ ನಮ್ಮ ಬಸವನ ಬೆನ್ನ ಮ್ಯಾಲ ಸುಂಕ ಇದ್ರ ಚಂದ ಅಂತ ಹೇಳ್ಯಾರ ಬಲ್ಲವರು. ನಾನ ಒಬ್ಬ ರೈತ ಆಗಿ ನನ್ನ ಅನುಭವದ ಮಾತು ಹೇಳ್ತೀನಿ. ನಿಮ್ಮಂತ ರೈತರ ಹಣಿ ಮ್ಯಾಲ ಬೆವ್ರ ಹನಿನ ಚಂದ, ಅವ ಮುತ್ತು ಅವ ಮಾಣಿಕ್ಯ. ಈ ಬೆವರು ಸದಾ ಆರ್ದಂಗ ಬದುಕು ಮಾಡಬೇಕು ಅಂತ ಬದುಕಿದಾವ ನಾನು. ಹದ ತಿಳಿದು ಹರಿಗಿ, ಬೆದಿ ತಿಳಿದು ಬಿತ್ತಿ, ಕಣ್ಣಾಗ ಕಣ್ಣಿಟ್ಟು ಕಾವಲ ಮಾಡೋ ರೈತಗ ಬಡತನ ಇಲ್ಲ ಅಂತ ಹೇಳಿ ನನ್ನ ಒಂದೆರಡು ಮಾತು ಮುಗಿಸ್ತೀನಿ.
1: ಬ್ಯಾಡ್ಬಿಡ್ರಿ,
0: ಬೇಕಾದ್ರೆ ನೀವೆಲ್ಲರ ನಮ್ಮ ಕಣಕ್ಕೆ ಬರ್ರಿ, ಬೆಳತನಕ್ಕೂ ಹಾಡ್ತೀನಿ.
2: ಇರ್ಲಿ ಇರ್ಲಿ, ಹಾಡು ಜಗದೇವಪ್ಪ, ಜನರ ಆಗ್ರಹ ಐತಿ, ಇಲ್ಲೇ ಒಲ್ಲೆ ಅನ್ಬಾರ್ದು. ಹ್ಮ್,
0: ಅಪ್ಪಾರ ಇನ್ಯಾವ್ದು ಹಾಡ್ಬೇಕ್ರಿ? ಹಾ ಕೇಳ್ರಿ.
2: ಹಸುರಿನ ನಾಡಿಗೆ ದೊರೆ ಯಾರು ಗೊತ್ತೇನ, ಹಿರಿವಾಳಿ ದಂಡಿಲಿ ಬಿಳಿಬೋರಿ, ಹಿರಿವಾಳಿ ದಂಡಿಲಿ ಬಿಳಿಬೋರಿ ಮೇಸುವ ಶಿರಿವಂತ ನಮ್ಮ ಒಕ್ಕಲಿಗ. ಒಕ್ಕಲಿಗ ಹಾಡಿದರ ನಾಡೆಲ್ಲ ನಕ್ಕೀತ, ಹಾಡ ಮರೆತರ ನಾಡ ಬಿಕ್ಕೀತ, ಹಾಡ ಮರೆತರ ನಾಡ ಬಿಕ್ಕೀತ, ಜೊತೆಗೂಡಿ ಜಯವೆಂದು ಹಾಡಿರಿ ಜನಪದಕ.
3: ಏನ್ ಏನ್ ಹರ್ಕತ್ ಇಲ್ ಬಿಡ್ರಿ ಅಲ್ಪ, ಇಂತ ಹಾಡು ಬೆಳತರ ಹಾಡಿದ್ರು ಬ್ಯಾಸರ ಹಾಡಿಲ್ ಬಿಡ್ರಿ. ಯಾಕ್ರಪ್ಪ, ಶಾಂತಿ, ದಯವಿಟ್ಟು ಎಲ್ಲರೂ ಶಾಂತರಾಗ್ಬೇಕು. ಈಗ ಶ್ರೀಗಳು ಆಶೀರ್ವಚನ ನೀಡ್ತಾರೆ, ಶಾಂತ ರೀತಿಯಿಂದ ಕುಂತು ಎಲ್ಲರೂ ಕೇಳಬೇಕು ಅಂತ ನಿಮ್ಮೊಳಗ ವಿನಂತಿ ಮಾಡ್ಕೋತೀನಿ.
2: ಇಲ್ಲಿ ಸೇರಿದ ಎಲ್ಲರಿಗೂ ಶರಣು ಶರಣಾರ್ಥಿ. ಅಂಬ್ಲಿ ಕಂಬಳಿ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ ಹೇಳ್ಯಾರ ಘನಮಠದಾರ್ಯರು. ಅವರ ಬರೆದ ಕೃಷಿ ಜ್ಞಾನ ಪ್ರದೀಪಿಗೆ ರೈತರಿಗೆ ಭಗವದ್ಗೀತಾ, ಬೈಬಲ್ಲು, ಕುರಾನು, ಗ್ರಂಥ ಸಾಹಿಬ ಎಲ್ಲ ಅದ. ಏನ್ರಿಪ್ಪ, ಜಗದೇವಪ್ಪನ ಅಪ್ಪ ಮಹದೇವಪ್ಪ 10 ಎಕರೆ ಕುಷ್ಕಿ ಅಂದ್ರೆ ಬೇಬಾಗಾಯ್ತು ಹೊಲದ ಮಾಲೀಕ. ಎಷ್ಟು ದುಡಿದ್ರು ಪುಂಡಿ ಪಲ್ಯಕ್ಕೆ ನುಚ್ಚಾಗುವಷ್ಟು ಬೆಳೀತಿರ್ಲಿಲ್ಲ. ಇದ್ದುಳ್ಳವ್ರ ಹೊಲದಾಗ ಕೂಲಿ, ಮನೆಯಾಗ ಚಾಕರಿ ಮಾಡ್ತಿದ್ದ. ಬರ್ಬರ್ತಾ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ದುಡಿದು ತನ್ನ ಹೊಲ ಕಿರ್ದಿ ಮಾಡಿ ತನ್ನ ಮನೆಗೆ ಕಡಿಮೆ ಆಗದಷ್ಟು ಬೆಳ್ಕೊಂಡ. ಅಪ್ಪ ಗುಡಿ ಕಟ್ಟಿದ್ರೆ ಮಗ ಕಳಸ

0: ಇಟ್ಟಂಗ ಈ ಜಗದೇ ಒಪ್ಪ ಹಗಲು ರಾತ್ರಿ ಒಂದು ಮಾಡಿ ದುಡ್ದ. ಒಪ್ಪತ್ತಿನ ಗಂಜಿಗೂ ಹ್ಯಾಂಗ ಮಾಡ್ಲಿ ಅಂತಿದ್ದ ಈ ಜಗದೇ ಒಪ್ಪ. ಇವತ್ತ ಜಗದೇ ಒಪ್ಪ ಸಾವುಕಾರು ಅನಿಸ್ಕೊಂಡಾನ. ಸಾವುಕಾರ ಆಗು ಪರಿ ಇದ ನದಿ ಮೂಲದಾಗ ಝರಿನ ಆಗಿರ್ತದಲ್ಲ ಹಂಗ ಥೇಟ್ ಹಂಗ ಈ ಜಗದೇ ಒಪ್ಪನ ಬಾಳ್ವೆ. ಚಂದ ಇದ್ದಿದ್ದು ಚಲೋ ಇರ್ಲಿಕ್ಕಿಲ್ಲ, ಹಂಗ ಚಲೋ ಇದ್ದಿದ್ದು ಚಂದ ಇರ್ಬೇಕಂತನೂ ಇಲ್ಲ. ಆದ್ರ ಈ ಜಗದೇ ಒಪ್ಪನ ಸಂಸಾರ ಚಂದನೂ ಅದ ಚಲೋನೂ ಅದ. ಈ ಚಂದಕ್ಕ ಕಾರಣ ಏನು ಹೇಳ್ರಿ? ಜಗದೇ ಒಪ್ಪನ ಹೆಂಡತಿ ರೇಣುಕವ್ವ ಗಂಡನಿಗಿಂತ ಒಂದು ಗುಲಗಂಜಿ ಜಾಸ್ತಿ, ಗಂಡನ ಅಭಿಮಾನನ ಆಸ್ತಿ. ಅದಕ್ಕ ಕುಂದು ಬರಲಾರ್ದಂಗ ಹೆಗಲಿಗೆ ಹೆಗಲು ಕೊಟ್ಟು ದುಡ್ದಲ್ಲೇ ಜಗದೇ ಒಪ್ಪ ಜಗಕ್ಕ ಹೆಸರಾಗ್ಯಾನ. ಇವ ಇನ್ನೂ ಬೆಳೀಲಿ, ನೀವು ಅವನಂಗ ಆಗ್ಲಿ, ಭಗವಂತ ನಿಮಗೆಲ್ಲರಿಗೂ ಭಾಗ್ಯ ಕೊಡ್ಲಿ ಅಂತ ಹಾರೈಸಿ ನಮ್ಮ ಮಾತು ಮುಗಿಸ್ತೀವಿ.
1: ಅಬಾಬಾಬಾ, ಎಂಥ ಚಮತ್ಕಾರ ರೀ ಸಮಾಜಪ್ಪ. ಬದುಕು ಮಾಡಿದ್ರೆ ಹೆಂಗ ಈ ಜಗದೇವಪ್ಪನಂಗೆ ಮಾಡಬೇಕು. ನಾವು ಅದೀವಿ ನೋಡ್ರಿ, ಭೂಮಿಗೆ ಬಂದು ಅರ್ಧ ಆಯುಷ್ ಕಳೆದ್ರು ಸಾಯ್ಬೇಡ, ಬದುಕು ಬೇಡ, ಹೊಟ್ಟೆ ತುಂಬ ಊಟ ಮಾಡೋಕ್ಕೂ ಲೆಕ್ಕ ಹಾಕಬೇಕು. ಬಹದ್ದೂರ್ ಮಗ ಈ ಜಗದೇವಪ್ಪ ನೋಡ್ರಿ.
2: ಬರೋಬ್ಬರಿ ಹೇಳಿದ್ರಿ ಪ್ರಪಂಚಪ್ಪ, ಸುತ್ತ ಹತ್ತೂರ್ ಮಂದಿನೂ ಇದ ಮಾತ ಹೇಳ್ತಿದ್ರು. ಮನೆ ತುಂಬ ಮಕ್ಕಳು, ಮೊಮ್ಮಕ್ಕಳು, ಮೂರ್ ಮಂದಿ ಹೆಣ್ಮಕ್ಳು, ಒಬ್ಬ ಗಂಡಸ ಮಗ ಪರಶುರಾಮ. ಮೂರು ಹೆಣ್ಮಕ್ಳನ್ನ ಸರಿಜೋಡಿ ಮನೆ ಹುಡುಕಿ ಮದುವೆ ಮಾಡಿಕೊಟ್ಟಿದ್ದ. ಅವ ಹಿರಿಯ ಅನ್ನೋದಷ್ಟೇ ಖರೆ, ಆದ್ರ ಅವ್ರನ್ನ ಕಳಿಸೋದು, ಕರ್ಕೊಂಡು ಬರೋದು, ಕುಬುಸ, ಬಾಣೆತನ, ಕೊಡತುಗೊಳ್ಳೋದು ಎಲ್ಲಾದ್ರ ಜವಾಬ್ದಾರಿ ಹೇಳ್ತೀರಿ ಹೇಳ್ಕೊಂದೇ.
1: ಮತ್ ಮಗ ಅವ ಏನ್ ಮಾಡ್ತಾನ?
2: ನಾನಂತೂ ಕಲೀಲಿಲ್ಲ, ಮಗನರ ಕಲಿತು ಅಮಲ್ದಾರ ಆಗ್ಲಿ ಅಂತ ಜಗದೇವಪ್ಪ ಮಗನ ಸಾಲಿ ಕಳಿಸ್ದ. ಆದ್ರೆ ಈ ಪರಶುರಾಮ ಕುಂಟಿ ಕೊಡ್ಲಿನ ಹಿಡ್ದ ಖರೆ, ಪುಸ್ತಕ ಪೆನ್ನು ಹಿಡಿಲಿಲ್ಲ. ಆರನೇ ಎತ್ತಕ್ಕ ಸಾಲಿಗೆ ಶರಣ ಹೊಡೆದು ಸಾಲ ಹಿಡಿದು ಬಿತ್ತಾಕ ಶುರು ಮಾಡ್ದ. ಅಪ್ಪನ ಶಕ್ತಿ, ಅವನ ಯುಕ್ತಿ ಅವಾಗ ಒಳಗ ಮನಿ ಮಾಡ್ಕೊಂಡಿದ್ವು. ಅಪ್ಪನ ಮೀರಿಸ್ತಾನಿವ ಅಂತ ಮಂದಿ ಅನ್ನುವಂಗ ದುಡ್ದ.
1: ಬಪ್ಪರೆ, ಮಕ್ಕಳಿದ್ರೆ ಇಂಥವಿರ್ಬೇಕು. ನಮೂ ಅದಾವ ನೋಡ್ರಿ, ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಮುಖ ತೋರಿಸ್ತಾವ. ಮನೆಯಾಗಿರುವಷ್ಟು ಹೊತ್ತೂ ಆ ಟಿವಿ ಮುಂದೆ ಕಿಸಿ ಕಿಸಿ ಅನ್ಕೊತ ಕುಂತಿರ್ತಾವ. ಅದಕ್ಕೆ ನಮಗೆ ಈ ಪಡಿಪಾಟ್ಲು ತಪ್ಪಿಲ್ಲ. ಎಷ್ಟು ಮಕ್ಕಳು ತಗೊಂಡು ಏನು ಮಾಡೋದ್ರಿ? ಇಂಥ ಒಬ್ಬ ಮಗ ಇದ್ರ
2: ಜನ್ಮ ಪಾವನ ಆಗ್ತದ ಅಂತೀರ? ಹೌದಲ್ಲೋ, ಎಲ್ಲರೂ ಇದ ಮಾತು ಹೇಳ್ತಿದ್ರಿ. ಇಷ್ಟೆಲ್ಲ ಇದ್ದ ಬಳಿಕ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅನ್ಬೇಕಾಗಿತ್ತು ಜಗದೇವಪ್ಪ, ಆದ್ರೆ ಹಂಗಾಗ್ಲಿಲ್ಲ.
1: ಏನ್ರಿ ಏನ್ರಿ ಸಮಾಜಪ್ಪ ಏನ್ ಹೇಳ್ತೀರಿ? ಆ ಮನೆಯಾಗೂ ಜಗಳ ಕದನ
2: ಅಷ್ಟೇ ಅಲ್ಲ, ದ್ವೇಷದ ದಳ್ಳುರಿ, ಅಸೂಯೆಯ ಬೆಂಕಿ.
1: ನನಗೇನ್ ನಂಬಕ್ ಆಗ್ವಲ್ದು ಬಿಡ್ರಿ. ಎಂತ ಮನಿ, ಎಂತ ಮಾತು!
2: ಎದ್ರೇಣು ಕುಂತ್ರೇಣು ಅಂತ ಹೆಂಡತಿ ಜಪ ಮಾಡ್ತಿದ್ದ ಜಗದೇವಪ್ಪ ಆಕಿಗೆ ಹಾಕಾಕೊಂಡು ಹೊಡೆಯಾಕತ್ತಿದ. ಆಕೆ ನಿಂತು ನಿಲುವ ಸೇರ್ದಂಗಾದ.
1: ಇದನ್ನ ನಂಬಕ್ ಸಾಧ್ಯ ಇಲ್ಲ ಬಿಡ್ರಿ.
2: ಎಲ್ಲರೂ ಹಿಂಗ ಅಂತಿದ್ದರಪ್ಪ. ಮನಿಲಿಂದ ಮನಿಗೆ, ಓಣಿಲಿಂದ ಓಣಿಗೆ ಹಬ್ಬಿದಿ ಜಗಳದ ವಾಸನೆ ಸ್ವಾಮಿಗಳಿಗೂ ಬಡಿತು. ಒಂದು ದಿನ ಅವರ ಇಬ್ಬರನ್ನು ಮಠಕ್ಕೆ ಕರೆಯಾಕ ಕಳಿಸಿದ್ರು.
0: ಜಗದೇವಪ್ಪ, ನಾವು ಕೇಳಿದ್ದು ಖರೆಯೋನು? ಅಲ್ಲ, ಒಳ್ಳೆಯದಕ್ಕೆ ಪರ್ಯಾಯ ಅನ್ನೋ ಹಂಗಿದ್ದ ನೀವು ಗಂಡ ಹೆಂಡತಿ ಹಿಂಗೆ ಹಾವು ಮುಂಗ್ಲಿ ಆಗೋದು ಚಲೋ ಅನ್ನಿಸ್ತದನ? ಮಾತಾಡ್ರಲ್ಲ, ಸುಮ್ಮನೆ ಯಾಕೆ ಕುಂತ್ರಿ? ರೇಣವ್ವ, ನೀನರ ಹೇಳವ, ಇದು ಚಲೋನ?
3: ಜಗಳ ಮಾಡದ ಗಂಡ ಹೆಂಡ್ರು ಯಾರದಾರಿ ಅಪ್ಪರ? ಎಲ್ಲ ಸರಿಪಡಿಸ್ಕೊಂಡು ಹೋಗ್ತೀವಿ.
4: ಸಾಧ್ಯ ಇಲ್ರಿ ಅಪ್ಪಾರ, ಈಕಿ ಮೊದಲಿನಂಗಿಲ್ರಿ.
0: ಹಂಗಂದ್ರ
4: ಆಕಿ ಒಳಗ ಹಂಕಾರ ತುಂಬಿಕೊಂಡಾಳ್ರಿ, ಹಂಕಾರ.
0: ನಿನ್ನ ಈ ಆರೋಪಕ್ಕ ಆಧಾರ ಏನು?
4: ಇಷ್ಟು ವರ್ಷ ಹಗಲ ರಾತ್ರಿ ಒಂದ್ ಮಾಡಿ ದುಡಿದು ತಿಪ್ಪಿದ್ದಿದ್ದನ್ನ ಉಪ್ಪರಿಗೆ ಮಾಡಿದ್ದು ನಾನು. ಆದ್ರೆ ಇದಕ್ಕೆಲ್ಲ ಈಕಿನ ಕಾರಣ ಅಂದ್ರೆ?
0: ಹಂಗಂತ ರೇಣುಕವ್ ಅಂತಾಳನು?
4: ತಾ ಅನ್ನೋದಿಲ್ರಿ ಅಪ್ಪಾರ, ಹಂಗಂತ ಮಂದಿ ಕಡಿಂದ ಹೇಳಿಸ್ತಾಳ. ಮೇಲಾಗಿ ಆಕಿ ಮನಸ್ಸು ಮತ್ತ ಮೈ ಮೊದಲಿನಂಗಿಲ್ರಿ ಅಪ್ಪಾರ.
0: ಜಗದೇವಪ್ಪ, ಖರೆ ಅಂದ್ರು ನಿನ್ ತಲೆ ಕೆಟ್ಟದ. ದಾನ ಮಾಡಿದವ್ರು ಎಂದು ದರಿದ್ರರಾಗುವುದಿಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ.
4: ಅದೆಲ್ಲ ಪುರಾಣ ಕೀರ್ತನದಾಗ ಅಷ್ಟರಿ, ಬದುಕಿನೊಳಗ ಅಲ್ಲ.
0: ಎಲ್ಲ ನಿನ್ನ ಭ್ರಮ. ನೀನ ಮೊದಲಿನಂಗಿಲ್ಲ, ಲಕ್ಷ ಕೊಟ್ಟು ಕೇಳಿಲ್ಲೆ. ಆಲಸ್ಯಕ್ಕಿಂತ ಕೆಟ್ಟ ಪಾಪ ಇನ್ನೊಂದಿಲ್ಲ, ಕ್ರೋಧಕ್ಕಿಂತ ಹೀನ ಗುಣ ಬೇರೆ ಇಲ್ಲ, ಸಂಶಯಕ್ಕಿಂತ ಘೋರ ಕ್ರೌರ್ಯ ಮತ್ತೊಂದಿಲ್ಲ. ಈ ಮೂರರೊಳಗ ಒಂದು ದುರ್ಗುಣ ಒಳಗೆ ಸೇರಿಕೊಂಡ್ರೆ ಸಾಕು, ಸರ್ವನಾಶಕ್ಕೆ ದಾರಿ ಸರಳ ಆಗ್ತದ. ಹೋಗ್ರಿ, ಗಂಡ ಹೆಂಡತಿ ಇಬ್ರು ಹೊಂದಿಕೊಂಡು ಬಾಳ್ವೆ ಮಾಡ್ರಿ. ಯಾಕವಾರ ಎಣ್ಕವ, ಇದಕ್ಕೆ ನೀ ಏನಂತಿದ್ದಿ?
3: ಆಗ್ಲಿ ಅಪ್ಪರ.
0: ಮತ್ತ ನೀನೋ ಜಗದೇವಪ್ಪ, ಎಲ್ಲ

0: ಅವನೇ ಆಗಲೇ ಅಷ್ಟು ದೂರ ಹೋಗಿಬಿಟ್ನಲ್ಲ. ಆಯ್ತು ಮಗಳ, ನೀನ ತಾಯಿಯಾಗಿ ಆ ಮಗನ ಕಾಯ್ಬೇಕು ನೋಡವ.
1: ಆತ್ರಿಯಪ್ಪರ
0: ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಭಗವಂತ ನಿಮ್ಗೆ ಒಳ್ಳೇದನ್ನ ಮಾಡ್ತಾನ. ಓಂ ನಮ ಶಿವಾಯ, ಓಂ ನಮ ಶಿವಾಯ.
2: ಎಲ್ಲ ಇವನ ಇದೇನ್ರಿ ಸಮಾಜಪ್ಪ, ಸ್ವಾಮಿಗಳು ಇಷ್ಟೆಲ್ಲ ಹೇಳಿದ್ರು ಸುದ್ದ ಆಗ್ಲಿಲ್ಲ ಇವ್ರ ಸಂಸಾರ.
3: ಆಗಂತೂ ಆಗ್ಲಿಲ್ಲ, ಜಗದೇ ಒಪ್ಪನ ಸಂಸಾರ ನಗಿಪಾಟ್ಲಿ ಈಡಾಗಿ ಹೋತು. ಇದನ್ ನೋಡಿ ಹಿಗ್ಗವರು ಇದ್ರು ಆಸ್ಪಾಸ್ನೊಳಗ, ಇವರು ಹೊತ್ತಿ ಉರಿಯುವ ಕಿಚ್ಚಿಗೆ ಎಣ್ಣೆ ಸುರಿಬಿದ್ರು. ಒಂದಿನ ಸಂಜೆ ಮುಂದೆ ಊರ ಹೆಂಗಸರು ರೀಣಾವಕ್ಕ ಏನಂತ ಕೇಳಿದ್ರು ಗೊತ್ತೇನ್ರಿ?
4: ರೇಣವ, ಏ ರೇಣು, ನಿಂದ್ರ ತಂಗಿ, ನಾನು ಬನ್ನಿ.
5: ಯಾರು ಕಂಟ್ಯವಕ್ಕೆನು? ಬಾ ರಯ್ಯಕ್ಕ, ನಾನು ಒಬ್ಬಕ್ಕಾಗಿದ್ನ್ಯ, ಬಾ.
4: ರೇಣವಕ್ಕ, ಯಾಕ ಮುಂಗೈ ಅರ್ಬಿ ಕಟ್ಕೊಂಡಿ ಅಲ್ಬಿ, ಏನಾತು?
5: ಅದ ಏನಿಲ್ಲ ತಂಗಿ, ನಿನ್ನೆ ಕೈ ಮೇಲೆ ನಿಟ್ಟುಳ್ಳಿ ಒಂದೀಟ್ ಒಳದ ತಷ್ಟ, ಅರಿಶಿನ ಲ್ವಾಳ್ಸರ ಹಾಕಿ ಅರ್ಬಿ ಕಟ್ಟಿನಿ.
4: ಕರೆ ಹೇಳ ರೇಣವಕ್ಕ, ಮೂರು ಸಂಜೆ ಹೊತ್ತು ಸುಳ್ಳು ಹೇಳ್ಬಾರ್ದೇನವ, ನಿನ್ನ ಗಂಡ ಬಡ್ದಾನಂತ ಹೌದೇನು?
5: ನನ್ನ ಅಣಿ ನಿನ್ನ ಅಣಿ ಒಳತನ್ನ ಕಂಟವಕ್ಕ, ಖರೆ ಬಂದ್ರು ಕೈ ಮೇಲೆ ನಿಟ್ಟು ಉಳ್ಳಿತ್ತು. ನಾ ಈ ಮನಿಗ್ ನಡ್ಯಾಕ್ ಬಂದು ಯಾಡ್ 20 ವರ್ಷದ ಮ್ಯಾಲಾತು. ಇಲ್ಲಿ ಮಠ ನನ್ನ ಗಂಡ ನನಗ 5 ಬಳ್ ಹಚ್ಚಿ ಒಮ್ಮೆನೂ ಬಡದಿಲ್ಲ.
4: ಯಾಕ ಸುಳ್ಳು ಹೇಳ್ತೀಯ ರೇಣವಕ್ಕ? ಡಬ್ರಿ ಮೇಲೆ ತಾಟ್ ಮುಚ್ಚಿದ್ರ ಒಗ್ಗರಣಿ ವಾಸ್ನಿ ಓಣಿಗ್ ಬರಂಗಿಲ್ಲೇನು? ನಿನ್ನೆ ರಾಮಪ್ಪ ಮಾವ ಬಂದಾಗ ಅವನ್ ಹುಜ್ರ ಮಾವಗು ನಿನಗೂ ಜಗಳಾತಂತೆ, ಜಗದೇವ್ ಮಾವ ಒಡಗಟ್ಗಿ ತಗೊಂಡು ನಿನ್ ಬಡದಂತ ಅಂತ ಜನ ಆಡ್ಕೋತಾರ. ಅಯ್ಯವ್ವ,
5: ಜನ ದನ ಆಡ್ಕೊಳ್ ಬಿಡು, ಅದೆಲ್ಲ ಸುಳ್ಳು, ನಿಟ್ಟುಳಿದಾಟ ಖರೆ.
4: ಹ್ಮ್, ಅದನ್ನು ಅಂತಾರ ತಂಗಿ ಮಂದಿ, ನಿಮ್ ಮನ್ಯಾಗಿನ್ ನಿಟ್ಟೆಲ್ಲ ಉಳಿಸಿ ಬಂಡ್ಯಾಗ ಹಿರ್ಕೊಂಡು ಒಯ್ದು ಯಾವಕ್ಕ ಬುಬ್ಣಿ ಮನ್ಯಾಗ ಹಸ್ತಾನಂತಲ್ಲ ನಿನ್ ಗಂಡ.
5: ಇಲ್ ಬಿಡಯ್ಯಕ್ಕ, ಎಲ್ಲ ಸುಳ್ಳದು.
4: ಸುಳ್ಳ್ಯಾಕ ರೇಣವಕ್ಕ? ನಮ್ ಹಿರಿಯ ಮೊನ್ನೆ ಹತ್ತೂರ್ ಸಂತಿ ಹೋದಾಗ ಜಗದೇವಪ್ಪ ಮಾವ ಮತ್ ಅಕ್ಕಿ ಇಬ್ರು ಕೂಡಿ ಹೋಟೆಲಿಗ್ ಬಂದು ಬೇಕ್ ಬೇಡ ತಿನ್ನೋದೇನ್, ಹುಚ್ಚುಚ್ಚರ ಮಾಡೋದೇನ್, ನಗುದೇನ್, ನಮ್ ಹಿರಿಯ ಎಲ್ಲಾ ಕತಿ ಮಾಡಿ ಹೇಳಿದ್ನ.
5: ನಕ್ರ ನಗಲ್ ಬಿಡ ಕಂಟ್ಯವ, ಆಳಂಗ 60 ಮಂದಿ ಅಂತ, ನನ್ನ ಗಂಡ ನನಗೇನು ಕಡಿಮೆ ಮಾಡಿಲ್ಲ. ನಮ್ ಮನಿ ಬಂತು, ನಾ ಇನ್ ಬರ್ತೇನವಾ.
6: ಏ ಬಸ್ಯಾ, ಎತ್ಗಳ ಮುಂದ ಮೇವಾಗೈತಿ ಒಂದಿಟ್ ಹಾಕು, ಹಂಗ ಎಮ್ಮಿಗೆ ಹತ್ತಿ ಕಾಳು ಹಾಕು, ಕೈ ತೊಳ್ಕೊಂಡ್ ಬಂದು ಹಿಂಡ್ಕೊಂತೀನಿ.
7: ಬೇವೂರಿಂದ ರಾಮಪ್ಪ ಸಾವುಕರ್ ಬಂದಾರ, ಪಡಸಾಲಾಗ ಮನ್ಸಿನ ಮೇಲೆ ಕಂಬಳಿ ಹಾಕಿ ಕುಂಡ್ರಿಸಿನ್ರಿ ಅವ.
6: ಹೌದೇನೋ
7: ಹೂನ್ರಿ.
6: ಅಯ್ಯ ಯಾವಾಗ ಬಂದ್ರಿ ಮವ?
0: ಇದ ಈಗ ಬಂದೇವ.
6: ಬರ್ರಿ ಕೈ ಕಾಲು ತೊಳ್ಕೋರಿ.
0: ತೊಳ್ಕೊಂಡ ಬಂದಿನ ಅಳ್ವಾ, ನಿನಗ ಒಂದ್ ಮಾತು ಹೇಳಿ ಹೋಗ್ಬೇಕಂತ ಬನ್ನಿ.
6: ಬನ್ನಿ ತಡ್ರಿ ಮವ, ಈಗ ಮಾವ ಚಾ ತಗೋರಿ.
0: ಸುಳ್ಳ ಯಾಕೆ ಚಾ ಮಾಡ್ದೇವ, ಇದ ಈಗ ಕುಡ್ದು ಬಂದಿದ್ನಿ?
6: ಊರ್ ಕಡೆ ಎಲ್ಲಾರು ಬೇಷ್ ಅದಾರ, ಅಕ್ಕ ಮಕ್ಕಳು?
0: ಹ್ಮ್, ಎಲ್ಲಾರು ಆರಾಮದಾರ.
6: ಮತ್ತ ಏನ್ ಹೇಳ್ಬೇಕಂದ್ರಿ?
0: ಹ್ಮ್ ಹೇಳ್ತೇನೆ, ಏನೂ ಇಲ್ಲ. ನೋಡುವ, ನೀ ಏನ್ ಗಾಳಿ ಸುದ್ದಿ ಅಂತಿದ್ದೆಲ್ಲ, ಅದನ್ನ ನಾ ಖರೆ ಹುಷಕ್ ಹಚ್ಚಿದ್ನಿ, ಅದೆಲ್ಲ ಖರೇನ ಅಂತ. ಜಗದೇವಪ್ಪ ಮೂರು ಹೊತ್ತು ಅಳತಿ ಹಾಕ್ಬೇ. ವೇಳೆ ಎಡ ಇದ್ದಾಗ ಮನೇನ ಗಂಡಸರಿಗೆ ಸುಮಾರು ಬುದ್ಧಿ ಕೊಡ್ತಾನೆ ದೇವರು. ನೀ ಏನ್ ಧೈರ್ಯ ಕೆಡಬೇಡ, 4 ಮಂದಿನ ಕೂಡಿಸಿ ನಿನ್ನ ಗಂಡಗ.
6: ಬೇಡ ಮಾವ, ಅವನ್ ತಡುವುದ್ ಬೇಡ. ಎಲ್ ಯಾಕೆ ಹೋಗೋಲ್ ನಕ್ಕ, ಎಷ್ಟು ದಿನ ಹೊರಗೆ ಉಣ್ತಾನ ಉಣ್ಲಿ.
0: ಹ್ಮ್, ಹೋಟೆಲ್ ಊಟ ಹಲ್ ರುಚಿ, ಮನಿ ಊಟ ಮನಸಿಚ್ಚಿ ಅಂತ ಮಾತ ಐತಿ. ಇವತ್ತಿಲ್ಲ ನಾಳೆ ಈ ಮಾತು ಅವಂಗೂ ತಿಳಿತೈತಿ, ಆಗ ಬಂದ ಬರ್ತಾನ. ನೀ ಅನ್ನೋ ಮಾತು ನನಗೂ ಅರ್ಥ ಆಕತ್ತಂಗಿ, ನಾ ಬರ್ತೇನೆ.
6: ಇವತ್ತಿದ್ದು ನಾಳೆ ಹೋಗ್ರಲ್ಲ, ಚಂಜಾತು.
0: ಏಟಾರ ದಾರಿವೆ, ಜಗದ ಹಳ್ಳ ದಾಟಿದ್ರ ನಮ್ಮೂರು. ಹ್ಮ್ ಬರ್ತೇನೆ.
7: ನೀ ಯಾರು ಈ ಮನಿಗೆ ಮತ್ ಮತ್ ಬರಾಕ ತೊಲಿನ ಏನ ಕಂಬ?
0: ಏ ಜಗದೇವಪ್ಪ, ಹಲ್ ಬಿಗಿ ಹಿಡ್ದು ಮಾತಾಡ ಅನ್ನಿ, ಕರಿಲ್ದ ಯಾವ ಬಂದಾರು ಹೋಯಿಲ್ಲೇ.
7: ಮತ್ತೆ ನಾಯಿ ಬರ್ತದ ನೀನ?
6: ಅವ್ರ ಯಾಕ ಕರಿಲ್ದ ಬರ್ತಾರು? ನಾ ಬಾ ಅಂದಲ್ಲೇ ಬಂದಾರು, ಅವ್ರಿಗೆ ಯಾಕಂತಿದ್ದಿ? ಏನಾರ ಅನ್ನೋದಿದ್ರ ನನಗನ್ನು, ಹೊಡಿಯೋದಿದ್ರ ನನಗ್ ಹೊಡಿ. ನಮ್ಮಕ್ಕ ಪುಣ್ಯ ಮಾಡ್ಯಾಳ ಅಂತ ಅಂತ ಗಂಡ ಸಿಕ್ಕಾರ, ಇಂಥವ್ರಿಗೆ ಏನಾರ ಅಂದ್ರ?
0: ಏನ್ಲಿ ಬೇಡವ, ಅಂದ್ರ ಅನ್ವಲ್ಯಾಕ. ಏಳ ಅನ್ನೋ ಜಾಗದಾಗ ಬಂದು ಕುಂತದ್ದ ನನ್ ತಪ್ಪು. ಹಾಳಾಗೋದನ್ನ ಹೋಳಾಗೋದನ್ನ ನೋಡಿ ನನ್ನ ಕೈಲೆ ತಾಳಾಣ ಆಗ್ಲಿಲ್ಲ, ಅದಕ್ಕ ಬಂದಿದ್ನಿ. ಆ ಭಗವಂತ ಅವಂಗೂ ಒಳ್ಳೆ ಬುದ್ಧಿ ಕೊಡ್ಲಿ, ನಿಮಗೂ ಚಲೋ ಮಾಡ್ಲೇನವ. ನಾ ಇನ್ ಬರ್ತೀನಿ.
7: ಲೇಯ್, ಎಷ್ಟು ವರ್ಷದಿಂದ ನಡೆದೈತಿ ಒಳಗಿಂದೊಳಗ ಈ ವ್ಯಾಪಾರ, ಇವತ್ತ ಎರಡರಾಗ ಒಂದ್ ತೀರ್ಮಾನ ಆಗಕ ಬೇಕ್. ಹೇಳ್ ಪರಿಚಯನ ಅಪ್ಪ ಅವನು ಏನ್ ನಾನು?
6: ನೀನು ಜನ್ಮಕ್ಕಷ್ಟು ಬೆಂಕಿ ಹಾಕ.
7: ಏಲೇ.

0: ನನ್ನ ಇವತ್ತ ಏನು ಮಾಡ್ತೇನೆ ನೋಡು, ಆ ಹೇಳ ಹೇಳ ಹೇಳ ಪರಶನಪ್ಪ ಏನ ಅವನು ಏನ್ ನಾನು
1: ಅವನು ಅಲ್ಲ ನೀನು ಅಲ್ಲ, ಆ ಪರಮಾತ್ಮ ಅವನ್ ತಂದಿ, ನನ್ನ ತಂದಿ, ನಿನ್ನ ತಂದಿ.
0: ವೇದಾಂತ ಹೇಳಬೇಡಲೇ ವೈಮಾಲಿ, ನಾ ಕೇಳಿದ್ದು ನನ್ನಿಬ್ರೊಳಗೆ ಯಾರು ಅಂತ.
1: ಅದನ್ನ ನಿನ್ನ ಆತ್ಮಕ್ಕ ಕೇಳ್ಕೊ. ನಿನ್ನಂತ ಅವ್ನ ಹೆಂಡತಿಯಾಗಿ ಬದುಕಿರೋಕ್ಕಿಂತ ಆ ಶಿವನ್ ಪಾದ ಸೇರೋದ ಎಷ್ಟೋ ಪಾಡು.
0: ಇನ್ನೋ ನಿನ್ನ ಲೇ ನಿನ್ನ ಕೊಂದು ಬಿಡ್ತ. ನಿನ್ನ
1: ಕೊಲ್ಲು, ನಾ ಯಾಕೆ ಬ್ಯಾಡನ್ಲಿ? ಸಾವಿಗೆ ಅಂಜುವಾಕಿಗೆ ಗರತಿ ಅಂತಾರೇನು? ನಿನ್ನಂತ ಅವ್ನ ಹೆಂಡತಿಯಾಗಿ ಬದುಕಿರೋದ್ಕಿಂತ ಆ ಶಿವನ್ ಪಾದ ಸೇರೋದ ಎಷ್ಟೋ ಪಾಡು.
0: ನಿನ್ನ ನಿನ್ನ ಎಷ್ಟ ಸೊಕ್ಕಲೆ ನಿನಗ, ನನಗೆ ಎದುರು ವಾದಿಸ್ತಿ. ನಿನ್ನ ಕೊಂದ್ರು ನನಗ ಸಿಟ್ಟು ಹೋಗಂಗಿಲ್ಲ, ಬೇಡ. ನಾ ಕೊಂದ್ರ ಕಿಮ್ಮತ್ತೆ ಬರಂಗಿಲ್ಲ ನಿನಗ. ಲೇ ಪರಿಸ್ಯ ಬಾಯ್ ತಗ ಈ ಚಾಪ್ ಕೊಡ್ಲಿನ. ಇವತ್ ಸಂಜೆ ಅನ್ನೋದ್ರೊಳಗ ನಿಮ್ಮ ಅವ್ರ ಶಿರ ಹಾರಿಸ್ಬೇಕು, ಇಲ್ಲ ಅಂದ್ರ ಅದ ಚಾಪ್ ಕೊಡ್ಲಿಲೇ ಮುಂದೇನ್ ಮಾಡ್ಬೇಕೋ ಅದನ್ನ ನಾ ಮಾಡ್ಬೇಕಾಗ್ತೈತಿ.
2: ಹಿಂಗಂದು ಬರಾಬರ ಒಳಹೋದ ಜಗದೇವಪ್ಪ ತಿಜೋರಿ ತೆಗೆದು ಚೀಲ ತುಂಬಿಕೊಂಡು ಹೊರಗೆ ಬಂದವನ ಕುದುರೆ ಏರಿ ರಪಾಟಿನ ಹೋಗಿಬಿಟ್ಟ.
3: 3 ವರ್ಷದಿಂದ ಪಂಡ್ರಾಪುರ ಪೇಟೆಯಾಗ 30,000 ಕೊಟ್ಟ ತಂದ 10 ಬಿಳಿ ಹೆಣ್ಣು ಕುದುರೆಗೆ 10 ಸೇರಾಕ ಅದಕ್ಕೆಷ್ಟು ವ್ಯಾಳೆ ಬೇಕು?
2: 10 ಮಿನಿಟ್ ಹೂ ಅಂತ ಪಕ್ಕಡಿ ಒದ್ದದ ತಡ 10 ಸುಂದರಿ ಮನಿ ಮುಂದ ಥಟ್ ಅಂತ ಬಂದು ನಿಂತೀವ. ಆ ಕುದುರೆ
3: ಕಂಬಕ್ಕೆ ಕುದುರೆ ಕಟ್ಟಿ ಒಳಗೆ ಕಾರಿಡ್ತಾರ ಜಗದೇವಪ್ಪ. ಅಲ್ಲಿ ಸುಂದರಿ ಮನ್ಸದ ಮೇಲೆ ಮತ್ತೊಬ್ರು ಕೂಡ ಕಿಲಕಿಲ ಅಂತ ನಕ್ಕಂತ ಕೂತ್ಕೊಂಡಿದ್ಲು.
2: ನಿಂತಿನೆಲ್ಲ ಕೊತ ಕೊತ ಕೊತ ಅಂತ ಕುದಿಲಾಕ ಹತ್ತೈತಿ ಅಂತ ಅನ್ಸಾಕತ್ತೀವ. ಆ ಜಗದೇವಪ್ಪಗ ತುಂಬಿ ತಂದ ಹಮ್ಮಣಿ ಹಗಲಿಗೆ ಏರಿಸಿ ಕೈ ಮುಟಿಗೆ ಮಾಡಿ ಕರ ಕರ ಹಲ್ಲು ಕಡ್ದ ಜಗದೇವಪ್ಪ. ಆಗ ಸುಂದರಿ

0: ದಾಟ್ ಬರ್ರಿ, ನಿಮಗ 100 ವರ್ಷ ಆಯುಷ್ ನೋಡ್ರಿ. ನಿಮ್ದ ಸುದ್ದಿ ಮಾತಾಡಕತ್ತಿದ್ವಿ. ಇವ್ರ ನಮ್ಮ ಮನೆಯವರು ಮಿಲಿಟ್ರಿಯಾಗಿರ್ತಾರಂತ ಹೇಳಿದ್ನಲ್ಲ, ಏನ್ರಿ ಇವ್ರು ಜಗದೇವ ಪಣ್ಣವ್ರು ಅಂತ ನಮ್ಮೂರವ್ರು. ನೀವ್ ಇಲ್ದಾಗ ತವ್ರ ಮನೆಯವ್ರಂಗ ನಿಂತು ಎಲ್ಲ ನೋಡ್ಕೊಂಡ್ರು, ನನ್ನ ಮತ್ತ ನಮ್ಮ ಮನಿನ ಕಾದ್ರು. ಅಣ್ಣವ್ರ ಜಗದೇವಪ್ಪಣ್ಣವ್ರ, ದಾಟ್ ಬರ್ರಿ, ನೀರ್ ಕೊಡ್ತೀನಿ.
1: ಎಲ್ಲೋ ಇವಳ ಹಾವಿಗೆ ಎರಡು ನಾಲಿಗೆ ಆದ್ರ ಈಕಿ ಎಷ್ಟ್ ನಾಲಿಗೆ, ಎಷ್ಟ್ ಮುಖ. ಇಷ್ಟು ದಿನಾನು ಮನಿ, ಹೆಂಡತಿ, ಮಕ್ಕಳು ಎಲ್ಲಾರನು ಮರಿವಿ ಹಾಕಿ ಮೋಹದ ಪ್ರಪಂಚಕ್ಕೆ ಎಳ್ಕೊಂಡು ಹೋದಾಕಿ ಈಗ ಗಂಡನ ಮುಂದೆ ನನಗ ಅಣ್ಣ ಅಂತಾಳಂದ್ರ ಈಕಿ ಏನ್ ಮಾಡಕ್ಕೂ ಹೇಸಂಗಿಲ್ಲ. ಹೇಸ್ಕಿ ಸಾಕು.
2: ಇಲ್ಲ, ನಾ ಒಂದು ವಸ್ತು ಮರ್ತು ಬಂದನಿ, ತಗೊಂಡು ಬರ್ತೇನಿಗೆ.
3: ಹಿಂಗಂದವನ ಕುದುರೆ ಬಿಚ್ಚಿ ಜಿಗದ ಹತ್ತಿ ಕುಂತ ಜಗದೇವಪ್ಪ.
4: ಈಗ ಅವನು ಎಲ್ಲಿಗೆ ಮುಟ್ಟಿಸಬೇಕು ಅಂತ ಸಾಕಿದ ಕುದುರೆಗೆ ಗೊತ್ತಿತ್ತು. ಹೂ ಅನ್ನೋದ್ರಾಗ ನಮ್ಮೂರಗಿಸಿ ದಾಟಿ ಮನಿ ಒಳಗೆ ಬಂದು ನಿಂತು
3: ಕುದುರೆ ಮ್ಯಾಗಿಂದ ಜಿಗದು ಪಡಸಲಾಗಿನ ಕೊಡ್ಲಿ ಹಿಡ್ಕೊಂಡು ನಿಂತ ಮಗನ್ ನೋಡ್ತಾನೆ ಜಗದೇವಪ್ಪ.
4: ರಕ್ತ ಸಿಕ್ತು ಕೊಡ್ಲಿ ಮಗನ ಈರ್ ಬದ್ರನಂತ ಮುಖ ನೋಡಿ ಗಾಬರಿ ಆದ ಜಗದೇವಪ್ಪ ಹಿಂಗಂದ.
2: ಘಾತ ಮಾಡಿದ್ಯೋ ಪರಿಶ, ಘಾತ ಮಾಡಿದಿ, ಯಾಕೋ ಯಾಕೆ ಹಿಂಗ್ ಮಾಡಿದ್ಯೋ ರೇಣು, ರೇಣುಕ.
0: ಪರ್ಸು, ಏ ಪರ್ಸು, ಒಗಿ ಆ ಕೊಡ್ಲಿ ನಂಗಳದಾಗ, ಅದ್ರ ಮ್ಯಾಲೆ ಒಂದ್ ಕೊಡ ನೀರ್ ಹಣಸು, ಹಸಿನಾಗ್ ತೊಳಿ. ನೀನು ಜಳಕ ಮಾಡಿ ಜಳ ಜಳ ಆಗು. ಆ ಪ್ರಾಣಿ ಒಳಗಿನ ವಿಷ ನಿನಗೂ ಅಂಟ್ಕೋಬಾರ್ದು. ನೋಡಲ್ಲೇ ಮೈ ತುಂಬಾ ರಕ್ತ ಸಿಡ್ದೈತಿ.
1: ಹಾ ರೇಣು, ನನ್ನ ರೇಣುಕ ಸತ್ತಿಲ್ಲ, ನನ್ನ ಮುಂದೆ ನಿಂತಾಕಿ ನನ್ನ ರೇಣುಗನ. ಮತ್ತೆ ಈ ಕೊಡ್ಲಿ, ಈ ರಕ್ತ ಏನಿದು? ಏ ಪರಿಚ, ಏನಿದೆಲ್ಲ, ಏನಿದು?
5: ಹೊಸ್ತರೊಳಗ ಹುಚ್ಚನಾಯಿ ಹೊಕ್ಕಿತ್ತಳಪ್ಪ.
1: ಏನ್ ಹುಚ್ಚನಾಯಿ ಒಳಗೆ ಹೊಕ್ಕಿತ್ತ?
5: ಹಾ, ವಿಷದಂತ ವಿಷಾನು ಕೆಡಿಸಲಾರದು ಗೊಬ್ಬರ ಮಾಡ್ಕೋಬೇಕು. ಅವನ ಖರೆ ರೈತ ಅಂತ ರಾಮನ ದೊಡ್ಡಪ್ಪ ಹೇಳಿದ ಮಾತು ನೆನಪಾತ. ಅದಕ್ಕ ಆ ಹುಚ್ಚನಾಯಿ ಕಡ್ದು ಹಿತ್ತಲಾಗಿ ನಿಂಬಿ ಗಡದ ಕೆಳಗ ಹೋಗದೆ ನೋಡು.
1: ಚಲೋ ಮಾಡಿದಿ. ಆ ರಾಮಣ್ಣ ಉತ್ತಮ ಮನುಷ್ಯ, ನಿಮ್ಮವ್ವ ಅಚ್ಚಗರ್ತಿ, ಅವ್ರಿಗೇನೇನೂ ಅನ್ನಿ. ಆದ್ರ ನಾ ಹೇಳ್ದಂಗ ನೀ ಮಾಡಿದ್ರ ಏನು ಗತಿ ಅಂತ ಹೇಳಿ ಎದಿ ಒಡೆದು ನೀರಾಗಿತ್ತು.
5: ನಾ ಯಾಕೆ ಹಂಗ ಮಾಡ್ಲಿ? ಅಪ್ಪ ಅದಮ್ಮ ತೆಪ್ಪು ಮಾಡಬಾರ್ದು ಅಂತ ಎಲ್ಲೈತಿ? ನಿನ್ ಹೆಂಡತಿ ಏನು ಹ್ಯಾಂಗ ಅಂತ ಗೊತ್ತಿರ್ಲಿಲ್ಲ, ನೀ ಕಡಿ ಅಂತ ಹೇಳಿದಿ. ನಮ್ಮವ್ವ ಏನು ಎಂತು ಅಂತ ನನಗ್ ಗೊತ್ತಿತ್ತು, ನಾ ನನಗ ತಿಳಿದ ಹಂಗ ಮಾಡಿದ್ನಿ.
1: ಕರೆ ಹೇಳಿದಿ ಪರಿಶ, ಕರೆ ಹೇಳಿದಿನಿ. ನೀನು ಬರೀ ಹುಚ್ಚನಾಯಿ ಕೊಲ್ಲಿಲ್ಲ, ಸಿಟ್ಟು ಸಂಶಯ ಅನ್ನೋ ನನ್ನೊಳಗಿನ ಹುಚ್ಚನಾಯಿಯನ್ನು ಕೊಂದು ಹುಗಿದ.

0: ನನಗೆ ಮತ್ತೆ ದೇವ್ರನ್ನ ತೋರಿಸಿದಿ. ಆ ದೇವ್ರು ರೇಣು ನನ್ನ ಕ್ಷಮಿಸ್ಬಿಡು.
1: ಹಿಂಗ ಜಗದೇವಪ್ಪ ಹೆಂಡತಿ ಮತ್ತ ಮಗನ ಅಪ್ಕೊಂಡ ಬಹಳ ದಿವಸದ ನಂತರ ಪ್ರಪಂಚಪ್ಪ ಈಗ ಹೇಳ್ರಿ ಹೆಂಗ ಅನಿಸ್ತ ನಾ ಹೇಳಿದ ಕತಿ?
2: ಬಹಳ ಚಂದ ಅನಿಸ್ತ್ರಿ. ನನ್ನ ಮೈಮ್ಯಾಗಿನ ಕೂದ್ಲ ನೆಟ ಆಗ ನಿಂತಿದ್ದು ನೋಡ್ರಿ ನೀವು ಕತಿ ಹೇಳಾಗ. ಭಾರಿ ಕತಿ ಬಿಡ್ರಿ ಇದು, ಭಾರಿ ಕತಿ.
1: ಹುಚ್ಚನಾಯಿ ಹುಚ್ಚನಾಯಿ ಬಂದ್ರಪ್ಪ ಹುಚ್ಚನಾಯಿ.
2: ಎಲ್ಲಿ ಎಲ್ಲಿ ಏ ವಿಷಯ? ಬಡಗಿ ತಗೋ, ಬಡಗಿ ಬರ್ಚಿ ತಗೊಂಡ್ ಬಾ. ಬಾಗಿಲ ಬಾಗಿಲ ಹಾಕ್ರಿ, ಬಾಗಿಲ ಹಾಕ್ರಿ. ಎಲ್ರಿ ಎಲ್ಲಿ ಹುಚ್ಚನಾಯಿ ಸಮಾಜಪ್ಪ?
1: ಎಲ್ಲಿ ಇಲ್ಲಿ ಹೇಳ್ರಿಪ್ಪ, ಚಾಷ್ಟಿ ಮಾಡಿನಿ. ಆ ಜಗದೇವಪ್ಪನ ಮನ್ಯಾಗ ಹೊಕ್ಕು ಹುಚ್ಚನಾಯಿ, ನಿಮ್ಮ ಮನ್ಯಾಗ ಹೊಕ್ಕೀತು. ಹುಷಾರಿ ಬಾಗ್ಲ ಹಾಕೊಂಡು ಬದುಕು ಮಾಡ್ರಿ ಅಂತ ಹೇಳೋ ಸಲುವಾಗಿ ಹಿಂಗ ಮಾಡಿದ್ನಿ. ನಾ ಹಿಂಗ ಮಾಡಿದ್ದು ಇವ್ರಿಗಷ್ಟ ಅಲ್ಲ, ನಿಮಗೂ. ನೀವು ಬಾಗ್ಲ ಹಾಕೊಂಡು ಜೀವನ ಮಾಡ್ರಿ, ಬಾಗ್ಲ ಹಾಕೊರ್ರಿಪ್ಪ, ಬಾಗ್ಲ ಹಾಕೊರ್ರಿ. ಹುಚ್ಚನಾಯಿ ಬಂದ್ಗಿಂದಿತ್ತು, ಬಾಗ್ಲ ಹಾಕೊರ್ರಿ, ಬಾಗ್ಲ ಹಾಕೊರ್ರಿಪ್ಪ, ಬಾಗ್ಲ ಹಾಕೊರ್ರಿ.
3: ಬಾಗ್ಲ ಹಾಕ್ರಪ್ಪೋ ಬಾಗ್ಲ ನಾಟಕ ಕೇಳಿದಿರಿ. ರಚನೆ ಬಿ ಆರ್ ಪೊಲೀಸ್ ಪಾಟೀಲ. ಪಾತ್ರ ಪರಿಚಯ ಸಮಾಜಪ್ಪ, ವೀರೇಶ್ ಇಂಗಳಗಿ, ಪ್ರಪಂಚಪ್ಪ, ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ, ಜಗದೇವಪ್ಪ, ಸಿಎಸ್ ಪಾಟೀಲ್ ಕುಲಕರ್ಣಿ, ಶ್ರೀಗಳು ಹಾಗೂ ರಾಮಪ್ಪ, ಐ ಎ ಮೇವುಂಡಿ, ರೇಣುಕಾ ಹಾಗೂ ಸುಂದರಿ, ಎಂ ಡಿ ಆರತಿ, ವಿಷಯ ಹಾಗೂ ಕಂಟೆವ್ವ, ಪೂರ್ಣಿಮಾ ಹೆಗಡೆ. ಪ್ರಸ್ತುತಿ ನೆರವು ಉಮೇಶ್ ತೇಲಿ. ನಿರ್ದೇಶನ ಅನಿಲ್ ದೇಸಾಯಿ.
4: ನಾಟಕವನ್ನು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಕೇಳಿದಿರಿ.

ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನ ಕೇಳುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಚಂದ್ರೋಳಿ ಪ್ರಸಾರದೊಂದಿಗೆ ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯ ಆಗ್ತಾ ಇದೆ. ಈಗ ಸಮಯ ಸರಿಯಾಗಿ 11:15. ನಾಳೆ ಬೆಳಿಗ್ಗೆ 5:55 ಗೆ 102.6